0: ಕೇಳ್ತಾ ಇದ್ರ ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು 101.3 ಎಫ್ ಎಂ. ನಾನು ಈ ಹೊತ್ತಿನಲ್ಲಿ ಹರ್ಷತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಾ ಇದ್ದೀನಿ. ಡಿ ವಿ ಜಿಯ ಒಂದು ಕಗ್ಗ ಈ ರೀತಿ ಇದೆ: ಪ್ರತ್ಯೇಕ ಸುಖವ ನೀಂ ಪ್ರತ್ಯೇಕ ಸಂಪದವನ ತ್ಯಾಶೆಯಿಂದ ರಸಿ ಮಿಕ್ಕೆಲ್ಲ ಜಗವನ್ನೊತ್ತಟ್ಟಿಗಿಡುವೆನೆ ನಷ್ಟವಾರಿಗೊ ಮರುಳೆ ಬತ್ತುವುದು ನಿನ್ನಾತ್ಮ ಮಂಕುತಿಮ್ಮ ಅಂತ. ಪ್ರಕೃತಿ ನಮಗೆ ಜೀವನದಲ್ಲಿ ಅನೇಕ ರೀತಿಯ ಸುಖಗಳನ್ನು ಕೊಡ್ತಾಳಂತೆ, ಅನುಗ್ರಹಿಸ್ತಾಳಂತೆ. ಆದರೆ ಅವಳು ಕೊಡುವಂತಹ ಸುಖ ಸಂಪತ್ತು ಎಲ್ಲವನ್ನೂ ಕೂಡ ನಾವೊಬ್ಬರೇ ಅನುಭವಿಸ್ತೀವಿ. ಜಗತ್ತಿನೊಡನೆ ನಮಗೆ ಸಂಪರ್ಕನೇ ಬೇಡ, ನಾವು ಜಗತ್ತಿನಲ್ಲಿ ಯಾರ ಜೊತೆನೂ ಅದನ್ನು ಹಂಚ್ಕೊಳ್ಳೋದಿಲ್ಲ ಅಂತ ಭಾವಿಸ್ಕೊಂಡ್ರೆ ಅದರಿಂದಾಗೋ ನಷ್ಟ ಯಾರಿಗೆ ಅಂತ ಕೇಳ್ತಾರೆ. ಇಂಥ ಮನೋಭಾವ ಆತ್ಮವನ್ನು ಬತ್ತಿ ಹೋಗುವಂತೆ ಮಾಡುತ್ತೆ ಅಂತ ಕಗ್ಗ ಕವಿ ಹೇಳ್ತಾರೆ. ಯಾವ ಮನುಷ್ಯನೂ ಕೂಡ ಸಂಪೂರ್ಣವಾಗಿ ಸ್ವತಂತ್ರನಾಗಿರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಪ್ರತಿಯೊಬ್ಬನೂ ಕೂಡ ಪರಾವಲಂಬಿಯೇ ಆಗಿರ್ತಾನೆ. ಅನ್ಯ ಸಹಾಯ ಅಷ್ಟಿಷ್ಟಾದರೂ ಇಲ್ಲದೆ ಯಾರಿಗೂ ಕೂಡ ಜೀವನ ಮಾಡೋದಕ್ಕೇ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಒಂದು ವಿಷಯಲ್ಲಾದರೂ ಒಂದು ಸ್ವಲ್ಪ ಉದಾರತೆ ಅನ್ನೋದು ಬರುತ್ತೆ. ಸೊ ಎಂಥ ಲೋಭಿಯಾದವನು ಕೂಡ ತನ್ನ ಮಕ್ಕಳ ಹೆಂಡತಿ ವಿಚಾರದಲ್ಲಿ ಒಂದು ಸರಿಯಾದರೂ ಸ್ವಲ್ಪ ಕನಿಕರ ಪಡ್ತಾನೆ ಅಲ್ವಾ. ಸ್ವಾರ್ಥ ಸಾಧನೆಗಾದರೂ ಕೂಡ ಸ್ವಲ್ಪ ತನ್ನ ಕೈಯನ್ನು ಸಡಲಿಸ್ತಾನೆ ಅಂತ ಅನಿಸುತ್ತೆ. ಸೊ ಮತ್ತೊಬ್ಬರನ್ನು ಹತ್ತಿರಕ್ಕೆ ಕರೆದುಕೊಳ್ತಾನೆ. ಹೀಗೆ ಸ್ವಲ್ಪ ತನ್ನ ಮಮಕಾರವನ್ನು ವಿಸ್ತರಿಸ್ಕೊಳ್ಳದೆ ಇದ್ದರೆ ಜೀವನ ಸಾಧ್ಯ ಆಗೋದಿಲ್ಲ. ಅದರಿಂದ ನಷ್ಟ ಲೋಕಕ್ಕಲ್ಲ ತನಗೆ ಅಂತ ಹೇಳ್ತಾರೆ ಡಿ ವಿ ಜಿ. ಶುಭ ದಿನ ನಿಮ್ಮದಾಗಿರಲಿ. ಕೇಳ್ತಾ ಇರಿ ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.
1: ಮನುಷ್ಯನ ಬದುಕಿಗೆ ಅರ್ಥ ಮತ್ತು ಸವಿಯನ್ನು ಒದಗಿಸುವ ಶಕ್ತಿ ಇರುವುದು ಸಾಹಿತ್ಯ ಮತ್ತು ಸಂಗೀತಕ್ಕೆ. ಸ್ವತಂತ್ರ ನಡೆ ಧೈರ್ಯ.

ಯ ಸ್ಥೈರ್ಯ, ನೈತಿಕತೆ, ಮಾನವ ಮನಸ್ಸಿನ ಸೂಕ್ಷ್ಮತೆ ಮತ್ತು ಮಾನವತೆ, ಸಾಹಿತ್ಯ ಹಾಗೂ ಸಂಗೀತ ಇವುಗಳನ್ನೆಲ್ಲ ನಮಗೆ ಧಾರೆ ಎರೆಯಬಲ್ಲುದು. ಕಾವ್ಯ, ನಾಟಕ, ಕಥೆ, ಕಾದಂಬರಿಗಳ ಓದು ಮತ್ತು ಸಂಗೀತದ ಸವಿ ನಮ್ಮ ಮನಸ್ಸು ಮತ್ತು ಹೃದಯವನ್ನು ಸಂಸ್ಕರಿಸಬಲ್ಲುದು. ಸಾಹಿತ್ಯ ದುಃಖಿಗೆ ಸಾಂತ್ವನ, ವಿಧಿಯ ತೊಳಲಲ್ಲಿ ಸಿಕ್ಕಿದ ಮನುಷ್ಯನಿಗೆ ಕಾರುಣ್ಯ. ಸಂಗೀತ ಬಾಳಿಗೆ ಅಮೃತಸತ್ವ, ನೊಂದ ಹೃದಯಕ್ಕೆ ಕರುಣೆಯ ಕಡಲು. ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ನಾದಾರ್ಚನೆಯ ಸಮಯ ಇದು. 6:10 ಆಗಿದೆ. ನಾನು ಹರ್ಷಿತಾ ವೇಣುಗೋಪಾಲಿ ಹೊತ್ತಿನಲ್ಲಿ ನಿಮ್ಮ ಜೊತೆ ಆಗ್ತಾ ಇರ್ತೀನಿ. ಇವತ್ತು ದ್ವಿತೀಯ ತಿಥಿ, ಶುಕ್ಲಪಕ್ಷದ ಆಷಾಢ ಮಾಸದ ಶುಕ್ಲಪಕ್ಷ, ಭವ್ಯ ಪರಂಪರೆಯ ದಿನ ಇವತ್ತು ನೆನೆಸ್ಕೊಳ್ಳೋದಿಕ್ಕೆ ಅಂತ ಹೇಳಬಹುದು ಅಲ್ವಾ. ಒಡಿಶಾದ ಪುರಿ ಕಡಲ ತೀರದ ಅಲೆಗಳ ಸದ್ದು ಇವತ್ತು ಸ್ವಲ್ಪ ಜೋರಾಗಿನೇ ಇರುತ್ತೆ ಅಲ್ವಾ. ಯಾಕೆ ಅಂತ ಅಂದರೆ, ಪ್ರಾಚೀನ ಮತ್ತು ಭವ್ಯವಾದ ಆಧ್ಯಾತ್ಮಿಕ ವಿಸ್ಮಯ ಪುರಿ ಜಗನ್ನಾಥ ರಥಯಾತ್ರೆ ಇವತ್ತಿಂದ ಶುರುವಾಗತ್ತೆ. ಈ ಜಗನ್ನಾಥ ರಥಯಾತ್ರೆ ನಿನ್ನೆ ಮೊನ್ನೆದಲ್ಲ, ಬರೋಬ್ಬರಿ ಸಾವಿರಾರು ವರ್ಷಗಳಿಂದ ಯಾವುದೇ ಅಡೆತಡೆ ಇಲ್ಲದೆ ನಿರಂತರವಾಗಿ ನಡೆದುಕೊಂಡು ಬಂದಿರುವಂತಹ ಜಗತ್ತಿನ ಏಕೈಕ ಮಹೋತ್ಸವ ಇದು ಅಂತ ಹೇಳ್ತಾರೆ. ಇತಿಹಾಸಕಾರರು ಹೇಳುವಂತೆ ಪ್ರಪಂಚದ ಎಷ್ಟೋ ಸಾಮ್ರಾಜ್ಯಗಳು ಉದಯಿಸಿ ಮಣ್ಣಾದವು, ಆದರೆ ಪುರಿಯ ಈ ರಥದ ಚಕ್ರಗಳು ಮಾತ್ರ ಚಲಿಸೋದನ್ನು ಯಾವತ್ತಿಗೂ ಕೂಡ ನಿಲ್ಲಿಸಲಿಲ್ಲ. ಸೊ ಇದು ಇತಿಹಾಸಕ್ಕಿಂತಲೂ ಹಳೆಯದು ಅಂತ ಬಹಳಷ್ಟು ಜನ ಹೇಳ್ತಾರೆ. ಸೊ ಇದರ ಬಗ್ಗೆ ಮಾತಾಡ್ತಾ ಸಾಗೋಣ ಈ ಹೊತ್ತಿನಲ್ಲಿ. ಮೊದಲಿಗೆ ಗಣೇಶನ ಸ್ತುತಿ, ಪ್ರತಿಭಾಂಕುರ ಅವರ ರಚನೆ, ವೆಂಕಟೇಶ್ ಗೋಡ್ಖಿಂಡಿ ಅವರ ಧ್ವನಿಯಲ್ಲಿ ಕೇಳ್ತಾರೆ ಎಫ್ಎಂ ರೈನ್ಬೋ.

ಕೇಳ್ತಾ ಇದ್ರಾಯ್ತು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ನಾದ ಅರ್ಚನೆ. ನಾವು ಮಾತಾಡ್ತಾ ಇದ್ವಿ ಇವತ್ತು ಪುರಿಯ ರಥಯಾತ್ರೆ ಶುರುವಾಗುವಂತಹ ದಿನ ಅಂತ. ನೀವು ಪುರಿಗೆ ಹೋಗಿದ್ರೆ ಅಥವಾ ಅಲ್ಲಿಯ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯ ವಿಗ್ರಹಗಳನ್ನು ನೋಡಿದ ತಕ್ಷಣ

ವಿಗ್ರಹಗಳು ಅಲ್ಲಿ ಇತ್ತು ಅಂತ ಹೇಳ್ತಾರೆ. ರಥಯಾತ್ರೆ ಇವತ್ತು ಶುರುವಾಗುತ್ತೆ. ಇದಕ್ಕೆ 15 ದಿನದ ಮುಂಚೆ ಸ್ನಾನ ಪೂರ್ಣಿಮಾ ಅಂತ ಮಾಡ್ತಾರೆ. ಇದು ಕೂಡ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡುವಂತಹ ಒಂದು ರಿಚುವಲ್ ಅಂತ ಹೇಳಬಹುದು. ಸೊ ಆ ದಿನದಂದು ದೇವರಿಗೆ 108 ಬಿಂದಿಗೆ ನೀರಿಂದ ಪವಿತ್ರ ಸ್ನಾನವನ್ನು ಮಾಡಿಸಲಾಗುತ್ತೆ. ದೇವರನ್ನ ಗರ್ಭಗುಡಿಯಿಂದ ಹೊರಗಡೆ ತಂದು ಒಂದು ವೇದಿಕೆ ಮೇಲೆ ಕೂಡಿಸಿ ಅಲ್ಲಿ ಇವೆಲ್ಲವನ್ನು ಕೂಡ ಮಾಡ್ತಾರೆ. ಅತಿಯಾದ ಸ್ನಾನದಿಂದ ದೇವರಿಗೆ ಜ್ವರ ಬರುತ್ತಂತೆ. ಇದಾದ್ಮೇಲೆ ಇದನ್ನ ಅಣಸರ್ ಅಂತ ಹೇಳ್ತಾರೆ. 15 ದಿನ ದೇವಸ್ಥಾನದ ಬಾಗಿಲನ್ನು ಮುಚ್ಚಿ ದೇವರಿಗೆ ಆಯುರ್ವೇದ ಕಷಾಯ ಮತ್ತು ಪಥ್ಯದ ಆಹಾರವನ್ನು ನೀಡಲಾಗುತ್ತಂತೆ. ದೇವರನ್ನ ಇಷ್ಟು ಆಪ್ತವಾಗಿ ಮನುಷ್ಯನಂತೆ ಪ್ರೀತಿಸುವ ಸಂಸ್ಕೃತಿ ನಮ್ಮಲ್ಲಿ ಬಿಟ್ಟರೆ ಬಹುಶಃ ಬೇರೆ ಎಲ್ಲೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ. ನಿಮಗೂ ಹಾಗೆ ಅನ್ಸತ್ತಾ? ಮತ್ತಷ್ಟು ಮಾತಾಡೋಣ ಒಂದು ಸಣ್ಣ ಹಾಡಿನ ನಂತರ. ಮುಂದೆ ಯೇಸುದಾಸ್ ಅವರ ಧ್ವನಿಯಲ್ಲಿ ವ್ಯಾಸರಾಯರ ಸುಂದರ ಕೃತಿ ಕೇಳ್ತಾ ಇರಿ. ಇದು FM Rainbow.

ಕೇಳ್ತಾ ಇದ್ದೀರಾ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ನಾದಾರ್ಚನೆ ಕಾರ್ಯಕ್ರಮ. ನಾವು ಮಾತಾಡ್ತಾ ಇದ್ವಿ ಪುರಿ ಜಗನ್ನಾಥನ ರಥಯಾತ್ರೆ ಬಗ್ಗೆ. ಪ್ರತಿ ವರ್ಷ ಈ ರಥವನ್ನು ಹೊಸದಾಗಿ ನಿರ್ಮಿಸಲಾಗುತ್ತೆ. ಯಾವುದೇ ಥರದ ಆಧುನಿಕ ಯಂತ್ರಗಳಿಲ್ಲದೆ ಕೇವಲ ಸಾಂಪ್ರದಾಯಿಕ ಅಳತೆ ಮತ್ತು ಉಪಕರಣಗಳನ್ನು ಬಳಸಿ ಈ ಬೃಹತ್ ರಥಗಳನ್ನು ನಿರ್ಮಿಸ್ತಾರಂತೆ. ಇದು ಹೇಗೆ ಅನ್ನೋದು ಇವತ್ತಿಗೂ ಕೂಡ ಇಂಜಿನಿಯರ್ಗಳಿಗೆ ದೊಡ್ಡ ಅಚ್ಚರಿ ಅಂತ ಹೇಳ್ತಾರೆ. ಸುಮಾರು 45 ಅಡಿಗೂ ಎತ್ತರ ಇರುವಂತಹ ಈ 3 ಬೃಹತ್ ರಥಗಳ ನಿರ್ಮಾಣಕ್ಕೆ ಒಂದೇ ಒಂದು ಕಬ್ಬಿಣದ ಮೊಳೆ ಅಥವಾ ಸ್ಕ್ರೂ ಅನ್ನು ಕೂಡ ಬಳಸುವುದಿಲ್ಲ. ಸಂಪೂರ್ಣವಾಗಿ ಈ ಮರದ ವುಡ್ ಜಾಯಿನರಿ ಇರುತ್ತಲ್ಲ, ಆ ರೀತಿಯಲ್ಲಿ ಇದನ್ನು ನಿರ್ಮಿಸಲಾಗುತ್ತಂತೆ. ಹಗ್ಗಗಳನ್ನು ಬಳಸಿ ಈ ವಿಸ್ಮಯವನ್ನು ಕೂಡ ಸೃಷ್ಟಿಸಲಾಗುತ್ತೆ. ಸೊ ಪ್ರಾಚೀನ ತಂತ್ರಜ್ಞಾನಕ್ಕೆ ನಿಜಕ್ಕೂ ತಲೆಬಾಗಲೇಬೇಕು ಅಲ್ವಾ? ರಥಗಳು ಚಲಿಸುವ ಮುನ್ನ ಮತ್ತೊಂದು ಸುಂದರ ದೃಶ್ಯವನ್ನು ನಾವು ನೋಡಬಹುದು. ಏನಂದರೆ, ಪುರಿಯ ರಾಜವಂಶದ ಮಹಾರಾಜರು ಬಂದು ಪೊರಕೆಯಿಂದ ರಥದ ವೇದಿಕೆಯನ್ನು ಗುಡಿಸ್ತಾರಂತೆ. ಸ್ವತಃ ರಾಜನೇ ಬಂದು ಕಸ ಗುಡಿಸುವ ಮೂಲಕ ಆ ದಿವ್ಯ ಶಕ್ತಿಯ ಮುಂದೆ ನಾವೆಲ್ಲರೂ ಬರೀ ಸೇವಕರು, ಇಲ್ಲಿ ಯಾರೂ ದೊಡ್ಡವರಲ್ಲ ಯಾರೂ ಸಣ್ಣವರಲ್ಲ ಅನ್ನುವ ಜಗತ್ತಿನ ಅತ್ಯಂತ ದೊಡ್ಡ ಸಮಾನತೆಯ ಸಂದೇಶವನ್ನು ಜಗತ್ತಿಗೆ ಸಾರ್ತಾರೆ. ಮತ್ತಷ್ಟು ಮಾತಾಡೋಣ ಮುಂದೆ. ಬಾರು ಕೃಷ್ಣಯ್ಯ ಸುಂದರ ಗೀತೆ ಪುತ್ತೂರು ನರಸಿಂಹನಾಯಕ್ ಅವರ ಧ್ವನಿಯಲ್ಲಿ ಕೇಳ್ತಾರೆ ಎಫ್ ಎಂ ರೈನ್ಬೋ.

ಕೇಳ್ತಾ ಇದ್ರ ಇದು FM ರೈನ್ಬೋ ಕನ್ನಡ ಕಾಮನವೆಲ್ಲೂ ನಾದ ರಚನೆ ಕಾರ್ಯಕ್ರಮ ಸಾಗ್ತಾ ಇದೆ. ನಾವು ಮಾತಾಡ್ತಾ ಇದ್ವಿ ಪುರಿ ಜಗನ್ನಾಥ ರಥಯಾತ್ರೆಯ ಬಗ್ಗೆ. ಈ ರಥಯಾತ್ರೆಯ ಹೀರೋ ಅಂತ ಅಂದರೆ ಅದು ಜಗನ್ನಾಥನ ರಥ ನಂದಿ ಘೋಷ. ಹಳದಿ ಮತ್ತು ಕೆಂಪು ಬಣ್ಣದ ಬಟ್ಟೆಯಿಂದ ಆವೃತವಾಗಿರುತ್ತೆ. 16 ಚಕ್ರಗಳನ್ನು ಇದು ಹೊಂದಿರುತ್ತೆ. ಬರೋಬ್ಬರಿ 45 ಅಡಿಗಳು ಎತ್ತರ ಇರುತ್ತೆ. ಈ ರಥದ ಚಲನೆಯನ್ನು ಕಣ್ಣು ತುಂಬಿಕೊಳ್ಳೋದೇ ಒಂದು ಜನ್ಮ ಸಾರ್ಥಕತೆಯ ಭಾವ. ಜಗನ್ನಾಥನ ಜೊತೆಗೆ ಆತನ ಅಣ್ಣ ಬಲಭದ್ರನ ರಥ ತಾಲಧ್ವಜ ಮತ್ತು ತಂಗಿ ಸುಭದ್ರೆ ರಥ ದರ್ಪದಲ್ಲನ್ನು ಕೂಡ ಸಾಕ್ತಾ ಹೋಗುತ್ತೆ. ಹೀಗೆ ಈ ರಥಗಳು ಮುಂದೆ ಸಾಕ್ತಾ ಇರಬೇಕಾದ್ರೆ ಆಕಾಶದಲ್ಲಿರೋ ದೇವತೆಗಳು ಕೂಡ ಬಂದು ನೋಡ್ತಾರೇನೋ ಅನ್ನುವಂತಹ ಭಾವನೆಯನ್ನು ನಮಗೆ ಕೊಡುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ರಥಯಾತ್ರೆಯ ಅತ್ಯಂತ ಭಾವನಾತ್ಮಕ ಕ್ಷಣ ಅಂತ ಅಂದರೆ ಹಗ್ಗ ಎಳೆಯೋದು. ಆ ದಪ್ಪ ಹಗ್ಗವನ್ನು ಮುಟ್ಟೋದಕ್ಕೆ ಲಕ್ಷಾಂತರ ಕೈಗಳು ಹಾತೊರೆಯುತ್ತಿರುತ್ತೆ. ಅಲ್ಲಿ ಶ್ರೀಮಂತರಿಲ್ಲ, ಬಡವರಿಲ್ಲ, ಜಾತಿ ಧರ್ಮಗಳ ಹಂಗಿಲ್ಲ. ಎಲ್ಲರೂ ಕೂಡ ಒಟ್ಟಾಗಿ ಹಗ್ಗವನ್ನು ಜಗ್ಗುವಾಗ ಸಿಗುವಂಥ ಒಂದು ಪಾಸಿಟಿವ್ ಎನರ್ಜಿ ಇಡೀ ವಾತಾವರಣನೇ ರೋಮಾಂಚನಗೊಳಿಸುತ್ತೆ. ಮತ್ತಷ್ಟು ಮಾತಾಡೋಣ ಒಂದು ಸಣ್ಣ ಮ್ಯೂಸಿಕಲ್ ಬ್ರೇಕ್ನ ನಂತರ. ಮುಂದಿನ ಗೀತೆ ಪುರಂದರದಾಸರ ಕೃತಿ ವಿದ್ಯಾಭೂಷಣರ ಧ್ವನಿಯಲ್ಲಿ ಕೇಳ್ತಾರೆ FM ರೈನ್ಬೋ.

95.5 FM ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ನಾದಾರ್ಚನೆ ಕಾರ್ಯಕ್ರಮ. ನಾವು ಮಾತಾಡ್ತಾ ಇದ್ವಿ ಪುರಿ ಜಗನ್ನಾಥ ರಥಯಾತ್ರೆಯ ಬಗ್ಗೆ. ದೇವಸ್ಥಾನದಿಂದ ಹೊರಟಂತಹ ಈ ಮೂರು ರಥಗಳು, ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆ, ಈ ಮೂರು ಜನರ ರಥಗಳನ್ನು ಮುಂದೆ ಗುಂಡೀಚಾ ಎನ್ನುವ ದೇವಸ್ಥಾನದತ್ತ ಸಾಗುತ್ತೆ. ಈ ಗುಂಡೀಚಾ ದೇವಸ್ಥಾನ ಇದೆಯಲ್ಲ, ಇದನ್ನು ಈ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯರ ಚಿಕ್ಕಮ್ಮನ ಮನೆ ಅಂತ ಹೇಳಲಾಗುತ್ತೆ. ಈ ಮೌಸಿಕಾ ಘರ್ ಅಂತ ಅಲ್ಲಿ ಹೇಳ್ತಾರೆ. ಸೊ ಆ ದೇವಸ್ಥಾನದಲ್ಲಿ ರಥಗಳು ನಿಲ್ಲತ್ತೆ. ಅಲ್ಲಿ ದೇವರಿಗೆ ಒಂದು ವಿಶೇಷ ಪೂಜೆ ಮಾಡ್ತಾರೆ. ಹಾಗೆ ಅಲ್ಲಿ ಸಿಹಿಯಾದ ರೊಟ್ಟಿಯನ್ನು ಕೂಡ ನೈವೇದ್ಯ ಮಾಡಿರುತ್ತೆ. ಸೊ ಇದು ಪ್ರೀತಿಯ ಅತಿಥಿ ಸತ್ಕಾರದ ಸಂಕೇತ. ಪುರಿ ಜಗನ್ನಾಥನ ಮಹಾಪ್ರಸಾದ ಜಗತ್ ಪ್ರಸಿದ್ಧ ಅಲ್ವಾ. ಇಲ್ಲಿ ಪ್ರತಿದಿನ ಲಕ್ಷಾಂತರ ಜನರಿಗೆ ಪ್ರಸಾದ ತಯಾರಾಗುತ್ತೆ. ಅಚ್ಚರಿ ಅಂತ ಅಂದರೆ ಮಣ್ಣಿನ 7 ಮಡಕೆಗಳು ಒಂದರ ಮೇಲೊಂದೇ ಇಟ್ಟು ಒಲೆಯ ಮೇಲೆ ಅಡುಗೆ ಮಾಡಲಾಗುತ್ತೆ. ಆದರೆ ಆಶ್ಚರ್ಯ ಅಂತ ಅಂದರೆ ಮೇಲಿರುವ ಪಾತ್ರೆ ಅಥವಾ ಮಡಕೆಯಲ್ಲಿರುವಂತಹ ಅನ್ನ ಮೊದಲು ಬೇಯತ್ತಂತೆ, ಕೆಳಗಡೆ ಇರುವ ಅನ್ನ ತಡವಾಗಿ ಬೇಯತ್ತಂತೆ. ರಥಯಾತ್ರೆ ಅಂದರೆ ಕೇವಲ ದೇವರ ಮೆರವಣಿಗೆ ಅಷ್ಟೇ ಅಲ್ಲ, ಕೌಟುಂಬಿಕ ಪ್ರೀತಿಯೂ ಕೂಡ ಇದೆ. ಇಲ್ಲಿ ತುಂಬ ವಿಚಿತ್ರವಾದ ಹಾಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನುವಂತಹ ಒಂದು ವಿಚಾರ ಅಂದರೆ, ಇವತ್ತು ಜುಲೈ 20 ಹೇರಾ ಪಂಚಮಿ ಅಂತ ಆಚರಿಸಲಾಗುತ್ತೆ. ಜಗನ್ನಾಥ ತನ್ನ ದೇವಸ್ಥಾನವನ್ನು ಬಿಟ್ಟು ಹೋಗಿದ್ದಕ್ಕೆ ಅಲ್ಲಿ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತಂತೆ. ನನಗೆ ಹೇಳಿ ಹೋಗಲಿಲ್ಲ ಇವನು ಅನ್ನೋದಕ್ಕೆ ತುಂಬ ಕೋಪ ಮಾಡ್ಕೋತಾಳಂತೆ. ಅವಳು ಕೂಡ ಒಂದು ರಥದಲ್ಲಿ ಕೂತ್ಕೊಂಡು ಅಲ್ಲಿಂದ ಗುಂಡೀಚಾ ದೇವಸ್ಥಾನಕ್ಕೆ ಬಂದು ಜಗನ್ನಾಥನ ಮೇಲಿದ್ದ ಸಿಟ್ಟಗೋಸ್ಕರ ಜಗನ್ನಾಥನ ರಥದ ಒಂದು ಭಾಗವನ್ನು ಮುರಿತಾಳಂತೆ. ದೇವರಿಗೂ ಕೂಡ ಮನುಷ್ಯರಂತೆ ಕೋಪ ಪ್ರೀತಿ ಇರುತ್ತೆ ಅನ್ನುವ ಕಲ್ಪನೆ ಎಷ್ಟು ಮುದ್ದಾಗಿದೆ ಅಲ್ವಾ. ಮುಂದಿನ ಗೀತೆ ಶ್ಯಾಮಲಾಜಿ ಭಾವೆ ಅವರ ಧ್ವನಿಯಲ್ಲಿ ಪುರಂದರದಾಸರ ಕೃತಿ. ಕೇಳ್ತಾ ಇರಿ FM ರೈನ್ಬೋ.

ಮಾತಾಡ್ತಾ ಇದ್ದೀವಿ ನಾದಾರ್ಚನೆಯಲ್ಲಿ, ನಾವು ಮಾತಾಡ್ತಾ ಇದ್ವಿ ಪುರಿ ಜಗನ್ನಾಥನ ರಥಯಾತ್ರೆಯ ಬಗ್ಗೆ. ಸೊ ಗುಂಡೀಚಾ ದೇವಸ್ಥಾನದಲ್ಲಿ 9 ದಿನಗಳ ಕಾಲ ಇದ್ದ ಮೇಲೆ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರೆಯರು ಮುಂದೆ ಮರಳಿ ಮನೆ ಕಡೆ ಪ್ರಯಾಣವನ್ನು ಬೆಳೆಸ್ತಾರಂತೆ. ಇದು ಈ ತಿಂಗಳ ಜುಲೈ 24ರಂದು ಉಂಟಾಗತ್ತೆ. ಬರ್ತಾ ಇದ್ದ ಹಾಗೆ ದೇವಸ್ಥಾನದ ಒಳಗಡೆ ಕೂಡ ಹೋಗೋದಿಲ್ಲ. ಯಾಕೆ ಅಂದರೆ ಇದಕ್ಕೂ ಕೂಡ ಒಂದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಕತೆ ಇದೆ. ಲಕ್ಷ್ಮೀ ದೇವಿ ಕೋಪ ಮಾಡಿಕೊಂಡು ವಾಪಸ್ ಬಂದಿರ್ತಾಳಲ್ಲ, ಅವಳು ಒಳಗಡೆಯಿಂದ ಬಾಗಿಲು ಹಾಕೊಂಡ್ಬಿಟ್ಟಿರ್ತಾಳಂತೆ. ಹೇಳ್ದೆ ಕೇಳದೆ ಹೋಗಿದ್ದಾರೆ 3 ಜನ. ಒಂದ್ಸತಿ ಹೇಳ್ಬಿಟ್ಟು ಹೋಗಬೇಕು ಅನ್ನೋದಿಲ್ಲ ಅನ್ನುವ ಕೋಪ ಇದ್ದೇ ಇರತ್ತಂತೆ. ಅವಳನ್ನು ಸಮಾಧಾನ ಪಡಿಸೋದಕ್ಕೆ ಅಂತ ಜಗನ್ನಾಥ ರಸಗುಲ್ಲಗಳನ್ನು ತಂದು ಅವಳಿಗೋಸ್ಕರ ಬಡಿಸ್ತಾನೆ ಅನ್ನುವ ಒಂದು ಪ್ರತೀತಿ ಇದೆ ಇಲ್ಲಿ. ಇದಾಗತ್ತೆ. ಸೊ ಜುಲೈ 25ರಂದು ರಥದ ಮೇಲೇ ದೇವರಿಗೆ 100 ಕೆಜಿ ತೂಕದ ಚಿನ್ನದ ಆಭರಣಗಳನ್ನು ತೊಡಿಸಲಾಗತ್ತೆ. ಸೊ ಬಂಗಾರದ ಕಿರೀಟ, ಬಂಗಾರದ ಕೈಕಾಲುಗಳನ್ನು ಧರಿಸಿ ರಥದ ಮೇಲೆ ನಿಲ್ಲುವಂತಹ ದೇವರ ಆ ತೇಜಸ್ಸನ್ನು ಕಣ್ಣು ತುಂಬಿಕೊಳ್ಳೋದಕ್ಕೆ 2 ಕಣ್ಣು ಸಾಲದು. ಕೊನೆಯದಾಗಿ ಹೇಳೋದಾದರೆ ಇಡೀ ರಥಯಾತ್ರೆ ನಮ್ಮ ಜೀವನದ ಸಂಕೇತ ಅಂತ ಅನ್ಕೋಬಹುದು. ನಮ್ಮ ದೇಹವೇ ಈ ರಥ, ನಮ್ಮೊಳಗಿರುವ ಆತ್ಮವೇ ಜಗನ್ನಾಥ. ನಮ್ಮ ಬದುಕಿನ ಹಗ್ಗವನ್ನು ಆ ದಿವ್ಯ ಚೈತನ್ಯಕ್ಕೆ ಒಪ್ಪಿಸಿಬಿಟ್ರೆ ಸಾಕು, ಅಲ್ಲಿ ಅದು ನಮ್ಮನ್ನು ಸುಸೂತ್ರವಾಗಿ ಗುರಿ ಮುಟ್ಟಿಸುತ್ತೆ. ಈ ಜಗನ್ನಾಥ ರಥಯಾತ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಭರವಸೆಯ ಹೊಸ ಬೆಳಕನ್ನು ತರಲಿ. ಜಯ ಜಗನ್ನಾಥ್ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸಮಯ ಆಗ್ತಾ ಇದೆ 6:50. ಇನ್ನು ಮುಂದೆ ಕೇಳಿ ಕನ್ನಡ ರತ್ನ ಭಂಡಾರ.

0: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡ ರಂಗಭೂಮಿಯ ದೊಡ್ಡ ಹೆಸರು ಆರ್ ನಾಗೇಂದ್ರ ರಾಯರು, ಟೈಗರ್ ವರದಾಚಾರ್ಯರು. ಇವರ ಜೊತೆ ಜೊತೆಗೆ ಇದ್ದವರು ಎಂಜಿ ಮರಿರಾವ್. ಗಾಯನ ಅಭಿನಯದಲ್ಲಿ ಬಹಳ ಜನಪ್ರಿಯರಾಗಿದ್ದರು. ವರದಾಚಾರ್ಯರ ಕೊನೆಯ ದಿನಗಳವರೆಗೂ ಅವರ ಜೊತೆ ಇದ್ದರು. ಅವರ ಬಗ್ಗೆ ಪುಸ್ತಕವನ್ನು ಬರೆದರು. ಸ್ವತಃ ಕಲಾವಿದರಾದ ಎಂಜಿ ಮರಿರಾವ್ ಅವರು ಟೈಗರ್ ವರದಾಚಾರ್ಯರು ಹೇಗಿದ್ದರು ಅಂತ ಬಣ್ಣಿಸಿದ್ದಾರೆ. ಮರಿರಾವ್ ಅವರ ಧ್ವನಿಯನ್ನ ಕೇಳ್ತಾ ಟೈಗರ್ ವರದಾಚಾರ್ಯರನ್ನ ನಾವು ಚಿತ್ರಿಸಿಕೊಳ್ಳಬೇಕು. ಕೇಳೋಣ ರಂಗಭೂಮಿ ಕಲಾವಿದರು ಎಂಜಿ ಮರಿರಾವ್ ಅವರ ಧ್ವನಿ.
1: ನನಗೆ ಸುಮಾರು ಏಳು ವರ್ಷ ವರ್ಷ ಇದ್ದಾಗ ಆ ವರದಾಚಾರ್ಯ ಕಂಪನಿಲೇ ಇದ್ದ ನಮ್ಮ ಅಣ್ಣನ ಜೊತೆಯಲ್ಲಿ ನೋಡೋದಕ್ಕೆ ಹೋಗ್ತಾ ಇದ್ದೆ. ಆಗ ನಾಟಕ ಆ ಚಿಕ್ಕ ವಯಸ್ಸಿನಲ್ಲಿ ಏನೋ ಒಂದು ವಿಶೇಷವಾಗಿ ಕಾಣಿಸ್ತಾ ಇತ್ತು. ನನಗೂ ಏನೋ ಒಂದು ತರಹ ನಾಟಕದಲ್ಲಿ ಸೇರ್ಕೋಬೇಕು ಅಂತನೋ ಅಭಿಪ್ರಾಯವೂ ಸ್ವಲ್ಪ ಕಾಣಿಸ್ತಾ ಇತ್ತು. ಅದೇ ಸಂದರ್ಭದಲ್ಲಿ 1908 ಅವ್ರ ಕಂಪ್ನಿಯಲ್ಲಿ ಬಾಲ ಪಾತ್ರಗಳು ವಹಿಸೋದಕ್ಕೆ ಸರಿಯಾದ ಚಿಕ್ಕ ಹುಡುಗರು ಯಾರೂ ಇರಲಿಲ್ಲ. ನಾನು ಅವ್ರ ಕಂಪ್ನಿಗೆ ಸೇರೋ ಸುಯೋಗ ಬಂತು. ನಮ್ಮ ಅಣ್ಣ ಕರ್ಕೊಂಡು ಹೋಗಿ ಆ ಕಂಪ್ನಿಗೆ 1908 ಸೇರಿಸ್ತಾ ಅವರು ದಿವಂಗತರಾಗೋದು ಆಗೋ ಸಮಯದಲ್ಲೂ ಕೂಡ ನಾನು ಅವಿಚ್ಛಿನ್ನವಾಗಿ ಅವರ ಸೇವೆ ಮಾಡಿ ಕಲಾ ಸೇವೆ ಮಾಡಿ ಇದುವರೆಗೂ ಅವ್ರ ಹೆಸರು ಹೇಳಿಕೊಂಡೆ ನಾನು ಇವತ್ತಿನ ದಿವಸ ಜೀವನ ಮಾಡ್ತಾ ಇದ್ದೀನಿ. ನಾನು ಕಲಾವಿದನಾದರೂ ಅವರ ವಿಶೇಷ ಗುಣಗಳನ್ನ ವರ್ಣಿಸೋ ಅಷ್ಟು ನನಗೆ ಶಕ್ತಿ ಇಲ್ಲ. ಬೆಲ್ಲಸವಿ ಬಲ್ಲವನೇ ಬಲ್ಲ ಅಂದ ಹಾಗೆ ಅವರ ನಾಟಕಗಳನ್ನ ಅವ್ರನ್ನ ಕಂಡು ಅವರ ಮೆಚ್ಚುಗೆ ಪಡೆದು ಅವ್ರನ್ನ ಹೊಗಳಬಹುದಾದಂಥ ಜನಗಳ ಬಾಯಿಂದ ನಾನು ಎಷ್ಟೋ ವಿಧವಾಗಿ ಕೇಳಿದ್ದೀನಿ. ಜೊತೆಯಲ್ಲೇ ಕೆಲಸ ಮಾಡಿದ್ರಿಂದ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ ತಕ್ಕ ಮಟ್ಟಿಗೆ. ಮುಖ್ಯವಾಗಿ ಅವರ ರೂಪ ರೂಪ ಅಂತಂದರೆ ಸಾಧಾರಣವಾಗಿ ಸುಂದರ ಪುರುಷರು ಅಂತಂದಿದ್ದೆ ಹೇಳೋ ಹಾಗಿಲ್ಲ. ಸಾಧಾರಣವಾಗಿದ್ದರೂ ಅವರ ಸ್ಟೇಜ್ ಮೇಲೆ ಬಂದ ಕಾಲದಲ್ಲಿ ಅವರ ರೂಪ ಎಂಥ ಮನುಷ್ಯನಾದರೂ ಆಕರ್ಷಣೆ ಮಾಡಿ ಅವ್ರು ಏನು ಮಾಡಿದ್ರು ಅದು ಸರಿ ಅನ್ನಿಸ್ಕೊಳ್ಳೋ ಹಾಗೆ ಅವರ ಆಕರ್ಷಣೆ ಚೆನ್ನಾಗಿತ್ತು. ಆಮೇಲೆ ಪ್ರತಿಯೊಂದು ಪಾತ್ರ ಯಾವುದೇ ಪಾತ್ರ ತಗೊಳ್ಳಿ ಅವರು ಶಕುಂತಲಾ ನಾಟಕದಲ್ಲಿ ದುಷ್ಯಂತ, ಹಿರಣ್ಯಕಶಿಪು ಪಾತ್ರ, ಮತ್ತೆ ರೋಮಿಯೋ ಇಂಗ್ಲಿಷ್ ನಾಟಕ ಶೇಕ್ಸ್ಪಿಯರ್ ಬರೆದಿರೋ ರೋಮಿಯೋ ಜೂಲಿಯಟ್ ನಲ್ಲಿ ರೋಮಿಯೋ ಪಾತ್ರ ವಹಿಸ್ತಾ ಇದ್ರು. ಆ ಪಾತ್ರ ಹರಿಶ್ಚಂದ್ರ ಇಂತಹ ಪಾತ್ರಗಳು ಪ್ರತಿಯೊಂದು ಪಾತ್ರ ನೋಡಿದವರು
2: ಈ ನಿರುಪಮ ನಾಟಕದಲ್ಲಿ ಸಂತಾಪ
1: ಇದ್ರು. ಈ ಪ್ರತಿಯೊಂದು ನಾಟಕ ಅವ್ರು ಆಡ್ತಾ ಇದ್ದ ಪ್ರತಿಯೊಂದು ನಾಟಕದಲ್ಲೂ ಆ ಪಾತ್ರಕ್ಕೆ ಹೊಂದುವಂಥ ರೂಪ ಅವರ ಮೈಕಟ್ಟು. ಆಮೇಲೆ ಪಾತ್ರಕ್ಕೆ ಒಪ್ಪುವ ಸಹಜವಾದ ಅಭಿನಯ, ಆ ಪಾತ್ರ ಚೆನ್ನಾಗಿ ತಿಳ್ಕೊಂಡು ಆ ಪಾತ್ರವೇ ನಾನು ಅಂತ ಲೀನವಾಗಿ ಅದನ್ನ ಒಂದೊಂದು ಸಮಯದಲ್ಲಿ ನಮಗೆ ಅನುಮಾನ ಬಂದ್ಬಿಡೋದು, ಇವರೇ ನಿಜವಾಗ್ಲೂ ಕೋಪಿಸ್ಕೊಂಡೇ ಇದ್ದಾರೆಯೋ ಇಲ್ವೋ ಅಂತನೋ ಅಭಿಪ್ರಾಯ ನಮ್ಮ ಮನಸ್ಸಿನಲ್ಲೇ ಬಂದ್ಬಿಟ್ಟು ಜೊತೆಯಲ್ಲಿ ನಾನು ಇದ್ರೂ ಕೂಡ ಭಯವಾಗ್ತಾ ಇತ್ತು. ಅಷ್ಟು ಸಹಜವಾಗಿ ಅಭಿನಯ ಅವರದಿತ್ತು. ಮತ್ತೆ ವಾಕ್ಚಾತುರ್ಯ, ಸ್ವತಂತ್ರವಾಗಿ ನಾಲ್ಕು ಮಾತುಗಳು ಆಡುವಂತಹ ಶಕ್ತಿ, ವಾಕ್ಚಾತುರ್ಯ ಚೆನ್ನಾಗಿತ್ತು. ಇದಿಷ್ಟು ಒಬ್ಬ ಮನುಷ್ಯನಲ್ಲಿ ಇರೋದು ಬಹಳ ಅಪರೂಪ. ಮತ್ತೆ ಅವರ ಗಾಂಭೀರ್ಯ, ವಿದ್ಯೆ, ಇವು ಬಹಳ ಮುಖ್ಯವಾಗಿ ಜನಗಳನ್ನ ಆಕರ್ಷಣೆ ಮಾಡ್ತಾ ಇತ್ತು. ಆ ಶಾಕುಂತಲಾ ನಾಟಕದಲ್ಲಿ ಅವ್ರ ಮುಖ್ಯವಾದ ನಾಟಕ, ಪ್ರಾರಂಭ ಮಾಡಬೇಕಾದ್ರೆ ಶಾಕುಂತಲಾ ನಾಟಕ, ಮುಕ್ತಾಯ ಮಾಡಬೇಕಾದ ಶಾಕುಂತಲಾ ನಾಟಕ, ಈ ರೀತಿಯ ಯಾವಾಗ್ಲೂ ಅವರ ಪದ್ಧತಿ. ಆ ಶಾಕುಂತಲಾ ನಾಟಕದಲ್ಲಿ ಆ ದುಷ್ಯಂತನ ಪಾತ್ರವನ್ನ ಕವಿಗಳು ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದಾರೆಯೋ, ಎಷ್ಟು ಗಾಂಭೀರ್ಯವಾಗಿರಬೇಕು ಅಂತ ಅವರ ಭಾವನೆ ಇತ್ತೋ ಅದೇ ಪ್ರಕಾರವಾಗಿ ಇವರ ಅಭಿನಯವೂ ಕೂಡ ಅಷ್ಟು ಗಾಂಭೀರ್ಯದಿಂದ

0: ಕೂಡಿತ್ತೇ ಹೊರತು ಛಲ್ ಛಲ್ಲಾಗಿ ಏನೂ ಇರಲಿಲ್ಲ. ಇದಾಯಿತು, ಇದು ಏನೋ ಶೃಂಗಾರದ ಸುಪ್ರಧಾನವಾದ ನಾಟಕ ಆಗೋಯಿತು. ಅದಾದ ಮೇಲೆ ಹಿರಣ್ಯಕಶಿಪು ಪಾತ್ರ ಅವರ ಆ ಅಟ್ಟಹಾಸ, ಏನು ಮುಖಕ್ಕೇನು ಹಸಿರು ಕೆಂಪು ಬಣ್ಣಗಳು ಬರೀದೇನೋ, ಸಾಧಾರಣವಾದ ಒಂದು ಮೀಸೆ ತಿರುವಿ ಒಂದು ರೀತಿಯಾಗಿ ಬಂದರೂ ಸಾಧಾರಣವಾಗಿ ಮಾಡಿಕೊಂಡ್ರು ಕೂಡ ಅವರ ಅಭಿನಯದಲ್ಲಿ ಆ ರೌದ್ರ ಆ ಟಿವಿ ಆ ಗರ್ವ ಇವುಗಳೆಲ್ಲ ಬಹಳ ಚೆನ್ನಾಗಿ ವ್ಯಕ್ತಪಡಿಸ್ತಾ ಇದ್ರು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದರಾದ ಎಂ ಜಿ ಮರಿರಾವ್ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ
2: ಸ್ನೇಹಿತರ ಸಮಯ ಆಗ್ತದೆ 6:55 ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
3: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕ ರಚಾ ಝಾ. अथ वार्ताः. केन्द्रीय मन्त्रिमण्डलेन भारतस्य सेमीकण्डक्टर इति परिकल्पना निर्माण परिवेशस्य सुदृढीकरणाय 25,70,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000, ಅನುಮೋದಿತ. ನವದಿಲ್ಲಿಯಾಂ ಹ್ಯಃ ವಾರ್ತಾಹರಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವ ಏತಾನ್ ಮಂತ್ರಿಮಂಡಲ ನಿರ್ಣಯಾನ್ ಉದ್ಘೋಷಿತವಾನ್. ಅಸೌ ಅವದತ್ ಯತ್ ಸೆಮಿಕಾನ್ 1.0 ಇತಿ ಯೋಜನಾಯಾಃ ಸಫಲತಾಂ ಅನುವರ್ತಮಾನಾ ಏಷಾ ಯೋಜನಾ ಭಾರತಂ ವೈಶ್ವಿಕಂ ಸೆಮಿಕಂಡಕ್ಟರ್ ಇತಿ ಕೇಂದ್ರಂ ಸ್ಥಾಪಯಿತುಂ ಪ್ರಶಾಸನಸ್ಯ ದೃಢ ಪ್ರತಿಬದ್ಧತಾಂ ದ್ಯೋತಯತಿ. ಮಂತ್ರಿಮಂಡಲೇನ 5,562,000 crore rupees ವಿನಿಯೋಗೇನ ಚಲದೂರಭಾಷ ವಿನಿರ್ಮಾಣ ಯೋಜನಾ ಅಪಿ ಅನುಮೋದಿತಾ. ಏವಮೇವ ಉತ್ತರ ಪ್ರದೇಶಸ್ಯ ವಾರಾಣಸಿನಗರೆ ಮಾರ್ಗ ಸಂಯೋಜನಸ್ಯ ಸುದೃಢೀಕರಣಾಯ ಯಾತಾಯಾತಾವರೋಧಸ್ಯ ನ್ಯೂನೀಕರಣಾಯ ಯಾತ್ರಾ ಸಮಯಸ್ಯ ಚ ಸಂಕ್ಷೇಪಣಾಯ ದ್ವೇ ಉನ್ನತ ಮಾರ್ಗ ಪರಿಯೋಜನೆ ಅಪಿ ಅನುಮೋದಿತೆ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ವಿಶ್ವಾಸಂ ವ್ಯಕ್ತವಾನ್ ಯತ್ ಭಾರತ ಯುರೋಪೀಯ ಸಂಘಯೋಃ ವ್ಯಾಪಾರ ಪ್ರೌದ್ಯೋಗಿಕಿ ಪರಿಷದ ಉಪವೇಶನೇನ ದ್ವಯೋಃ ಪಕ್ಷಯೋಃ ಸಹಕಾರ್ಯಂ ಅಧಿಕಂ ಸುದೃಢಂ ಭವಿಷ್ಯತಿ. ಬ್ರುಸೆಲ್ಸ್ ನಗರೆ ಸಂಪನ್ನಸ್ಯ ತೃತೀಯ ಭಾರತ ಯುರೋಪ ಸಂಘ ವ್ಯಾಪಾರ ಪ್ರೌದ್ಯೋಗಿಕಿ ಪರಿಷದ ಉಪವೇಶನಸ್ಯ ಅನಂತರಂ ವಾರ್ತಾಹರಾನ್ ಸಂಬೋಧಯನ್ ಅಸೌ ಅವದತ್ ಯತ್ ಭಾರತ ಯುರೋಪೀಯ ಸಂಘಯೋಃ ಮಧ್ಯೆ ಮುಕ್ತ ವ್ಯಾಪಾರ ಸಂಧಿಃ ಸುರಕ್ಷಾ ರಕ್ಷಾ ಸಹಕಾರಃ ಅಥ ಗಮನಾಗಮನ ರೂಪರೇಖಾ ಇತ್ಯೇತೇಷಾಂ ಮಾಧ್ಯಮೇನ ವಿಕಸಿತಃ ಸಹಯೋಗಃ ಅಗ್ರೆ ಅಪಿ ಪ್ರವರ್ಧಿಷ್ಯತೆ.
4: As open societies and as market economies, India and the EU have a natural affinity. The rule of law and the sanctity of contracts are central to our thinking. When it comes to sensitive technologies, this is all the more important. The fact is that emerging technologies literally hold the potential to shape our lifestyle and future. India and the European Union have developed this trust with each other and now strive to take that into the business and technology domains.
3: ಕೇಂದ್ರೀಯ ವಾಣಿಜ್ಯೋದ್ಯೋಗ ಮಂತ್ರಿ ಪಿಯೂಷ ಗೋಯಲ ಭಾರತ ಯುರೋಪೀಯ ಸಂಘಯೋ ಮುಕ್ತ ವ್ಯಾಪಾರ ಸಂಧಿ ನಿಷ್ಪಕ್ಷ ನ್ಯಾಯಸಂಗತ ಸಂತುಲಿತಂಚ ನಿರೂಪ್ಯ ಅವದತ್ ಯತ್ ಏಷ ಸಂಧಿ ಉಭಯ ದೇಶಯೋ ಸರ್ವೇಷಾಂ ಕ್ಷೇತ್ರಣಾಂ ಕೃತೆ ಪರಸ್ಪರ ಹಿತಕರ ಭವಿಷ್ಯತಿ. ಭಾರತೀಯ ನಿರ್ವಾಚನಾಯೋಗೇನ ಪಂಜಾಬ ಕರ್ನಾಟಕ ತೆಲಂಗಾಣ ದಿಲ್ಲಿ ಇತ್ಯೇತೇಷು ನಗರೇಷು ಪ್ರಚಲಿತಸ್ಯ ಮತದಾತ್ರಿ ಸೂಚ್ಯಾ ವಿಶೇಷ ಗಹನ ಪುನರೀಕ್ಷಣ ಕಾರ್ಯಕ್ರಮಸ್ಯ ಸಮಯ ಸೀಮಾ ವಿಸ್ತಾರಿತಾಸ್ತಿ. ದಿಲ್ಲಿ ಕರ್ನಾಟಕಯೋ ಮತದಾನ ಕೇಂದ್ರ ಸ್ತರೀಯಾಧಿಕಾರಿಭಿಃ ಪ್ರತಿ ಗೃಹಂ ಗತ್ವಾ ಕ್ರಿಯಮಾಣಂ ಸತ್ಯಾಪನ ಕಾರ್ಯಂ ಯತ್ ಅಸ್ಯ ಮಾಸಸ್ಯ ನವವಿಂಶತಿ ದಿನಾಂಕ ಪರ್ಯಂತಂ ನಿರ್ಧಾರಿತಮಾಸೀತ್ ಅಧುನಾ ಆಗಾಮಿ ಮಾಸಸ್ಯ ಅಷ್ಟಮ ದಿನಾಂಕ ಪರ್ಯಂತಂ ಪ್ರವರ್ತಿಷ್ಯತೆ. ಪಂಜಾಬ ತೆಲಂಗಾಣ ಇತ್ಯೇತಯೋ ತು ಪ್ರತಿ ಗೃಹಂ ಗತ್ವಾ ಸತ್ಯಾಪನ ಕಾರ್ಯಂ ಆಗಾಮಿ ಮಾಸಸ್ಯ ತೃತೀಯ ದಿನಾಂಕ ಪರ್ಯಂತಂ ಏವ ಅನುವರ್ತಿಷ್ಯತೆ. ವಿಶ್ವವಿಖ್ಯಾತ ಪುರಿ ರಥಯಾತ್ರಾ ಅದ್ಯ ಒಡಿಶಾ ರಾಜ್ಯಸ್ಯ ಪುರಿ ನಗರೆ ಭಗವತಃ ಜಗನ್ನಾಥಸ್ಯ ತಸ್ಯ ಜ್ಯೇಷ್ಠ ಭ್ರಾತುಃ ಬಲಭದ್ರಸ್ಯ ಅನುಜಾಯಾಶ್ಚ ದೇವ್ಯಾಃ ಸುಭದ್ರಾಯಾಃ ಸಹ ಆರಭ್ಯತೆ. ಅಸ್ಯಾಂ ವಾರ್ಷಿಕ ರಥಯಾತ್ರಾಯಾಂ ಜಗನ್ನಾಥಃ ಭಗವಾನ್ ಸ್ವಭ್ರಾತ್ರಾ ಭಗಿನ್ಯಾ ಚ ಸಹ ರಥೇಷು ಸಮಾರೋಹ್ಯ ಭಕ್ತೇಭ್ಯ ದರ್ಶನಂ ದಾಸ್ಯತಿ. फीफा विश्वचषक फुटबॉल स्पर्धायाः द्वितीय उपान्त्यचक्रे अर्जेंटीना दलम् अमेरिकादेशस्य अटलांटा क्रीडांगणे इंग्लैंड दलम् 2-1 इत्यंकान्तरालेन पराजित्य निर्णायकचक्रे प्रवेशम् अकरोत्। जुलाई मासस्य 29 दिनांके निर्णायकचक्रे अर्जेंटीना दलम् स्पेन दलम् सम्मुखीकरिष्यति। भारत इंग्लैंड देशयोः मध्ये त्रिदिवसीय एक दिवसीय श्रृंखलायाः द्वितीया स्पर्धा अद्य कार्डिफ नगरस्य सोफिया गार्डन्स क्रीडांगणे भविष्यति इति वार्ताः।

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ ಯೋಜನೆ ರೈತರ ಜಮೀನುಗಳ ಬಲವಂತ ಸ್ವಾಧೀನ ಇಲ್ಲ, ಮುಖ್ಯಮಂತ್ರಿ ಸ್ಪಷ್ಟನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವುದು ಮತ್ತು ರೈತರ ಮೇಲಿನ ಪ್ರಕರಣ ಹಿಂಪಡೆಯುವಂತೆ ಒತ್ತಾಯಿಸಿ ನಾಳೆ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಉಳಿದು ಬೆಳೆದರೆ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯ, ವಿಧಾನ ಪರಿಷತ್ ಸಭಾಪತಿ ಅಭಿಮತ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಚುರುಕುಗೊಂಡಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿ. ಈಗ ವಾರ್ತೆಗಳ ವಿವರ. ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ ಯೋಜನೆಗಾಗಿ ಯಾವುದೇ ರೈತರ ಜಮೀನನ್ನು ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಾರಿಗೆ ಭೂಮಿ ನೀಡಲು ಇಷ್ಟವಿಲ್ಲವೋ ಅವರು ಕೃಷಿ ಮಾಡಿಕೊಂಡಿರಬಹುದು, ಯಾರು ಸ್ವಇಚ್ಛೆಯಿಂದ ಭೂಮಿ ನೀಡಲು ಸಿದ್ಧರಿದ್ದಾರೋ ಅವರು ಸರ್ಕಾರಕ್ಕೆ ಒಪ್ಪಿಸಿ ಪರಿಹಾರ ಪಡೆದುಕೊಳ್ಳಬಹುದು ಎಂದರು. ಯೋಜನೆಯ ಅನುಷ್ಠಾನದ ಕುರಿತು ಪರಿಶೀಲಿಸಲು ಮತ್ತು ರೈತರ ಅಭಿಪ್ರಾಯ ಹಾಗೂ ಆತಂಕಗಳನ್ನು ಆಲಿಸಲು ಸಮಿತಿಯೊಂದನ್ನು ರಚಿಸಲಾಗುವುದು. ಸಮಿತಿಯ ವರದಿ ಬಂದ ನಂತರ ಮುಂದಿನ ನಿರ್ಧಾರವನ್ನು ಸಂಪುಟ ಸಭೆಯ ಮುಂದೆ ಮಂಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೇಳಿದರು. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡಬೇಕು ಹಾಗೂ ಪ್ರತಿಭಟನಾ ರೈತರ ಮೇಲೆ ದಾಖಲಿಸಿರುವ ಪ್ರಕರಣ ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಇದೇ 17ರಂದು ಅಂದರೆ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಶಾಸಕರು ಸಂಸದರು ಧರಣಿ ಸತ್ಯಾಗ್ರಹ ನಡೆಸಲಿದ್ದಾರೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಶೇಕಡಾ 70ರಷ್ಟು ಮಳೆ ಕೊರತೆಯಾಗಿದ್ದು ಬರಗಾಲ ಸ್ಥಿತಿ ತಲೆದೋರಿದೆ. ಸಂಕಷ್ಟಕ್ಕೆ ಒಳಗಾಗಿರುವ ರೈತರಿಗೆ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ನೀಡುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಬರಗಾಲ ಅಧ್ಯಯನಕ್ಕೆ ತಂಡ ಕಳಿಸಿ ಎಂದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಸುಮ್ಮನಾದರೆ ಸಾಲದು, ಬರ ಪರಿಹಾರಕ್ಕೆ ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಎನ್ನುವುದನ್ನು ರಾಜ್ಯದ ಜನತೆಗೆ ತಿಳಿಸಬೇಕು ಎಂದು ಮುಖ್ಯಮಂತ್ರಿ ಅವರನ್ನು ಬಿವೈ ವಿಜೇಂದ್ರ ಆಗ್ರಹಿಸಿದರು. ರಾಜ್ಯದಲ್ಲಿ ಮಳೆ ಕೊರತೆಯಿಂದಾಗಿ ಉದ್ಭವಿಸಬಹುದಾದ ಬರ ಪರಿಸ್ಥಿತಿ ನಿರ್ವಹಣೆಗೆ ಪರಿಹಾರ ನೀಡುವುದು ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಚರ್ಚೆ ನಡೆಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿನ್ನೆ ನವದೆಹಲಿಗೆ ತೆರಳಿದ್ದಾರೆ. ಕೇಂದ್ರ ಸಚಿವರನ್ನು ಭೇಟಿ ಮಾಡಲಿರುವ ಮುಖ್ಯಮಂತ್ರಿ ಅವರು ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ ಎಂದು ಮುಖ್ಯಮಂತ್ರಿ ಅವರ ವಿಶೇಷ ಕರ್ತವ್ಯ ಅಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ ಬಿಎಸ್ ಶ್ರೀಧರ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಕುರಿತಂತೆ ಮುಖ್ಯಮಂತ್ರಿ ಪಕ್ಷದ ವರಿಷ್ಠರೊಂದಿಗೆ ಚರ್ಚಿಸುವ ಸಾಧ್ಯತೆಯೂ ಇದೆ. ಪರಿಶಿಷ್ಟ ಜಾತಿ ವಿಶೇಷ ಘಟಕ ಯೋಜನೆಯಡಿ ರಾಜ್ಯದ ಪರಿಶಿಷ್ಟ ಜಾತಿಯ ಸೈಕಲ್ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಅಂತಾರಾಷ್ಟೀಯ ಗುಣಮಟ್ಟದ ಸ್ಪರ್ಧಾತ್ಮಕ ಸೈಕಲ್ಗಳನ್ನು ಹಾಗೂ ಸೈಕಲ್ ಬಿಡಿಭಾಗಗಳನ್ನು ಸರ್ಕಾರದಿಂದ ಉಚಿತವಾಗಿ ವಿತರಿಸಲಾಗುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಬೆಂಗಳೂರಿನ ಯುವನಿಕಾ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಸೈಕಲ್ಗಳನ್ನು ಹಸ್ತಾಂತರಿಸಿ ಮಾತನಾಡಿದ ಅವರು, ಪರಿಶಿಷ್ಟ ಜಾತಿ ಜನಾಂಗಕ್ಕೆ ಸೇರಿದ ರಾಜ್ಯದ ಆಯ್ದ 36 ಜನ ಪ್ರತಿಭಾನ್ವಿತ ಸೈಕ್ಲಿಂಗ್ ಕ್ರೀಡಾಪಟುಗಳಿಗೆ ಅತ್ಯಾಧುನಿಕ ಹಾಗೂ ಅಂತಾರಾಷ್ಟೀಯ ಗುಣಮಟ್ಟದ ಸೈಕಲ್ಗಳನ್ನು ಹಾಗೂ ಸೈಕಲ್ ಬಿಡಿಭಾಗಗಳನ್ನು ಇಲಾಖೆ ವತಿಯಿಂದ ಉಚಿತವಾಗಿ ವಿತರಿಸಲಾಗಿದೆ ಎಂದರು. ರಾಜ್ಯದ ಕ್ರೀಡಾಪಟುಗಳನ್ನು ಅಂತಾರಾಷ್ಟೀಯ ಮಟ್ಟಕ್ಕೆ ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಮಹತ್ವದ ಹೆಜ್ಜೆ ಇಟ್ಟಿದ್ದು, ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ನಂತಹ ಜಾಗತಿಕ ಕ್ರೀಡಾಕೂಟಗಳಲ್ಲಿ

0: ಭಾರತವನ್ನು ಪ್ರತಿನಿಧಿಸುವ ಗುರಿ ಹೊಂದಿರುವ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲು ಈ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ಸಚಿವರು ಹೇಳಿದರು. ಮಲೆನಾಡು, ಅರೆಮಲೆನಾಡು ಹಾಗೂ ಬಯಲುಸೀಮೆ ಕರಾವಳಿ ಭಾಗಕ್ಕೆ ಸಂಪರ್ಕ ಕಲ್ಪಿಸುವ ಆಗೊಂಬೆ ಘಾಟ್ ರಸ್ತೆಯ ಸರ್ವಾಂಗೀಣ ಅಭಿವೃದ್ಧಿ ಕೈಗೊಳ್ಳುವ ನಿಟ್ಟನಲ್ಲಿ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಅಧಿಕಾರಿಗಳೊಂದಿಗೆ ಅಭಿವೃದ್ಧಿ ಕಾರ್ಯಗಳ ಸಾಧಕ ಬಾಧಕ ಕುರಿತು ಚರ್ಚೆ ನಡೆಸಿದರು. ಮಲೆನಾಡು, ಅರೆಮಲೆನಾಡು ಹಾಗೂ ಬಯಲುಸೀಮೆ ಕರಾವಳಿ ಭಾಗಕ್ಕೆ ಅತಿ ಸಮೀಪದ ಸಂಪರ್ಕ ಕಲ್ಪಿಸುವ ಆಗೊಂಬೆ ಘಾಟ್ನಲ್ಲಿ ಹೆಚ್ಚು ಲಘು ವಾಹನಗಳು, ಮಿನಿ ಬಸ್ಸುಗಳು ಸಂಚರಿಸುತ್ತವೆ. ಘಟ್ಟದ ಹೆಚ್ಚು ಹೆಚ್ಚು ಜನರು ಇದೇ ಮಾರ್ಗವಾಗಿ ಸಂಚರಿಸುತ್ತಾರೆ. ಈ ಘಾಟ್ ರಸ್ತೆಯ ಕೆಲವೊಂದು ಸ್ಥಳಗಳಲ್ಲಿ ಅಗಲೀಕರಣ, ರಕ್ಷಣಾ ಗೋಡೆಗಳ ನಿರ್ಮಾಣ ಸೇರಿದಂತೆ ಮತ್ತಿತರ ರಸ್ತೆ ಕಾಮಗಾರಿಗಳನ್ನು ಕೈಗೊಳ್ಳಲು ಪರಿಶೀಲನೆ ನಡೆಸಿ ಕೈಗೊಳ್ಳಬೇಕಾಗಿರುವ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳಿಂದ ಸಚಿವರು ಮಾಹಿತಿ ಪಡೆದರು. ಮೈಸೂರು ಜಿಲ್ಲೆಯಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಾಮಗಾರಿಗಳಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಬೇಕು. ಮೈಸೂರು ನಗರದಲ್ಲಿ ವೈಟ್ ಟ್ಯಾಪಿಂಗ್ ಮಾಡುತ್ತಿರುವ ಕಡೆ ಜನರಿಗೆ ಮಾಹಿತಿ ನೀಡಬೇಕು. ಇನ್ನೂ ಪ್ರಾರಂಭವಾಗದೇ ಇರುವ ವೈಟ್ ಟ್ಯಾಪಿಂಗ್ ಕಾಮಗಾರಿಗಳನ್ನು ದಸರಾ ಮುಗಿದ ಮೇಲೆ ಪ್ರಾರಂಭಿಸುವಂತೆ ಸೂಚಿಸಿದ ಅವರು, ದಸರಾದಲ್ಲಿ ಹೆಚ್ಚಿನ ವಾಹನ ದಟ್ಟಣೆ ಉಂಟಾಗುತ್ತದೆ, ವಾಹನ ದಟ್ಟಣೆಯಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು. ರಾಜ್ಯದಲ್ಲಿ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಿದರೆ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯ ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಸಾರ್ಥಕ ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗದಗ್ನಲ್ಲಿ ಅವ್ವ ಸೇವಾ ಟ್ರಸ್ಟ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶತಮಾನೋತ್ಸವ ಆಚರಿಸಿಕೊಂಡ ನೂರಾರು ಶಾಲೆಗಳು ಮುಚ್ಚುತ್ತಿರುವುದು ಅತ್ಯಂತ ನೋವಿನ ಸಂಗತಿ. ಆಂಗ್ಲ ಭಾಷೆಯ ವ್ಯಾಮೋಹದಲ್ಲಿ ಇಂದು ಪ್ರತಿಯೊಬ್ಬ ಪಾಲಕರು ಇದ್ದಾರೆ. ಹೀಗಾಗಿ ಕನ್ನಡ ಶಾಲೆಗಳಿಗೆ ಕುತ್ತು ಬಂದಿದೆ. ಎಷ್ಟೇ ಕಷ್ಟವಾದರೂ ಕನ್ನಡ ಶಾಲೆಗಳನ್ನು ಮುಚ್ಚುವ ಪ್ರಯತ್ನವನ್ನು ಸರ್ಕಾರ ಮಾಡಬಾರದು ಎಂದು ಅವರು ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ಕಾರ್ಯ ಚುರುಕುಗೊಂಡಿದ್ದು ಗಣಕೀಕರಣ ಪ್ರಗತಿಯಲ್ಲಿದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಜಿಲ್ಲೆಯಲ್ಲಿ ಒಟ್ಟು 40,21,039 ಮತದಾರರಿದ್ದು ಇದುವರೆಗೆ ಒಟ್ಟು 30,63,872 ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 4,06,200 ಎನ್ಯುಮರೇಷನ್ ಫಾರ್ಮ್ಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು PS ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ 15,52,657 ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು ಒಟ್ಟು 5,69,247 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ. ಗೈರು, ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಟ್ಟು 75,509 ಮತದಾರರನ್ನು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ SNEHAL R ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಈಗಾಗಲೇ ಆರಂಭಗೊಂಡಿದ್ದು ಇದುವರೆಗೆ 9,02,629 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 3,95,478 ಎನ್ಯುಮರೇಷನ್ ಫಾರ್ಮ್ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ CN ಶ್ರೀಧರ್ ತಿಳಿಸಿದ್ದಾರೆ. ಈ ಮಧ್ಯೆ ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ವೇಳಾಪಟ್ಟಿಯನ್ನು 10 ದಿನ ವಿಸ್ತರಿಸಿ ಭಾರತೀಯ ಚುನಾವಣಾ ಆಯೋಗ ಆದೇಶ ಹೊರಡಿಸಿದೆ. ಈ ಮೊದಲು ಪ್ರಕಟಿಸಿದ್ದ ವೇಳಾಪಟ್ಟಿಯ ಪ್ರಕಾರ ಗಣತಿ ನಮೂನೆಗಳ ವಿತರಣೆ, ಸಂಗ್ರಹ ಮತ್ತು ಡಿಜಿಟಲೀಕರಣ ಕಾರ್ಯ ಇದೇ 29ಕ್ಕೆ ಕೊನೆಗೊಳ್ಳಬೇಕಿತ್ತು. ಈಗ ವೇಳಾಪಟ್ಟಿಯನ್ನು ಆಗಸ್ಟ್ 8ರವರೆಗೆ ವಿಸ್ತರಿಸಲಾಗಿದ್ದು ಅಕ್ಟೋಬರ್ 7

ಕ್ಕೆ ಪ್ರಕಟವಾಗಬೇಕಿದ್ದ ಅಂತಿಮ ಮತದಾರರ ಪಟ್ಟಿ ಅಕ್ಟೋಬರ್ 19ಕ್ಕೆ ಪ್ರಕಟವಾಗಲಿದೆ. ಇಂದು ವಿಶ್ವ ಹಾವು ದಿನ. ವಿಶ್ವದಾದ್ಯಂತ ಜುಲೈ 16ರಂದು ವಿಶ್ವ ಹಾವುಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ. ಹಲವು ವಿಧಾಯಕ ಕಾರ್ಯಕ್ರಮಗಳು ಮತ್ತು ಆಚರಣೆಯ ಮೂಲಕ 3,500ಕ್ಕೂ ಹೆಚ್ಚು ಜಾತಿಯ ಹಾವುಗಳ ಸೌಂದರ್ಯ, ವೈವಿಧ್ಯತೆ ಮತ್ತು ಪರಿಸರದಲ್ಲಿ ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶ ಹೊಂದಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಸ್ತಾವಿತ ಬಿಡದಿ ಟೌನ್ಶಿಪ್ ಯೋಜನೆ, ರೈತರ ಜಮೀನುಗಳ ಬಲವಂತ ಸ್ವಾಧೀನ ಇಲ್ಲ, ಮುಖ್ಯಮಂತ್ರಿ ಸ್ಪಷ್ಟನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವುದು ಮತ್ತು ರೈತರ ಮೇಲಿನ ಪ್ರಕರಣ ಹಿಂಪಡೆಯುವಂತೆ ಒತ್ತಾಯಿಸಿ ನಾಳೆ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ. ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಉಳಿದು ಬೆಳೆದರೆ ಮಾತ್ರ ಕನ್ನಡ ಭಾಷೆ ಉಳಿಯಲು ಸಾಧ್ಯ, ವಿಧಾನಪರಿಷತ್ ಸಭಾಪತಿ ಅಭಿಮತ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಚುರುಕುಗೊಂಡಿರುವ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಗಣಕೀಕರಣ ಕಾರ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 7:35 ಗಂಟೆ.

ವೆರಿ ಗುಡ್ ಮಾರ್ನಿಂಗ್. ಮತ್ತೊಮ್ಮೆ ನಾನು ಹರ್ಷಿತಾ ವೇಣುಗೋಪಾಲಿ ಹೊತ್ತಿನಲ್ಲಿ ನಿಮ್ಮ ಜೊತೆ ಆಗ್ತಿರ್ತಿದ್ದೀನಿ. ಕೇಳ್ತಾ ಇದ್ರ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಇದು ಭಾವ ಸ್ಪಂದನದ ಸಮಯ. ಸುಂದರ ಭಾವಗೀತೆಗಳನ್ನ ಕೇಳ್ತಾ ಸಾಗುವ ಈ ಸಮಯದಲ್ಲಿ ಅಜಯ್ ವಾರಿಯರ್ ಅವರ ಧ್ವನಿಯಲ್ಲಿ ಡಾಕ್ಟರ್ ಕೆ ವಿ ಶ್ರೀನಿವಾಸ ಮೂರ್ತಿ ಅವರ ಸುಂದರ ಕವನ ಕೇಳ್ತಾರೆ ಎಫ್ಎಂ ರೈನ್ಬೋ.

ಕೃಷ್ಣನೆ ಎರಡು ಕೃಷ್ಣನ ನೆನೆಸ್ಕೊಂಡು ಹಾಡುವಂತಹ ಸುಂದರ ಗೀತೆಗಳು ಉಪಾಸನಾ ಮೋಹನ್ ಅವರ ಸಂಗೀತ ಸಂಯೋಜನೆ, ಬಾಗೂರು ಮಾರ್ಕಂಡೇಯ ಅವರ ಸಾಹಿತ್ಯ, ಅರ್ಚನಾ ಉಡುಪ ಅವರ ಸಂಗೀತ. ಅದಾದ ನಂತರ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಮತ್ತೊಂದು ಸುಂದರ ಕವನ ಕೇಳ್ತಾ ಇರಿ ಎಫ್ ಎಂ ರೈನ್ಬೋ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಪ್ರತಿಯೊಬ್ಬನ ಬೆಳವಣಿಗೆ ಮತ್ತು ಶ್ರೇಯಸ್ಸಿನಲ್ಲಿ ತಂದೆ ತಾಯಿ ಮತ್ತು ಕುಟುಂಬದ ಹಿರಿಯರ ಕೊಡುಗೆ ಹಿರಿದಾದುದು. ಹಿರಿಯರು ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಆರ್ಥಿಕವಾಗಿಯೂ ಸೊರಗದಂತೆ ನೋಡಿಕೊಳ್ಳುವುದು ಕುಟುಂಬದ ಕಿರಿಯ ಸದಸ್ಯರ ಕರ್ತವ್ಯ. ಹಿರಿಯ ತಲೆಮಾರು ಯಾವುದೇ ಬಗೆಯ ದೌರ್ಜನ್ಯಕ್ಕೆ ಒಳಗಾಗದಂತೆ ನೋಡಿಕೊಳ್ಳುವುದು ನಾಗರಿಕ ಸಮಾಜದ ಬಹುದೊಡ್ಡ ಹೊಣೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ನೇಹಿತರೆ, ಸಮಯ ಆಗ್ತದೆ 7:35. ಇನ್ನು ಮುಂದೆ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಹರಿಯಾಣ ಭೇಟಿ, ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ. ಹಲವು ವಲಯಗಳಲ್ಲಿ ಸಹಕಾರ ಸಂಬಂಧ ವಿಸ್ತರಣೆಗೆ ಭಾರತ ಬೆಲ್ಜಿಯಂ ಒಪ್ಪಿಗೆ. ಭಾರತ ಯುಕೆ ವ್ಯಾಪಾರ ಒಪ್ಪಂದ ಜಾರಿ, ಮೊದಲ ದಿನವೇ 140 ಮಿಲಿಯನ್ ಮೌಲ್ಯದ ವಸ್ತುಗಳ ರಫ್ತು. ರೈಲ್ವೆ ಬುಕಿಂಗ್ ಇನ್ನೂ ಸರಳ ಸುಲಭ, ಐಆರ್ಸಿಟಿಸಿಯಿಂದ ಹೊಸ ಬೀಟಾ ಆವೃತ್ತಿ ಆರಂಭ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂಗ್ಲೆಂಡ್ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದಾರೆ. ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ಜಿಂದ್ ಮತ್ತು ಸೋನಿಪತ್ ನಡುವಿನ ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಜಿಂದ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ರಾಷ್ಟ್ರಕ್ಕೆ ಸಮರ್ಪಿಸಲಿದ್ದಾರೆ. ಪ್ರಧಾನಿ ಅವರು ಮಧ್ಯಾಹ್ನ ಚಂಡೀಗಢಕ್ಕೆ ಭೇಟಿ ನೀಡಲಿದ್ದು ಅಲ್ಲಿ ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ರಸ್ತೆ ಮೂಲಸೌಕರ್ಯ ಸೇರಿದಂತೆ 6,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಚಂಡೀಗಢದ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಆಧುನಿಕ ಮಾತೃ ಮತ್ತು ಮಕ್ಕಳ ಕೇಂದ್ರ ಹಾಗೂ ಅತ್ಯಾಧುನಿಕ ನರವಿಜ್ಞಾನ ಕೇಂದ್ರವನ್ನು ಪ್ರಧಾನಿ ಉದ್ಘಾಟಿಸುವರು. ನಂತರ ಪ್ರಧಾನಿ ಅವರು ಜಲಂಧರ್ಗೆ ಭೇಟಿ ನೀಡಲಿದ್ದು ಸಂಪರ್ಕ ಬಲವರ್ಧನೆ ಮತ್ತು ಆರ್ಥಿಕ ಅಭಿವೃದ್ಧಿ ವೇಗಗೊಳಿಸುವ ಗುರಿ ಹೊಂದಿರುವ 5,470 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಅವರು ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ಜಲಂಧರ್ ಕಂಟೋನ್ಮೆಂಟ್ ಸೇರಿ 75 ಪುನರಾಭಿವೃದ್ಧಿಗೊಂಡ ರೈಲು ನಿಲ್ದಾಣಗಳನ್ನು ಲೋಕಾರ್ಪಣೆ ಮಾಡುವರು. ವ್ಯಾಪಾರ ಮತ್ತು ಹೂಡಿಕೆ, ಹಸಿರು ಇಂಧನ ಪರಿವರ್ತನೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ, ಸಂಪರ್ಕ, ರಕ್ಷಣೆ, ಭದ್ರತೆ, ಪ್ರಾದೇಶಿಕ ಮತ್ತು ಜಾಗತಿಕ ಸಮಸ್ಯೆಗಳು ಹಾಗೂ ಜನರ ವಿನಿಮಯ ಸೇರಿ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಸಂಬಂಧವನ್ನು ಮತ್ತಷ್ಟು ವೃದ್ಧಿಸಲು ಭಾರತ ಮತ್ತು ಬೆಲ್ಜಿಯಂ ಒಪ್ಪಿಕೊಂಡಿವೆ. ಹೆಚ್ಚು ರಚನಾತ್ಮಕ ಮತ್ತು ಸಮಗ್ರ ಪಾಲುದಾರಿಕೆಯ ಮೂಲಕ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವತ್ತ ಮಹತ್ವದ ಹೆಜ್ಜೆಯನ್ನಿಡುವ ಭಾರತ ಬೆಲ್ಜಿಯಂ ಕಾರ್ಯತಂತ್ರದ ಸಂವಾದದ ಮೊದಲ ಸಭೆ ನಿನ್ನೆ ಬ್ರಸೆಲ್ಸ್ನಲ್ಲಿ ನಡೆಯಿತು. ಕಾರ್ಯತಂತ್ರದ ಸಂವಾದದ ಉದ್ಘಾಟನಾ ಗೋಷ್ಠಿಯಲ್ಲಿ ಸಹ ಅಧ್ಯಕ್ಷತೆಯನ್ನು ವಿದೇಶಾಂಗ ಸಚಿವ ಡಾ.ಎಸ್.ಜೈಶಂಕರ್ ಮತ್ತು ಬೆಲ್ಜಿಯಂನ ಉಪಪ್ರಧಾನಿ ಮತ್ತು ವಿದೇಶಾಂಗ ವ್ಯವಹಾರ ಹಾಗೂ ಅಭಿವೃದ್ಧಿ ಸಹಕಾರ ಸಚಿವ ಮ್ಯಾಕ್ಸಿಮ್ ಪ್ರೆವೋಟ್ ಅವರು ವಹಿಸಿದ್ದರು. ಡಾ ಜೈಶಂಕರ್ ಅವರು ಯುರೋಪ್ ಜೊತೆಗಿನ ಭಾರತದ ಒಳಗೊಳ್ಳುವಿಕೆಯಲ್ಲಿ ಬೆಲ್ಜಿಯಂ ವಿಶೇಷ ಸ್ಥಾನವನ್ನು ಹೊಂದಿದೆ, ದ್ವಿಪಕ್ಷೀಯ ಪಾಲುದಾರಿಕೆ ಆಳವಾಗಿ ಬೆಳೆಯುತ್ತಿರುವಂತೆಯೇ ಭಾರತ ಐರೋಪ್ಯ ಒಕ್ಕೂಟದ ಸಂಬಂಧವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಎಂದರು.
1: As open societies and as market economies, India and the EU have a natural affinity. The rule of law and the sanctity of contracts are central to our thinking. When it comes to sensitive technologies, this is all the more important. The fact is that emerging technologies literally hold the potential to shape our lifestyle and future. India and the European Union have developed this trust with each other and now strive to take that into the business and technology domains.
0: ವ್ಯಾಪಾರ, ಹೂಡಿಕೆ ಮತ್ತು ನಾವೀನ್ಯತೆ ಎರಡೂ ದೇಶಗಳನ್ನು ಹತ್ತಿರಕ್ಕೆ ತರುತ್ತದೆ ಮತ್ತು ಭವಿಷ್ಯದ ಸಹಕಾರಕ್ಕೆ ಭದ್ರ ಬುನಾದಿಯನ್ನು ಒದಗಿಸುತ್ತದೆ ಎಂದು ಪ್ರೆವೋಟ್ ಹೇಳಿದರು. ಭಾರತ ಮತ್ತು ಯುಕೆ ನಡುವಿನ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಜಾರಿಯಾದ ಮೊದಲ ದಿನವಾದ ನಿನ್ನೆ ಸುಮಾರು 140 ಮಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿಇಟಿಎ ಒಪ್ಪಂದ ಉಭಯ ದೇಶಗಳಿಗೂ ಅಗಾಧ ಮಾರುಕಟ್ಟೆ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ. ಇದು ಮುಂಬರುವ ದಿನಗಳಲ್ಲಿ ಕೇವಲ ವ್ಯಾಪಾರ ವಲಯಕ್ಕೆ ಮಾತ್ರವಲ್ಲ ಸೇವಾ ವಲಯಕ್ಕೂ ಕೂಡ ದೊಡ್ಡ ಪ್ರಮಾಣದ ಉತ್ತೇಜನವನ್ನು ನೀಡಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್

0: ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ರೈಲ್ವೆ ಸಚಿವಾಲಯವು ಭಾರತೀಯ ರೈಲ್ವೆ ಅಡುಗೆ ಮತ್ತು ಪ್ರವಾಸೋದ್ಯಮ ನಿಗಮದ IRCTC ವೆಬ್ಸೈಟ್ನ ಹೊಸ ಬೀಟಾ ಆವೃತ್ತಿಯನ್ನು ಆರಂಭಿಸಿದೆ. ಇದು ರೈಲು ಟಿಕೆಟ್ ಬುಕ್ಕಿಂಗ್ ಅನ್ನು ಹೆಚ್ಚು ಸರಳ ಮತ್ತು ಬಳಕೆದಾರ ಸ್ನೇಹಿಯನ್ನಾಗಿ ಮಾಡುತ್ತದೆ. ಹೊಸ ಆವೃತ್ತಿಯಲ್ಲಿ 4 ಪ್ರಮುಖ ಸುಧಾರಣೆ ಮಾಡಲಾಗಿದೆ. ಮೊದಲನೆಯದಾಗಿ, ಇದು ಅನಗತ್ಯ ಕ್ಯಾಪ್ಚಾಗಳು, ಪಾಪ್ಅಪ್ಗಳು, ಗ್ರಾಫಿಕ್ಸ್ ಅಥವಾ ಗಮನ ಬೇರೆಡೆ ಸೆಳೆಯುವ ಅಂಶಗಳನ್ನು ಹೊಂದಿಲ್ಲ. ಎರಡನೆಯದಾಗಿ, ಪ್ರಯಾಣಿಕರು ಎಲ್ಲ ವರ್ಗಗಳಲ್ಲಿ ಸೀಟುಗಳ ಲಭ್ಯತೆ ವೀಕ್ಷಿಸಬಹುದು. ಮೂರನೆಯದಾಗಿ, ಇದು ವೇಗವಾದ ಚೆಕ್ಔಟ್ ಪ್ರಕ್ರಿಯೆ ಒದಗಿಸುತ್ತದೆ. ಟಿಕೆಟ್ಗಳನ್ನು ಬುಕ್ ಮಾಡಲು ಅಗತ್ಯವಿರುವ ಹಂತಗಳ ಸಂಖ್ಯೆಯನ್ನು ಗಮನಾರ್ಹವಾಗಿ ತಗ್ಗಿಸುತ್ತದೆ. ಮತ್ತು ಕೊನೆಯದಾಗಿ, ವೆಬ್ಸೈಟ್ ಈಗ ಪ್ರಯಾಣಿಕರ ವಿವರಗಳನ್ನು ಉಳಿಸುತ್ತದೆ, ಪುನರಾವರ್ತಿತ ಬುಕ್ಕಿಂಗ್ಗಳನ್ನು ಸುಲಭಗೊಳಿಸುತ್ತದೆ. ವೆಬ್ಸೈಟ್ ವಿಳಾಸ www.irctc.co.in/e-ticket. ಬೀಟಾ ಆವೃತ್ತಿಯ ಲಿಂಕ್ ಅನ್ನು ಹಾಲಿ ಇರುವ ವೆಬ್ಸೈಟ್ನ ಮುಖಪುಟದಲ್ಲಿಯೂ ಒದಗಿಸಲಾಗಿದೆ. ಭಾರತದ ಸೆಮಿಕಂಡಕ್ಟರ್ ವಿನ್ಯಾಸ ಮತ್ತು ಉತ್ಪಾದನಾ ಪರಿಸರ ವ್ಯವಸ್ಥೆಯ ಅಭಿವೃದ್ಧಿಗಾಗಿ 127,500 ಕೋಟಿ ರೂಪಾಯಿಗಳ ಬಜೆಟ್ ವೆಚ್ಚದೊಂದಿಗೆ ಸೆಮಿಕಾನ್ 2.0 ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಸೆಮಿಕಾನ್ 1.0 ವೇಗವನ್ನು ಆಧರಿಸಿ ಭಾರತವನ್ನು ಜಾಗತಿಕ ಸೆಮಿಕಂಡಕ್ಟರ್ ವಲಯದಲ್ಲಿ ಮುಂಚೂಣಿಯಲ್ಲಿರುವ ಸರ್ಕಾರದ ಬದ್ಧತೆಯ ಗುರಿಯನ್ನು ಈ ಯೋಜನೆ ಹೊಂದಿದೆ ಎಂದು ಹೇಳಿದರು. ಈ ಯೋಜನೆಯು ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ, ಪೂರೈಕೆ ಸರಣಿ ಸ್ಥಿತಿಸ್ಥಾಪಕತ್ವ ಬಲಪಡಿಸುತ್ತದೆ ಮತ್ತು ನಿರ್ಣಾಯಕ ವಲಯಗಳಲ್ಲಿ ತಾಂತ್ರಿಕ ನಾಯಕತ್ವವನ್ನು ಸ್ಥಾಪಿಸುತ್ತದೆ. ಸೆಮಿಕಾನ್ 2.0 6 ಸ್ತಂಭಗಳ ಮೂಲಕ ಸೆಮಿಕಂಡಕ್ಟರ್ ಪೂರಕ ವ್ಯವಸ್ಥೆಯನ್ನು ಸಮಗ್ರವಾಗಿ ನಿರ್ಮಿಸಲು ಪ್ರಯತ್ನಿಸುತ್ತದೆ. ಅವುಗಳೆಂದರೆ ವಿನ್ಯಾಸ, ಯಂತ್ರಗಳು ಮತ್ತು ಸಾಮಗ್ರಿಗಳು, ಹೆಚ್ಚಿನ ಫ್ಯಾಬ್ಗಳನ್ನು ಸ್ಥಾಪಿಸುವುದು, ATMP ಓಸ್ಯಾಟ್ ಉದ್ಯಮ ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿ ಎಂದು ಸಚಿವರು ಹೇಳಿದರು.
3: सेमिकॉन 2.0 127,500 करोड़ रुपए का सेमिकॉन 2.0 माने प्रधानमंत्री जी ने अप्रूव किया. सेमिकॉन 2.0 में 6 पिलर्स हैं. पिलर 1 है डिजाइन ऑफ चिप्स. सेकंड बड़ा फोकस रहेगा मशीन्स एंड मटेरियल्स. तीसरा, बहुत सारी नई फैब्स बनेंगी, सिलिकॉन फैब्स, डिस्प्ले, कंपाउंड और ATMP ओसेट इंडस्ट्री जो भारत में डेवलप हो गई है, अभी 10 यूनिट लग चुके हैं, उस इंडस्ट्री को और आगे बढ़ाने के लिए भी इसमें प्रावधान है.
2: ಸ್ಟಾರ್ಟ್ಅಪ್, ಕೌಶಲ್ಯಾಭಿವೃದ್ಧಿ ಮತ್ತು ಅಗ್ರಿಟೆಕ್ಗಳ ಮೂಲಕ ಕೃಷಿ ವಲಯವನ್ನು ಬಲವರ್ಧನೆಗೊಳಿಸಲು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ CSR ನೆರವು ಪಡೆದುಕೊಳ್ಳುವ ಅಗತ್ಯವಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಅವರು ದೆಹಲಿಯಲ್ಲಿ ನಿನ್ನೆ ICR ಆಯೋಜಿಸಿದ CSR ಕುರಿತ ಸಮಾವೇಶ ಉದ್ದೇಶಿಸಿ ಮಾತನಾಡಿ, ಕಾರ್ಪೊರೇಟ್ ವಲಯವೂ ಕೂಡ ರೈತ ಕಲ್ಯಾಣ, ಕೃಷಿ ಸಂಶೋಧನೆ ಮತ್ತು ಗ್ರಾಮೀಣ ಸಮುದಾಯಗಳ ಅಭಿವೃದ್ಧಿಗೆ ತಮ್ಮ ಗಳಿಕೆಯ ಅಲ್ಪ ಭಾಗವನ್ನು ವಿನಿಯೋಗಿಸುವ ಮೂಲಕ ಸಾಮಾಜಿಕ ಹೊಣೆಗಾರಿಕೆಯನ್ನು ಪ್ರದರ್ಶಿಸಬೇಕು ಎಂದು ಕರೆ ನೀಡಿದರು.
4: ಜನರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವದ ಮೇಲಿನ ನಂಬಿಕೆಯನ್ನು ಪುನರುಚ್ಚರಿಸುತ್ತಿದ್ದು, ಪ್ರಾಮಾಣಿಕತೆ ಮತ್ತು ಬದ್ಧತೆಯ ಸೇವೆ ಸಲ್ಲಿಸುವ ಮೂಲಕ ಆ ನಂಬಿಕೆ ಎತ್ತಿ ಹಿಡಿಯಬೇಕಾಗಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಚುನಾಯಿತ ಪ್ರತಿನಿಧಿಗಳಿಗೆ ಕರೆ ನೀಡಿದ್ದಾರೆ.
2: ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಹಾಲಿ ಚಾಂಪಿಯನ್ಸ್ ಅರ್ಜೆಂಟೀನಾ ಇಂಗ್ಲೆಂಡ್ ಅನ್ನು 2-1 ಗೋಲುಗಳಿಂದ ಮಣಿಸಿ ಫೈನಲ್ ಪ್ರವೇಶಿಸಿದೆ. ಕಳೆದ ಮಧ್ಯರಾತ್ರಿ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿ ನಡೆದ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಮೊದಲಾರ್ಧವು ಗೋಲುರಹಿತವಾಗಿ ಕೊನೆಗೊಂಡಿತು. ಆದರೆ ದ್ವಿತೀಯಾರ್ಧದಲ್ಲಿ ಆಂಥೋನಿ ಗಾರ್ಡನ್ 55ನೇ ನಿಮಿಷದಲ್ಲಿ ಇಂಗ್ಲೆಂಡ್ ಪರ ಮೊದಲ ಗೋಲು ಗಳಿಸಿದರು. ಅರ್ಜೆಂಟೀನಾದ ಎಂಜೋ ಫೆರ್ನಾಂಡಿಸ್ 85ನೇ ನಿಮಿಷದಲ್ಲಿ ಮತ್ತು ಲೌಟಾರೋ ಮಾರ್ಟಿನೇಸ್ 90ನೇ ನಿಮಿಷದಲ್ಲಿ ಗೋಲು ಗಳಿಸಿ ಅರ್ಜೆಂಟೀನಾಗೆ 2-1 ಅಂತರದ ರೋಚಕ ಗೆಲುವು ತಂದುಕೊಟ್ಟರು. ಇದೀಗ ಅರ್ಜೆಂಟೀನಾ ಇದೇ ಭಾನುವಾರ ನಡೆಯುವ ಫೈನಲ್ನಲ್ಲಿ ಸ್ಪೇನ್ ವಿರುದ್ಧ ಪ್ರಶಸ್ತಿಗಾಗಿ ಸೆಣಸಲಿದೆ. ಅರ್ಜೆಂಟೀನಾ 2022ರಲ್ಲಿ ಕತಾರ್ನಲ್ಲಿ ನಡೆದ ವಿಶ್ವಕಪ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಹರಿಯಾಣ ಭೇಟಿ, ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ. ಹಲವು ವಲಯಗಳಲ್ಲಿ ಸಹಕಾರ ಸಂಬಂಧ ವಿಸ್ತರಣೆಗೆ ಭಾರತ ಬೆಲ್ಜಿಯಂ ಒಪ್ಪಿಗೆ. ಭಾರತ UK ವ್ಯಾಪಾರ ಒಪ್ಪಂದ ಜಾರಿ, ಮೊದಲ ದಿನವೇ 140 ಮಿಲಿಯನ್ ಮೌಲ್ಯದ ವಸ್ತುಗಳ ರಫ್ತು. ರೈಲ್ವೆ ಬುಕ್ಕಿಂಗ್ ಇನ್ನು ಸರಳ ಸುಲಭ, IRCTCಯಿಂದ ಹೊಸ ಬೀಟಾ ಆವೃತ್ತಿ ಆರಂಭ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂಗ್ಲೆಂಡ್ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

ಕೇಳ್ತಾ ಇದ್ದೀರಾ, ಇದು ಬೆಂಗಳೂರು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು 101.3. ಸ್ಟುಡಿಯೋ ಸಮಯ ಹೇಳ್ತಾ ಇದೆ 7:45 ಆಗಿದೆ ಅಂತ. ಭಾ ಸ್ಪಂದನ ಕಾರ್ಯಕ್ರಮವನ್ನು ಮುಂದುವರಿಸುವ ಸಮಯ ಇದು. ಮೇಘ ಮೋಡಗಳ ಬಗ್ಗೆ ಸುಂದರ ಹಾಡುಗಳನ್ನು ಕೇಳುವ ಸಮಯ ಇದು. ಚಿನ್ಮಯ ಚಂದ್ರಶೇಖರ್ ಅವರ ಧ್ವನಿಯಲ್ಲಿ ಉಪಾಸನಾ ಮೋಹನ್ ಅವರ ಸಂಗೀತ ಸಂಯೋಜನೆ ಇರುವಂತಹ ವೆಂಕಟ್ ಅವರ ಒಂದು ಸುಂದರ ಕವನ, ಅದಾದ ನಂತರ ಸುಬ್ರಾಯಚಕೋಡಿ ಅವರ ಕವನಕ್ಕೆ ಉಪಾಸನಾ ಮೋಹನ್ ಅವರು ಸಂಗೀತವನ್ನು ನೀಡಿ ಮೇಘನಾ ಭಟ್ ಅವರು ಹಾಡಿದ್ದಾರೆ. ಕೇಳ್ತಾ ಇರಿ ಎಫ್ಎಂ ರೈನ್ಬೋ.

ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಸ್ನೇಹಿತರೆ, ಕೇಳ್ತಾ ಇದ್ರ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು. ಇನ್ನು ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು.
0: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
2: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
0: ಸಂಶೋಧನೆ ಮತ್ತು ಯೋಜನೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ಕೇಳುಗರೆ ನಮಸ್ಕಾರ. ಕಳೆದ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ತಂತ್ರಜ್ಞಾನದ ಬಗ್ಗೆ ಉದಾಹರಣೆಗಳ ಮೂಲಕ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ. ಇನ್ನಷ್ಟು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ಅಶ್ವಿಜಾ ಬಿ, ಮಿಷನ್ ಡೈರೆಕ್ಟರ್, ಕ್ವಾಂಟಮ್ ಕಂಪ್ಯೂಟಿಂಗ್, ಸಿಡ್ಯಾಕ್ ಬೆಂಗಳೂರು. ನಮಸ್ಕಾರ.
3: ನಮಸ್ಕಾರ.
0: ಕಳೆದ ಕಾರ್ಯಕ್ರಮದಲ್ಲಿ ಕ್ವಾಂಟಮ್ ಕಂಪ್ಯೂಟಿಂಗ್ ಅಂದ್ರೆ ಏನು, ಹೇಗೆ ಕೆಲಸ ಮಾಡುತ್ತೆ ಹಾಗೂ ಯಾವುದೇ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಅನ್ನ ರೀಪ್ಲೇಸ್ ಮಾಡಲ್ಲ ಅಂತ ಹೇಳಿದ್ರಿ. ಭವಿಷ್ಯದಲ್ಲಿ ಆರೋಗ್ಯ, ಬ್ಯಾಂಕಿಂಗ್, ರಕ್ಷಣಾ ವ್ಯವಸ್ಥೆ ಹಾಗೂ ಸಂವಹನ, ಈ ಎಲ್ಲದರ ಮೇಲೂ ಕ್ವಾಂಟಮ್ ತಂತ್ರಜ್ಞಾನ ಪ್ರಭಾವ ಬೀರಲಿದೆ ಅಂತ ಹೇಳ್ತಾ ಇದ್ದೀರಾ.
3: ನಿಜ. ಕ್ವಾಂಟಮ್ ಭೌತಶಾಸ್ತ್ರದಲ್ಲಿ ನೋ ಕ್ಲೋನಿಂಗ್ ಅಂತ ಒಂದು ತತ್ವ ಇದೆ. ಇದರ ಪ್ರಕಾರ ಒಂದು ಕ್ವಾಂಟಮ್ ಸ್ಥಿತಿಯನ್ನು, ಯಾವುದೇ ಒಂದು ಗೊತ್ತಿಲ್ಲದೆ ಇರುವಂತಹ ಒಂದು ಕ್ವಾಂಟಮ್ ಸ್ಥಿತಿಯನ್ನು ನಿಖರವಾಗಿ ನಾವು ನಕಲು ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಈ ಕ್ವಾಂಟಮ್ ಮಾಹಿತಿಯನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ಕಳಿಸ್ತಾ ಇರುವಾಗ ಮಧ್ಯದಲ್ಲಿ ಯಾರಾದರೂ ಇದನ್ನ ಕದ್ದು ನೋಡೋದಕ್ಕೆ ಪ್ರಯತ್ನ ಪಟ್ಟರೆ ಅಥವಾ ಅದನ್ನ ಅಳತೆ ಮಾಡಲು ಪ್ರಯತ್ನಿಸಿದ್ರೆ ಅದರ ಸ್ಥಿತಿಯೇ ಸಂಪೂರ್ಣವಾಗಿ ಬದಲಾಗುತ್ತದೆ. ಅಂದ್ರೆ ಒಂದು ಸರಳ ಉದಾಹರಣೆ ತಗೊಂಡ್ರೆ, ಯಾವ್ದಾದ್ರೂ ಒಂದು ರಹಸ್ಯವಾದಂತಹ ಒಂದು ಸಂದೇಶವನ್ನು ನಾವು ಒಂದು ಪತ್ರದಲ್ಲಿ ಬರೆದು ಅದನ್ನ ಸೀಲ್ ಮಾಡಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳಿಸ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಮಧ್ಯದಲ್ಲಿ ಯಾರಾದರೂ ಅದನ್ನ ತೆರೆಯಲು ಪ್ರಯತ್ನಿಸಿದ್ರೆ ಆ ಸೀಲ್ ಓಪನ್ ಆಗಿರುವಂತಹದ್ದು ಮತ್ತು ಆ ಲಕೋಟೆ ಮೇಲೆ ಸ್ಪಷ್ಟವಾಗಿ ಅದರ ಗುರುತು ಕಾಣುತ್ತೆ. ಇದೇ ರೀತಿ ಕ್ವಾಂಟಮ್ ಕಮ್ಯುನಿಕೇಶನ್ ಅಲ್ಲಿ ಕೂಡ ಮಧ್ಯದಲ್ಲಿ ಯಾರಾದರೂ ಈ ಸಂದೇಶವನ್ನ ಓದೋದಕ್ಕೆ ಪ್ರಯತ್ನ ಪಟ್ಟಿದ್ರೆ ಅದರ ಗುರುತು
0: ಶೀಘ್ರವಾಗಿ
3: ತಿಳಿಯುತ್ತೆ ಮತ್ತು ಈ ಸಂವಹನವನ್ನ ನಾವು ಮುಂದುವರಿಸಬಾರದು, ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಅಂತ ಹೇಳಿ ನಾವು ಅದನ್ನ ತಡೆಗಟ್ಟಬಹುದಾಗಿದೆ.
0: ನೀವು ಹೇಳಿದ್ರಿ, ಈಗ ನಾವು ಸಂವಹನ ನಡೆಸುವಾಗ ಮಧ್ಯದಲ್ಲಿ ಯಾರಾದರೂ ಇಂಟರಪ್ಟ್ ಆದ್ರೆ ಅದು ನಮಗೆ ಶೀಘ್ರವಾಗಿ ಗೊತ್ತಾಗುತ್ತೆ, ನಾವು ಅಲ್ಲಿ ಸ್ಟಾಪ್ ಮಾಡಬಹುದು ಅಥವಾ ಕಂಟಿನ್ಯೂ ಮಾಡಬಹುದು, ಅದು ನಮ್ಮ ನಿರ್ಧಾರದ ಮೇಲೆ ಬಿಟ್ಟಿರತ್ತೆ ಅಂತ. ಈ ಹ್ಯಾಕಿಂಗ್ ಮಾಡ್ತಾರಲ್ಲ,
3: ಹ್ಯಾಕಿಂಗ್ ಮಾಡುವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ಸಂದೇಶಗಳು ರವಾನೆ ಆಗ್ತಾ ಇರುವಾಗ ನಾವು ಮ್ಯಾನ್ ಇನ್ ದ ಮಿಡಲ್ ಅಂತ ಹೇಳ್ತೀವಿ. ಅಂದ್ರೆ ಈ ಹ್ಯಾಕರ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂದೇಶ ಹೋಗ್ತಾ ಇರುವಾಗ ಮಧ್ಯದಲ್ಲಿ ಈ ಸಂದೇಶವನ್ನ ಕ್ಯಾಪ್ಚರ್ ಮಾಡಿ ಆ ಸಂದೇಶ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಮತ್ತು ಈ ಸಂದೇಶವನ್ನ ಮಾರ್ಪಾಡು ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇದನ್ನ ಈ ಕ್ವಾಂಟಮ್ ಸಂವಹನ ಅಥವಾ ಕ್ವಾಂಟಮ್ ಕಮ್ಯುನಿಕೇಶನ್ ತಂತ್ರಜ್ಞಾನವನ್ನು ಬಳಸಿ ನಾವು ತಡೆಯಬಹುದಾಗಿದೆ.
0: ಹಾಗಾಗಿ ಅತ್ಯಂತ
3: ಸುರಕ್ಷಿತವಾಗಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂವಹನೆಯನ್ನ ಮಾಡಬಹುದಾಗಿದೆ.
0: ಇದರಿಂದ ಗೊತ್ತಾಗುತ್ತೆ ಕ್ವಾಂಟಮ್ ತಂತ್ರಜ್ಞಾನ ತುಂಬಾ ಭರವಸೆ ಮೂಡಿಸ್ತಾ ಇರುವಂತಹ ಕ್ಷೇತ್ರ ಅಂತ. ಶ್ರೀ ಸಾಮಾನ್ಯರೆಲ್ಲರೂ ಈ ತಂತ್ರಜ್ಞಾನವನ್ನ ಬಳಕೆ ಮಾಡೋದಕ್ಕೆ ಹಾಗೆ ಈ ತಂತ್ರಜ್ಞಾನವನ್ನ ಶೀಘ್ರವಾಗಿ ಮುಂದೆ ತಗೊಂಡು ಹೋಗೋದಕ್ಕೆ ಏನಾದರೂ ಸವಾಲುಗಳಿದೆಯಾ, ಯಾವ ರೀತಿ ಸವಾಲುಗಳನ್ನ ಎದುರಿಸಬೇಕಾಗತ್ತೆ?
3: ನಿಜ, ಇದು ಒಂದು ಪ್ರಮುಖವಾದಂತಹ ಪ್ರಶ್ನೆ. ಕ್ವಾಂಟಮ್ ತಂತ್ರಜ್ಞಾನ ಅತ್ಯಂತ ಶಕ್ತಿಶಾಲಿ ಸಾಧ್ಯತೆಗಳನ್ನು ಹೊಂದಿದ್ರು ಕೂಡ ಇದರ ಅಭಿವೃದ್ಧಿಗೆ ಇಂದು ಅನೇಕ ಸವಾಲುಗಳಿವೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ಒಂದು ಸರಳ ಉದಾಹರಣೆಯನ್ನ ನಾವು ತೆಗೆದುಕೊಳ್ಬಹುದು. ಒಂದು ಮೇಣದ ಬತ್ತಿ ಅಥವಾ ಒಂದು ದೀಪವನ್ನು ನಾವು ಗಾಳಿಯೇ

0: ಇಲ್ಲದೆ ಇರುವಂತಹ ಒಂದು ರೂಮ್ ನಲ್ಲಿ ಇಟ್ಟರೆ ಅದರ ಜ್ವಾಲೆ ಪ್ರಖರವಾಗಿ ಉರಿತಾನೆ ಇರುತ್ತೆ. ಅದೇ ತುಂಬಾ ಗಾಳಿ ಇರುವಂತಹ ಒಂದು ಪ್ರದೇಶದಲ್ಲಿ ನಾವು ಈ ಮೇಣದ ಬತ್ತಿ ಅಥವಾ ಒಂದು ದೀಪನ ಇಟ್ಟರೆ ಆ ಜ್ವಾಲೆ ಉರಿತಾ ಇರೋ ಹಾಗೆ ನಾವು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ನಮ್ಗೆಲ್ಲರಿಗೂ ಗೊತ್ತು. ಇದೇ ರೀತಿ ನಾನು ಈಗಾಗಲೇ ಹೇಳದಂತೆ ಕ್ಯೂಬಿಟ್ ನಾವು ಏನ್ ಬಳಸ್ತೀವಿ ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ, ಈ ಕ್ಯೂಬಿಟ್ಗಳಲ್ಲಿ ನಾವು ಮಾಹಿತಿಯನ್ನ ಶೇಖರಣೆ ಮಾಡಿದಾಗ ಅದು ಅದೇ ಸ್ಥಿತಿಯಲ್ಲಿ ಕಾಪಾಡಿಕೊಳ್ಳುವುದಕ್ಕೆ ನಮಗೆ ಸವಾಲುಗಳಿವೆ. ಈ ವಾತಾವರಣದಲ್ಲಿ ಆಗುವಂತಹ ಏರುಪೇರುಗಳು, ತುಂಬಾ ಸಣ್ಣ ಏರುಪೇರುಗಳು ಅಥವಾ ತಾಪಮಾನದಲ್ಲಿ ಆಗುವಂತಹ ಸಣ್ಣ ಏರುಪೇರುಗಳು ಕೂಡ ಈ ಸ್ಥಿತಿಯನ್ನ ಬದಲಾಯಿಸಬಹುದಾಗಿದೆ. ಸೊ ಹಾಗಾಗಿ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ನಿರ್ಮಾಣ ಮಾಡುವುದಕ್ಕೆ ಅತ್ಯಂತ ಕಡಿಮೆ ತಾಪಮಾನದ ಉಪಕರಣಗಳನ್ನು ನಾವು ಬಳಸಬೇಕು. ಜಗತ್ತಿನಲ್ಲೇ ಅತ್ಯಂತ ಕಡಿಮೆ ತಾಪಮಾನ ಎಷ್ಟು ನಾವು ನಿರ್ಮಾಣ ಮಾಡುವುದಕ್ಕೆ ಸಾಧ್ಯ ಇದೆಯೋ ಅಂಥ ಕಡಿಮೆ ತಾಪಮಾನದಲ್ಲಿ ಈ ರೀತಿಯಾದಂಥ ಕ್ವಾಂಟಮ್ ಕಂಪ್ಯೂಟರ್ಗಳು ತಮ್ಮ ಕಾರ್ಯನಿರ್ವಹಣೆಯನ್ನು ನಡೆಸ್ತಾ ಇದೆ. ಸೊ ಹಾಗಾಗಿ ಈ ಕ್ವಾಂಟಮ್ ಸ್ಥಿತಿಗಳು ಬಹಳ ಫ್ರೆಜೈಲ್ ಅಂತ ಹೇಳ್ತೀವಿ, ಅಂದರೆ ಅವುಗಳನ್ನು ಅದೇ ಸ್ಥಿತಿಯಲ್ಲಿ ಕಾಪಾಡಿಕೊಳ್ಳುವುದು ತುಂಬಾ ದೊಡ್ಡ ಸಂಕೀರ್ಣವಾದಂತಹ ವಿಷಯ. ಇದಕ್ಕೆ ನಾವು ಯಾವ ರೀತಿಯಾದಂತಹ ಸಂಶೋಧನೆ ನಡೆಸಬಹುದು, ಯಾವ ರೀತಿಯಾದಂತಹ ಉಪಕರಣಗಳನ್ನು ನಾವು ಬಳಸಿ ಈ ಸ್ಥಿತಿಯನ್ನ ಹೆಚ್ಚು
1: ವಾತಾವರಣಕ್ಕೂ ಹೊಂದುವಂತದ್ದು,
0: ಅದೇ ಈ ರೀತಿಯಾದಂತಹ ಬದಲಾವಣೆಗಳು ಇದ್ರೂ ಕೂಡ ಅವುಗಳು ತಮ್ಮ ಸ್ಥಿತಿಯನ್ನ ಹೇಗೆ ಕಾಪಾಡಿಕೊಳ್ಳಬಹುದು ಅಂತ ನಾವು ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ಅನೇಕ ಸವಾಲುಗಳು ಇವೆ. ಈಗಾಗಲೇ ನಾನು ಹೇಳಿದಂಗೆ ಈ ಸ್ಥಿತಿಗಳು ಒಂದು ಚೂರು ಏರ್ಪೇರ್ ಆದ್ರೂ ನಾವು ಇದನ್ನ ಎರರ್ ಅಂತ ಹೇಳ್ತೀವಿ. ಈ ಎರರ್ಸ್ ಅನ್ನ ನಾವು ಹೇಗೆ ಕರೆಕ್ಟ್ ಮಾಡಬಹುದು, ಎರರ್ ಕರೆಕ್ಷನ್ ಅಂತ ಹೇಳ್ತೀವಿ. ಸೊ ಈ ಎರರ್ ಕರೆಕ್ಷನ್ ಕೂಡ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ತಂತ್ರಜ್ಞಾನದಲ್ಲಿ ಅತ್ಯಂತ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ. ಸೊ ಈ ಎಲ್ಲ ಸವಾಲುಗಳಿಂದ ಹೇಗೆ ನಾವು ಶಕ್ತಿಶಾಲಿಯಾದಂತಹ ಮತ್ತು ಹೆಚ್ಚು ಕೆಪಾಸಿಟಿ ಇರುವಂತಹ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ನಿರ್ಮಾಣ ಮಾಡಬಹುದು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಇವತ್ತು ನಾವು ಎದುರಿಸ್ತಾ ಇರುವಂತಹ ಅನೇಕ ಚಾಲೆಂಜ್ಗಳಾಗಿದೆ.
1: ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಬೇಕು, ಶಕ್ತಿಶಾಲಿಯಾಗಿರುವಂತಹ ಕ್ವಾಂಟಮ್ ಕಂಪ್ಯೂಟರ್ಗಳು ನಿರ್ಮಾಣ ಆಗೋದಿಕ್ಕೆ ಎಲ್ಲಾ ಸ್ತರಗಳಲ್ಲೂ ಕೆಲಸ ಮಾಡೋದಿಕ್ಕೆ ಅಂತ ಹೇಳ್ತಾ ಇದ್ದೀರಾ.
0: ಖಂಡಿತ. ಇದರಲ್ಲಿ ಒಂದು ಆಶಾದಾಯಕ ವಿಷಯ ಏನು ಅಂತ ಹೇಳಿದ್ರೆ, ಜಗತ್ತಿನಾದ್ಯಂತ ಈ ಎಲ್ಲ ನಿಟ್ಟಿನಲ್ಲೂ ಅತ್ಯಂತ ವೇಗವಾಗಿ ಸಂಶೋಧನೆ ನಡೀತಾ ಇದೆ ಮತ್ತು ಭಾರತ ಕೂಡ ಈ ಕ್ಷೇತ್ರದಲ್ಲಿ ಅನೇಕ ಮಹತ್ವದ ಹೆಜ್ಜೆಗಳನ್ನ ಇಡ್ತಾ ಇದೆ.
1: ಆಗ್ಲೇ ಹೇಳಿದ ಹಾಗೆ ಎಲ್ಲ ದೇಶಗಳು ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಕ್ವಾಂಟಮ್ ತಂತ್ರಜ್ಞಾನವು ಯಾವ ಹಂತದಲ್ಲಿ ಇದೆ, ಈಗ ಹೇಗೆ ಮುಂದುವರಿತಾ ಇದೆ?
0: ಇಂದು ಕ್ವಾಂಟಮ್ ತಂತ್ರಜ್ಞಾನವನ್ನ ಅನೇಕ ರಾಷ್ಟ್ರಗಳು ಭವಿಷ್ಯದ ಸ್ಟ್ರಾಟಜಿಕ್ ಟೆಕ್ನಾಲಜಿ ಅಂತ ಘೋಷಣೆ ಮಾಡಿದೆ. ನಾನು ಈಗಾಗಲೇ ಹೇಳದಂತೆ ಆಂತರಿಕ ಭದ್ರತೆ ಮತ್ತು ರಕ್ಷಣಾ ಕ್ಷೇತ್ರಗಳಿಗೂ ಕೂಡ ಈ ತಂತ್ರಜ್ಞಾನವನ್ನು ನಾವು ಬಳಸಬಹುದಾಗಿರೋದ್ರಿಂದ ಎಲ್ಲ ದೇಶಗಳು ಕೂಡ ಈ ತಂತ್ರಜ್ಞಾನವನ್ನು ತಮ್ಮ ಸ್ಟ್ರಾಟಜಿಕ್ ಟೆಕ್ನಾಲಜಿ ಅಂತ ಘೋಷಣೆ ಮಾಡಿ ಅದರಲ್ಲಿ ಹೂಡಿಕೆ ಮಾಡ್ತಾ ಇದೆ. ಜಗತ್ತಿನ ಪ್ರಮುಖ ರಾಷ್ಟ್ರಗಳಾದಂತಹ ಅಮೆರಿಕ, ಚೀನಾ ಮತ್ತು ಯುರೋಪಿಯನ್ ಒಕ್ಕೂಟದ ರಾಷ್ಟ್ರಗಳು, ಕೆನಡಾ, ಜಪಾನ್, ದಕ್ಷಿಣ ಕೊರಿಯಾ, ಆಸ್ಟ್ರೇಲಿಯಾ, ಹೀಗೆ ಎಲ್ಲ ದೇಶಗಳು ಕೂಡ ಕ್ವಾಂಟಮ್ ಕಂಪ್ಯೂಟಿಂಗ್, ಕ್ವಾಂಟಮ್ ಕಮ್ಯುನಿಕೇಷನ್ ಮತ್ತು ಕ್ವಾಂಟಮ್ ಸೆನ್ಸಿಂಗ್ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ. ಇದರ ಜೊತೆಗೆ ಜಗತ್ತಿನ ದೊಡ್ಡ ತಂತ್ರಜ್ಞಾನ ಕಂಪನಿಗಳು, ಗ್ಲೋಬಲ್ ಜೈಂಟ್ಸ್ ಅಂತ ನಾವು ಏನ್ ಹೇಳ್ತೀವಿ, IBM, ಗೂಗಲ್, ಮೈಕ್ರೋಸಾಫ್ಟ್, ಅಮೆಜಾನ್, ಈ ಎಲ್ಲ ಕಂಪನಿಗಳು ಕೂಡ ಸಾಕಷ್ಟು ಕೆಲಸಗಳನ್ನ ಈ ನಿಟ್ಟಿನಲ್ಲಿ ಮಾಡ್ತವೆ. ಮತ್ತೆ ಅದರ ಜೊತೆಗೆ ಸ್ಟಾರ್ಟ್ಅಪ್ಗಳು ಕೂಡ ತಮ್ಮದೇ ಆದಂತಹ ಕ್ವಾಂಟಮ್ ಪ್ರೊಸೆಸರ್ಗಳನ್ನ ಅಭಿವೃದ್ಧಿಪಡಿಸುವುದರಲ್ಲಿ ಮತ್ತು ಕ್ಲೌಡ್ ಆಧಾರಿತ ಕ್ವಾಂಟಮ್ ಸೇವೆಗಳನ್ನ ಜನಗಳಿಗೆ ದೊರಕಿಸಿಕೊಡುವುದರಲ್ಲಿ ಮತ್ತು ಹೊಸ ರೀತಿಯಾದಂತಹ ಕ್ವಾಂಟಮ್ ಅಲ್ಗಾರಿದಮ್ಗಳ ಅನ್ವೇಷಣೆ ಮಾಡುವುದರಲ್ಲಿ ಈ ಎಲ್ಲ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದವು.
1: ಜಗತ್ತಿನ ಯಾವ ಯಾವ ಪ್ರಮುಖ ದೇಶಗಳು ಯಾವ ಹಂತದಲ್ಲಿ ಕೆಲಸ ಮಾಡ್ತಾ ಇದಾವೆ ಅಂತ ತಿಳಿಸಿದ್ರೆ, ಈಗ ನಮ್ಮೆಲ್ಲರಿಗೂ ಒಂದು ಕುತೂಹಲ ಏನಪ್ಪಾ ಅಂದ್ರೆ ನಮ್ಮ ಭಾರತ ದೇಶ ಈ ಕ್ಷೇತ್ರದಲ್ಲಿ ಯಾವ ಮಟ್ಟದಲ್ಲಿ ಇದೆ?
0: ಭಾರತ ಕೂಡ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಅತ್ಯಂತ ವೇಗವಾಗಿ ಮುಂದುವರಿತಾ ಇದೆ. ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಅಂತ ಒಂದು ಯೋಜನೆಯನ್ನು ಘೋಷಿಸಿದೆ. ಇದರ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ, ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಪ್ರಮುಖ ಕ್ವಾಂಟಮ್ ತಂತ್ರಜ್ಞಾನ ರಾಷ್ಟ್ರವನ್ನಾಗಿ ರೂಪಿಸುವುದು. ಈ ಯೋಜನೆ ಅಡಿಯಲ್ಲಿ ದೇಶದಾದ್ಯಂತ ಅನೇಕ ಸಂಶೋಧನಾ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳು ಮತ್ತು ಸ್ಟಾರ್ಟ್ಅಪ್ಗಳು, ಅನೇಕ ಕೈಗಾರಿಕೆಗಳು ಇವೆಲ್ಲವೂ ಸೇರಿ ಈ ಯೋಜನೆಯಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಸಿಡ್ಯಾಕ್ ಸಂಸ್ಥೆ ಕೂಡ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಈ ಸಚಿವಾಲಯದ ಬೆಂಬಲದೊಂದಿಗೆ ನಮ್ಮ ಸ್ವದೇಶಿ ಕ್ವಾಂಟಮ್ ತಂತ್ರಜ್ಞಾನದ ಅಭಿವೃದ್ಧಿ ಮತ್ತು ಮೂಲಸೌಕರ್ಯ ನಿರ್ಮಾಣ ಮತ್ತು ಕೌಶಲ್ಯಾಭಿವೃದ್ಧಿ ಈ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಒಟ್ಟಾರೆ ಇದೆಲ್ಲದರ ಹಿಂದಿನ ಉದ್ದೇಶ ಏನು ಅಂತ ಹೇಳಿದ್ರೆ, ಭಾರತ ತನ್ನದೇ ಆದಂತಹ ಸ್ವದೇಶಿ ತಂತ್ರಜ್ಞಾನಗಳನ್ನು ಹೇಗೆ ಅಭಿವೃದ್ಧಿಪಡಿಸಬಹುದು ಅನ್ನೋದ್ರ ಕಡೆ ಗಮನ ಹರಿಸ್ತಾ ಇದ್ದೇವೆ.
1: ಭಾರತ ತನ್ನದೇ ಸ್ವದೇಶಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುತ್ತಾ ಗಮನ ಹರಿಸ್ತಾ ಇದೆ ಅನ್ನೋದು ಭಾರತೀಯರಿಗೆ ಹೆಮ್ಮೆಯ ವಿಷಯ. ಹಾಗೆ ನಮ್ಮ ವಿದ್ಯಾರ್ಥಿಗಳಿಗೆ ಖಂಡಿತ ಇದು ಪ್ರೇರಣೆ ನೀಡುತ್ತೆ ಅಂದ್ಕೊಳ್ತೀನಿ. ಈ ಕ್ವಾಂಟಮ್ ಕಂಪ್ಯೂಟರ್ನ ನೋಡಬಹುದಾ? ಕಂಪ್ಯೂಟರ್ಗಳನ್ನ ನೋಡಿದ್ದೀವಿ, ಲ್ಯಾಪ್ಟಾಪ್ ಬಳಸ್ತಾ ಇದ್ದೀವಿ, ಈ ಕ್ವಾಂಟಮ್ ಕಂಪ್ಯೂಟರ್ ಹೇಗಿರುತ್ತೆ?
0: ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಕಡಿಮೆ ತಾಪಮಾನದಲ್ಲಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸಬೇಕಾಗುತ್ತೆ. ಸೊ ಹಾಗಾಗಿ ನೀವು ಇವತ್ತು ಗೂಗಲ್ನಲ್ಲಿ ಅಥವಾ ಇಂಟರ್ನೆಟ್ನಲ್ಲಿ ನೀವು ಕ್ವಾಂಟಮ್ ಕಂಪ್ಯೂಟರ್ ಅಂತ ಸರ್ಚ್ ಮಾಡಿದ್ರೆ ಒಂದು ದೊಡ್ಡ ಜುಮ್ಕಿ ಅಥವಾ ನಾವು ಶ್ಯಾಂಡಲಿಯರ್ ಅಂತ ಹೇಳ್ತೀವಿ, ಈ ರೀತಿಯಾದಂತಹ ಒಂದು ಚಿತ್ರ ಅದು ತೋರಿಸುತ್ತೆ. ಇದನ್ನ ನಾವು ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕಾಗಿರೋದ್ರಿಂದ ಇದನ್ನ ನಾವು ಫ್ರಿಡ್ಜ್ ಅಂತ ಹೇಳ್ತೀವಿ, ಅಂದ್ರೆ ಡೈಲ್ಯೂಷನ್ ರೆಫ್ರಿಜರೇಟರ್ ಅಂತ ಹೇಳ್ತೀವಿ. ಈ ಕಡಿಮೆ ತಾಪಮಾನವನ್ನ ಅಚೀವ್ ಮಾಡುವುದಕ್ಕೆ ಈ ಫ್ರಿಡ್ಜ್ಗಳು ಅತ್ಯಂತ ಸಹಕಾರಿಯಾಗಿರುತ್ತವೆ. ಸಾಮಾನ್ಯ ಕಂಪ್ಯೂಟರ್ಗಳು ಕೂಡ ನಾವು ಈಗ ಒಂದು 40 ಅಥವಾ 50 ವರ್ಷಗಳ ಹಿಂದೆ ನಾವು ಗಮನಿಸಿದ್ರೆ ಇದೇ ಕಂಪ್ಯೂಟರ್ಗಳು ಅಂದ್ರೆ ಎಲೆಕ್ಟ್ರಾನಿಕ್ ಬೇಸ್ಡ್ ಕಂಪ್ಯೂಟರ್ಸ್ ನಾವು ಏನು ಬಳಕೆ ಮಾಡ್ತಾ ಇದ್ದೀವಿ, ಈ ಕಂಪ್ಯೂಟರ್ಗಳು ಕೂಡ ಒಂದು ದೊಡ್ಡ ರೂಮಿನಷ್ಟು ಗಾತ್ರದ್ದಾಗಿರ್ತಾ ಇದ್ವು. ಕಾಲಕ್ರಮೇಣ ಇದರ ಸೈಜ್ ಚಿಕ್ಕದಾಗಿವೆ. ಅದೇ ರೀತಿ ನಾವು ಇವತ್ತು ಕ್ವಾಂಟಮ್ ಕಂಪ್ಯೂಟರ್ ಅನ್ನು ನೋಡಬೇಕಾದ್ರೆ ಒಂದು ದೊಡ್ಡ ರೂಮಿನಷ್ಟು ಗಾತ್ರದ ಉಪಕರಣಗಳು ಮತ್ತು ಅದರ ಬೇಕಾಗಿರುವಂತಹ ಅನೇಕ ಸಲಕರಣೆಗಳು ಎಲ್ಲ ಸೇರಿ ಬಹಳ ದೊಡ್ಡದಾಗಿ ಇವತ್ತು ಇರುತ್ತೆ. ಸಿಡಾಕ್ನಲ್ಲಿ ನಾವು ಭಾರತದಲ್ಲೇ ಅತ್ಯಂತ ದೊಡ್ಡದಾದಂತಹ 108 ಕ್ಯೂಬಿಟ್ಸ್ ಬೇಸ್ಡ್ ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನು ನಾವು ಇಲ್ಲಿ ಸೆಟಪ್ ಮಾಡ್ತಾ ಇದ್ದೀವಿ. ಇನ್ನೊಂದು 3-4 ತಿಂಗಳಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ ಇನಾಗ್ರೇಟ್ ಆಗ್ತಾ ಇದೆ. ಸೊ ಅದಾದ ನಂತರ ಎಲ್ಲರೂ ಕೂಡ ಈ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ಬಂದು ನೋಡಬಹುದಾಗಿದೆ.
1: ಕ್ವಾಂಟಮ್ ಕಂಪ್ಯೂಟರ್ನ ಯಾರ್ಯಾರು ನೋಡಬೇಕು ಅಂತ ಅನ್ಕೊಂಡಿದ್ರು ಆ ನಿಮ್ಮ ಕನಸು ನನಸಾಗ್ತಾ ಇದೆ. ಡಾಕ್ಟರ್ ಅಶ್ವಿಜ ಬಿ ಅವರು ಆಹ್ವಾನವನ್ನ ಕೊಡ್ತಾ ಇದ್ದಾರೆ, ಖಂಡಿತವಾಗಿ ಎಲ್ಲರೂ ಬಂದು ನೋಡಬಹುದು ಅಂತ. ಇನ್ನು ಕಳೆದ ಕಾರ್ಯಕ್ರಮದಲ್ಲಿ ಭಾರತ ಕೂಡ ಹಿಂದೆ ಬಿದ್ದಿಲ್ಲ ಈ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಅಂತ ಹೇಳಿದ್ರೆ, ಸಿಡಾಕ್ ಈ ಕ್ವಾಂಟಮ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಮ್ಮ ಶ್ರೋತೃಗಳಿಗೆ ಸ್ವಲ್ಪ ಇನ್ನು ವಿವರವಾಗಿ ತಿಳಿಸಬಹುದಾ?
0: ಖಂಡಿತವಾಗಿ. ಸಿಡಾಕ್ ದೇಶದಲ್ಲಿ ಕ್ವಾಂಟಮ್ ತಂತ್ರಜ್ಞಾನಗಳು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಪ್ರಮುಖವಾಗಿ ಕ್ವಾಂಟಮ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ, ನಾನೀಗಾಗಲೇ ಹೇಳಿದಂತೆ ದೇಶದಲ್ಲೇ ಅತ್ಯಂತ ದೊಡ್ಡದಾದಂತಹ 108 ಕ್ಯೂಬಿಟ್ಸ್ ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಕಂಪ್ಯೂಟರ್ ಅನ್ನು ನಾವು ನಮ್ಮ ಸಿಡಾಕ್ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಕ್ವಾಂಟಮ್ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಅದಕ್ಕೆ ಅಗತ್ಯ ಇರುವಂತಹ ಸಾಫ್ಟ್ವೇರ್ ಮತ್ತು ಅನೇಕ ತಂತ್ರಜ್ಞಾನಗಳನ್ನು ನಾವು ಸ್ವದೇಶಿಯಾಗಿ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಮತ್ತು ಕ್ವಾಂಟಮ್ ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ಅತ್ಯಂತ ಸುರಕ್ಷಿತವಾಗಿ ನಾವು ಹೇಗೆ ಸಂವಹನಗಳನ್ನು ಮಾಡಬಹುದು ಅನ್ನೋ ವ್ಯವಸ್ಥೆಗಳನ್ನು ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೀವಿ ನಾವು, ಈ ತಂತ್ರಜ್ಞಾನವನ್ನು ಕೂಡ ನಾವು ಬಳಸಿ ಈ ತಂತ್ರಜ್ಞಾನವನ್ನು ನಾವು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಮತ್ತೆ ಈಗಾಗಲೇ ನಾನು ಹೇಳಿದಂತೆ ಈ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ದೊಡ್ಡದಾಗಿರುವಂತಹ ಸಿಸ್ಟಮ್ಗಳು, ಸೊ ಅದರ ಬೆಲೆ ಕೂಡ ಅತ್ಯಂತ ದುಬಾರಿಯಾದಂತಹ ಪರಿಸ್ಥಿತಿ ಇವತ್ತು ನಮ್ಮಲ್ಲಿ ಇದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಅಥವಾ ಯಾರೇ ಕ್ವಾಂಟಮ್ ಕಂಪ್ಯೂಟರ್ಗಳನ್ನ ಬಳಸಬೇಕಾದ್ರೆ ಇದು ಒಂದು ದೊಡ್ಡ ಹಿನ್ನಡೆಯಾಗಿದೆ. ಸೊ ಹಾಗಾಗಿ ಸಿಡಾಕ್ ಕ್ವಾಂಟಮ್ ಸಿಮ್ಯುಲೇಟರ್ಗಳು ಅಂತ ಸಾಫ್ಟ್ವೇರ್ಗಳನ್ನ ಅಭಿವೃದ್ಧಿಪಡಿಸಿದೆ. ಈ ಕ್ವಾಂಟಮ್ ಸಿಮ್ಯುಲೇಟರ್ಗಳನ್ನ ಬಳಸಿ ತಮ್ಮದೇ ಲ್ಯಾಪ್ಟಾಪ್ ಅಥವಾ ತಮ್ಮದೇ ಕಂಪ್ಯೂಟರ್ಗಳಲ್ಲಿ ಈ ಕ್ವಾಂಟಮ್ ಕಂಪ್ಯೂಟರ್ಗಳ ಅನುಕರಣೆಯನ್ನು ಮಾಡಬಹುದಾಗಿದೆ. ಸೊ ಇದನ್ನ ಕೂಡ ಸಿಡಾಕ್ ಈ ಸಿಮ್ಯುಲೇಟರ್ಗಳ ಮೂಲಕ ತಂತ್ರಜ್ಞಾನವನ್ನ ನಿರ್ಮಾಣ ಮಾಡ್ತಾ ಇದೆ. ಇದರ ಜೊತೆಗೆ ನಾನು ಈಗಾಗಲೇ ಹೇಳಿದಂತೆ ಮುಂದೊಂದು ದಿನ ಕ್ವಾಂಟಮ್ ಕಂಪ್ಯೂಟರ್ಗಳು ಅತ್ಯಂತ ಶಕ್ತಿಶಾಲಿ ಆದರೆ ನಮ್ಮ ಇವತ್ತಿನ ಸೈಬರ್ ಸೆಕ್ಯೂರಿಟಿ ಮೆಕ್ಯಾನಿಸಮ್ಸ್ ಏನಿದೆ ಅದೆಲ್ಲದಕ್ಕೂ ಒಂದು ದೊಡ್ಡ ಸವಾಲನ್ನು ತಂದೊದಗ್ತಾ ಇದೆ. ಸೊ ಹಾಗಾಗಿ ಭವಿಷ್ಯದ ಕ್ವಾಂಟಮ್ ಕಂಪ್ಯೂಟರ್ಗಳಿಂದಲೂ ಹೇಗೆ ನಾವು ಸುರಕ್ಷಿತವಾಗಿರಬಹುದು ಅನ್ನೋ ನಿಟ್ಟಿನಲ್ಲಿ ಪೋಸ್ಟ್ ಕ್ವಾಂಟಮ್ ಕ್ರಿಪ್ಟೋಗ್ರಫಿ ಅನ್ನೋ ಒಂದು ಕ್ಷೇತ್ರದಲ್ಲಿ ಕೂಡ ನಾವು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಸೊ ಈ ಎಲ್ಲಾ ಪ್ರಯತ್ನಗಳು ಕೂಡ ಭಾರತದ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ನ ಉದ್ದೇಶಗಳಿಗೆ ಹೊಂದಿಕೊಂಡಿವೆ. ಇದರ ಪ್ರಮುಖ ಗುರಿ ನಾನೀಗಾಗಲೇ ಹೇಳಿದಂತೆ ನಮ್ಮ ಸ್ವದೇಶಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಭಾರತವನ್ನು ಈ ಪ್ರಮುಖವಾದಂತಹ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಹೇಗೆ ನಾವು ಭಾರತವನ್ನು ನಾಯಕ ರಾಷ್ಟ್ರವನ್ನಾಗಿ ರೂಪಿಸಬಹುದು ಅನ್ನೋದರ ನಿಟ್ಟಿನಲ್ಲಿ ಇದೆ.
1: ಇನ್ನು ನೀವು ಮಾತಾಡ್ತಾ ಹೇಳಿದ್ರಿ, ನಮ್ಮ ವಿದ್ಯಾರ್ಥಿಗಳು ಕೂಡ ತಮ್ಮ ಮೊಬೈಲ್ ಅಥವಾ ತಮ್ಮ ಕಂಪ್ಯೂಟರ್ನಲ್ಲಿ ಈ ರೀತಿಯ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳುವ ಪ್ರಯತ್ನವನ್ನ ಮಾಡಬಹುದು ಅಂತ ಹೇಳಿದ್ರಿ. ಇದೊಂದು ಆಶಾದಾಯಕ ವಿಷಯ ನಮ್ಮ ವಿದ್ಯಾರ್ಥಿಗಳಿಗೆ ಅಂತ ಅನ್ಸತ್ತೆ. ಇನ್ನು ಕಾರ್ಯಕ್ರಮ ಮುಗಿಸುವ ಸಮಯ ಆಯ್ತು. ಮತ್ತಷ್ಟು ಮಗದಷ್ಟು ಮಾಹಿತಿ ಮುಂದಿನ ವಾರದಲ್ಲಿ ಮತ್ತೆ ಇದೇ ಕಾರ್ಯಕ್ರಮದಲ್ಲಿ ಕೇಳುಗರೆ ನಿಮಗಾಗಿ ತರ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ ಮುಂದಿನ ಕಾರ್ಯಕ್ರಮಕ್ಕೆ. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು.
0: ಧನ್ಯವಾದಗಳು.
2: ಸಂಶೋಧನೆ ಮತ್ತು ಯೋಜನೆಗಳು ಈ ವಿಷಯವಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಡಾಕ್ಟರ್ ಅಶ್ವಿಜ ಬಿ, ಮಿಷನ್ ಡೈರೆಕ್ಟರ್ ಕ್ವಾಂಟಮ್ ಕಂಪ್ಯೂಟಿಂಗ್ ಸಿಡಾಕ್ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿ 8050555 6639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
2: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ವೆರಿ ಗುಡ್ ಮಾರ್ನಿಂಗ್, ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ. ಹಲೋ ಕರ್ನಾಟಕ, ನಾನು ನಿಮ್ಮ ಆರ್ ಜೆ ಹರ್ಷತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗಿದ್ದೀನಿ. ಟ್ರಾವೆಲ್ ಮಾಡೋದು ಯಾರಿಗಿಷ್ಟ ಇಲ್ಲ ಹೇಳಿ? ಅದರಲ್ಲೂ ರೈಲ್ವೆ ಜರ್ನಿ ಅಂದರೆ ಒಂದೊಂಥರ ಎಮೋಷನ್ ಅಂತಲೇ ಹೇಳಬಹುದು ಅಲ್ವಾ? ಕಿಟಕಿ ಪಕ್ಕ ಕೂತು ಎಲ್ಲರೂ ಊರಿಂದ ಊರಿಗೆ ಹೋಗಬೇಕಾದ್ರೆ ಪ್ರಕೃತಿ ಸೌಂದರ್ಯ ಸವಿಯೋ ಮಜಾನೇ ಬೇರೆ. ಆದರೆ ಟ್ರೈನ್ ಟಿಕೆಟ್ ಬುಕ್ ಮಾಡೋಕ್ಕೆ ಹೋದಾಗ ವೆಬ್ಸೈಟ್ ಕೆಲವು ಸತಿ ಕೊಡೋ ಕಾಟ ನೆನಪಾದರೆ ಬೆವರಿಳಿಯತ್ತೆ ಅಲ್ವಾ? ಆದರೆ ಇನ್ನು ಮುಂದೆ ಆ ಟೆನ್ಷನ್ ಬಿಟ್ಬಿಡಬೇಕು, ಯಾಕಂದರೆ ನಮ್ಮ ಇಂಡಿಯನ್ ರೈಲ್ವೆ ಸರ್ವಿಸ್, ರೈಲ್ವೆ ಇಲಾಖೆ ಸೂಪರ್ ಫಾಸ್ಟ್ ಆಗಿರುವಂಥ ಒಂದು ಹೊಸ IRCTC ವೆಬ್ಸೈಟನ್ನು ಲಾಂಚ್ ಮಾಡಿದೆ. ಸೊ ಏನಿದೆ ಈ ವೆಬ್ಸೈಟ್ನಲ್ಲಿ, ಏನು ಹೊಸತನವನ್ನು ತಂದಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಒಂದು ಸಣ್ಣ ಹಾಡಿನ ನಂತರ. ಸ್ಟೇ ಟ್ಯೂನ್, ಸ್ಟೇ ಎಫ್ಎಂ ರೈನ್ಬೋ. 12th ಫೇಲ್ ಚಿತ್ರದ ಸೂಪರ್ ಹಿಟ್ ಹಾಡು, ಶಶಾಂಕ್ ಶೇಷಗಿರಿಯವರ ಧ್ವನಿಯಲ್ಲಿ, ರೋಹಿತ್ ಪಡ್ಕಿಯವರ ಸಾಹಿತ್ಯ, ಶಾಂತನು ಮೊಯ್ತ್ರಾ ಅವರ ಸಂಗೀತ. ಕೇಳ್ತಾ ಇರಿ ಎಫ್ಎಂ ರೈನ್ಬೋ.

0: salutare conilla. Dipa hachu, urili kichu, dulu jadisu, ata tirugisu.
1: ಯಲ ಯುದ್ಧಕ್ಕೆ ತಯಾರಾಗು.
2: ಡೇಂಜರೋ ಮಚ್ಚ, ಹಂಗಂದ್ರೆ ರೀಸ್ಟಾರ್ಟ್ ಮಾಡೋಣ.

ಕೇಳ್ತಾ FM ರೈನ್ಬೋ ಕನ್ನಡ ಕಾಮನ್ವೆಲ್ನಲ್ಲಿ ಹಲೋ ಕರ್ನಾಟಕ. ನಾವು ಮಾತಾಡ್ತಾ ಇದ್ವಿ, IRCTCಯ ಹೊಸ ವೆಬ್ಸೈಟ್ ಲಾಂಚ್ ಆಗಿದೆ. ಸೊ ಬಹಳಷ್ಟು ಒಳ್ಳೊಳ್ಳೆಯ ವಿಷಯಗಳನ್ನು ತಂದಿದ್ದಾರೆ ಅಂತ. ಎನಿವೇ, ಮ್ಯಾಟ್ರಿಕ್ ಬರೋಣ. ನಮಗೆ ಟಿಕೆಟ್ ಬುಕ್ ಮಾಡುವಾಗ ಬೇಕಾಗಿರೋದು ಒಂದೇ, ಸ್ಪೀಡ್. ಅದರಲ್ಲೂ ಎಸ್ಪೆಷಲಿ ತತ್ಕಾಲ್ ಟೈಮ್ನಲ್ಲಂತೂ ಒಂದು ಸೆಕೆಂಡ್ ಲೇಟ್ ಆದರೂ ಸೀಟ್ ಖಾಲಿ ಆಗಿಬಿಡುತ್ತೆ. ಆದರೆ ಈ ಹೊಸ ವೆಬ್ಸೈಟ್ನ ಸ್ಪೀಡ್ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ. ಹಳೆ ಸಿಸ್ಟಮ್ನಲ್ಲಿ ಒಂದು ನಿಮಿಷಕ್ಕೆ 32,000 ಟಿಕೆಟ್ಗಳನ್ನ ಮಾತ್ರ ಬುಕ್ ಮಾಡಬಹುದಿತ್ತಂತೆ. ಆದರೆ ಈ ಹೊಸ ಸಿಸ್ಟಮ್ ಇದೆಯಲ್ಲ, ಇದರಲ್ಲಿ ಒಂದು ನಿಮಿಷಕ್ಕೆ 1.5 ಲಕ್ಷಕ್ಕೂ ಹೆಚ್ಚು ಟಿಕೆಟ್ಗಳನ್ನು ಬುಕ್ ಮಾಡುವ ಕೆಪಾಸಿಟಿ ಇದೆ. ಸೊ ಅಷ್ಟು ಫಾಸ್ಟ್ ಆಗಿದೆ ಅಂತ ಹೇಳ್ತಾರೆ. 5 ಪಟ್ಟು ಜಾಸ್ತಿ ಸ್ಪೀಡ್ ಮಾಡಿದ್ದಾರೆ. ಸೊ ಇನ್ನು ಮುಂದೆ ತತ್ಕಾಲ್ ಟೈಮ್ನಲ್ಲಿ ಪೇಜ್ ಹ್ಯಾಂಗ್ ಆಗೋ ಪ್ರಮೇಯ ಬರೋದಿಲ್ಲ. ಹಾಗೆ ಹಳೆ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಬೇಕು ಅಂದರೆ ಈ ಕ್ಯಾಪ್ಚಾ ಕೋಡ್, ಅಂದರೆ ಗೀಚ್ ಗೀಚ್ ಕ್ಯಾಪ್ಚಾ ಕೋಡ್ಗಳನ್ನು ಟೈಪ್ ಮಾಡಿ ಬರಿಬೇಕಿತ್ತು. ಆದರೆ ಅದರ ಮಧ್ಯ ಬೇಡದ ಈ ಅಡ್ವರ್ಟೈಸ್ಮೆಂಟ್ಗಳು, ಪಾಪಪ್ಗಳು ಬೇರೆ ಬಂದು ತಲೆ ಕೆಡಿಸ್ತಾ ಇರ್ತಿತ್ತು. ಆದರೆ ಈ ಹೊಸ ವೆಬ್ಸೈಟ್ನಲ್ಲಿ ಕಿರಿಕಿರಿಗಳಿಗಂತೂ ಕಂಪ್ಲೀಟಾಗಿ ಗುಡ್ ಬೈ ಹೇಳಿದ್ದಾರೆ. ಯಾವುದೇ ಫ್ಲ್ಯಾಶಿಂಗ್ ಗ್ರಾಫಿಕ್ಸ್ ಅಥವಾ ನೆಸೆಸಿಟಿ ಇಲ್ಲದೇ ಇರುವಂಥ ಪಾಪಪ್ಗಳು ಇಲ್ಲಿ ಇರೋದಿಲ್ಲ. ಸೊ ಇಂಟರ್ಫೇಸ್ ನೋಡೋಕ್ಕೆ ತುಂಬ ಕ್ಲೀನ್ ಆಗಿದೆ, ಕಣ್ಣಿಗೆ ನಿಜವಾಗ್ಲೂ ಲೋಡ್ ಅಂತ ಅನ್ಸಲ್ಲ. ಈ ಫೀಚರ್ ನನಗಂತೂ ಬಹಳನೇ ಇಷ್ಟ ಆಯಿತು. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ಮುಂದಿನ ಗೀತೆ ರಾಮಾಚಾರಿ 2 ಚಿತ್ರದ ಸುಂದರ ಗೀತೆ, ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ, ಮಂಜು ಎಂ ದೊಡ್ಡಮನಿಯವರ ಸಾಹಿತ್ಯ, ಸುಂದರ ಮೂರ್ತಿಯವರ ಸಂಗೀತ. ಸ್ಟೇ ಟ್ಯೂನ್ಡ್, ಸ್ಟೇ ಎಫ್ಎಂ ರೈನ್ಬೋ.

ಕರ್ನಾಟಕ ಕೇಳ್ತಾ ಇದ್ರ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ಲು. ನಾವು ಮಾತಾಡ್ತಾ ಇದ್ವಿ ಹೊಸ ಐ ಆರ್ ಸಿ ಟಿ ಸಿ ವೆಬ್ಸೈಟ್ ಬಗ್ಗೆ. ಸೊ ಏನೇನೆಲ್ಲ ಹೊಸ ಫೀಚರ್ಗಳನ್ನ ಇದರಲ್ಲಿ ಅಳವಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಹಳೆಯ ವೆಬ್ಸೈಟ್ನಲ್ಲಿ ನಮಗೆ ಆ ಸ್ಲೀಪರ್ ಕ್ಲಾಸು, ಥರ್ಡ್ ಎ ಸಿ, ಸೆಕೆಂಡ್ ಎ ಸಿ ಸೀಟ್ಗಳು ಎಷ್ಟಿವೆ ಅಂತ ನೋಡಬೇಕಾದ್ರೆ ಪ್ರತಿಯೊಂದಕ್ಕೂ ಬೇರೆ ಬೇರೆ ಕ್ಲಿಕ್ ಮಾಡಿ ಲೋಡ್ ಆಗೋ ತನಕ ಕಾಯಬೇಕಿತ್ತು ಅಲ್ವಾ. ಆದರೆ ಈ ಹೊಸ ವೆಬ್ಸೈಟ್ನಲ್ಲಿ ಆ ತೊಂದರೆ ಇಲ್ಲ. ಸೊ ನೀವು ಜಸ್ಟ್ ಟ್ರೈನ್ ಸೆಲೆಕ್ಟ್ ಮಾಡಿದ್ರೆ ಸಾಕು, ಆ ಟ್ರೈನಲ್ಲಿರೋ ಎಲ್ಲ ಕ್ಲಾಸ್ಗಳ ಸೀಟು ಒಂದೇ ಸ್ಕ್ರೀನ್ನಲ್ಲಿ ಕಾಣಿಸುತ್ತೆ. ಸೊ ಇದು ಸೀಟ್ ಸೆಲೆಕ್ಷನ್ ಪ್ರೋಸೆಸ್ನ ಟೈಮನ್ನು ಬಹಳಷ್ಟು ಉಳಿಸುತ್ತೆ. ಹಾಗೆಯೇ ಮನೆಯಲ್ಲಿರೋ ಹಿರಿಯ ನಾಗರಿಕರು ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ನಾವು ಟಿಕೆಟ್ ಬುಕ್ ಮಾಡುವಾಗ ಹೆಸರು, ವಯಸ್ಸು ಎಲ್ಲ ಟೈಪ್ ಮಾಡುವಷ್ಟರಲ್ಲಿ ಟೈಮ್ ಔಟ್ ಆಗಿಬಿಡುತ್ತೆ. ಸೊ ಇಲ್ಲ ಸೀಟ್ ವೇಟಿಂಗ್ ಲಿಸ್ಟ್ಗೆ ಹೋಗ್ಬಿಡುತ್ತೆ. ಇದಕ್ಕೊಂದು ಸೂಪರ್ ಪರಿಹಾರ ತಂದಿದೆ ಹೊಸ ಐ ಆರ್ ಸಿ ಟಿ ಸಿ ವೆಬ್ಸೈಟ್. ಇದರಲ್ಲಿ ಸೇವ್ಡ್ ಪ್ಯಾಸೆಂಜರ್ ಡೀಟೇಲ್ಸ್ ಅನ್ನುವಂತಹ ಫೀಚರನ್ನು ಅಳವಡಿಸಲಾಗಿದೆ. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ವಿವರಗಳನ್ನು ನೀವು ಮೊದಲೇ ಸೇವ್ ಮಾಡಿ ಇಟ್ಕೊಳ್ಬಹುದು. ಸೊ ಬುಕಿಂಗ್ ಮಾಡಬೇಕಾದ್ರೆ ಜಸ್ಟ್ ಅವರ ಹೆಸರನ್ನು ಸೆಲೆಕ್ಟ್ ಮಾಡಿದ್ರೆ ಸಾಕು, 2-3 ಸೆಕೆಂಡ್ಗಳಲ್ಲಿ ಚೆಕ್ಔಟ್ ಮುಗಿದು ಹೋಗುತ್ತೆ. ಹಾಗೆಯೇ ರೆಗ್ಯುಲರ್ ಆಗಿ ಟ್ರೈನಲ್ಲಿ ಟ್ರಾವೆಲ್ ಮಾಡೋರಿಗೆ ಗೊತ್ತಿರುತ್ತೆ, ಕೆಲವೊಂದು ಟ್ರೈನ್ಗಳಲ್ಲಿ ಡೈನಾಮಿಕ್ ಪ್ರೈಸಿಂಗನ್ನು ಈಗ ಆಲ್ರೆಡಿ ತಂದಿದ್ದಾರೆ ಅಲ್ವಾ. ಸೊ ಇದಕ್ಕೆ ರಿಲೇಟೆಡ್ ಆಗಿ ಒಂದು ಹೊಸ ಫೀಚರನ್ನು ಕೂಡ ಅಳವಡಿಸಲಾಗಿದೆ. ಅದೇನೆಂದರೆ ಫೇರ್ ಕ್ಯಾಲೆಂಡರ್ ಅಂತ. ಎಸ್ಪೆಷಲಿ ಏನಂದರೆ ಟ್ರಾವೆಲ್ ಮಾಡೋಕ್ಕೆ ಫ್ಲೆಕ್ಸಿಬಲ್ ಡೇಟ್ಸ್ ಇಟ್ಕೊಂಡಿರೋರಿಗೆ ಇದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ವಾರ ಇಡೀ ಅಥವಾ ತಿಂಗಳಲ್ಲಿ ಯಾವ್ಯಾವ ದಿನ ಟಿಕೆಟ್ ದರ ಎಷ್ಟೆಷ್ಟಿದೆ ಅಂತ ನೀವೇ ನೋಡಿ ಕಂಪೇರ್ ಮಾಡ್ಕೊಳ್ಬಹುದು. ಸೊ ಇದು ಬಡ್ಜೆಟ್ ಫ್ರೆಂಡ್ಲಿ ಪ್ರವಾಸ ಮಾಡೋರಿಗೆ ಸೂಪರ್ ಆಪ್ಷನ್ ಅಂತ ಹೇಳಲೇಬೇಕು. ಹಾಗೆ ಬರ್ತನ್ನು ಕೂಡ ನಾವೇ ಇಷ್ಟಪಟ್ಟು ಆರಿಸಿಕೊಳ್ಳುವ ಸೀಟ್ ಸೆಲೆಕ್ಷನ್ನ ಪ್ರಕ್ರಿಯೆ ಕೂಡ ಈಗನೂ ಈಸಿ ಮತ್ತು ಅಪ್ಡೇಟೆಡ್ ಆಗಿದೆ. ಇಷ್ಟೇ ಅಲ್ಲದೆ ಐ ಆರ್ ಸಿ ಟಿ ಸಿನಲ್ಲಿ ಮುಂಚೆ ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ಬುಕಿಂಗ್ ಮಾಡುವ ವ್ಯವಸ್ಥೆ ಇತ್ತು. ಸೊ ಈಗ ಹೊಸ ವೆಬ್ಸೈಟ್ನಲ್ಲಿ ಮಲ್ಟಿಲಿಂಗ್ವಲ್ ಸಪೋರ್ಟನ್ನು ಕೂಡ ಕೊಡಲಾಗಿದೆ. ಹಾಗಾಗಿ ನಮ್ಮ ಗ್ರಾಮೀಣ ಭಾಗದ ಜನರಿಗೆ, ಹಿರಿಯರಿಗೆ ಅನುಕೂಲವಾಗುವಂತೆ ನಮ್ಮ ಕನ್ನಡ ಸೇರಿದಂತೆ ಭಾರತೀಯ ವಿವಿಧ ಭಾಷೆಗಳಲ್ಲಿ ವೆಬ್ಸೈಟ್ ಲಭ್ಯ ಇದೆ. ಹಾಗಾಗಿ ಸೊ ನೀವು ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಬುಕಿಂಗ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಆನ್ಲೈನ್ ಟಿಕೆಟ್ ಟಿಂಗ್ ಸಖತ್ ಈಸಿ ಆಗಿದೆ. ಖಂಡಿತ ನೀವು ಒಂದ್ಸತಿ ಈ ವೆಬ್ಸೈಟ್ಗೆ ಹೋಗಿ ಈ ಅಪ್ಡೇಟ್ಸ್ಗಳ ಬಗ್ಗೆ ತಿಳ್ಕೊಳ್ಳಿ. irctc.co.in ಈ ವೆಬ್ಸೈಟ್ಗೆ ನೀವು ಭೇಟಿ ನೀಡಬಹುದು. ಸೊ ಇದರೊಂದಿಗೆ ನಮ್ಮ ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದೀವಿ. ಕಡೆಯದಾಗಿ 7:00 ಚಿತ್ರದ ಸೂಪರ್ ಹಿಟ್ ಹಾಡು, ಅನುರಾಧ ಶ್ರೀರಾಮ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಮಧುಕರ್ MS ಅವರ ಸಂಗೀತ. ಈ ತನಕ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆಯಾಗಿದ್ದೆ. ಸ್ಟೇ ಟ್ಯೂನ್ಡ್, ಸ್ಟೇ ಎಫ್ ಎಂ ರೈನ್ಬೋ.

0: रेन, बारिश के पानी की एक एक बूंद को हमें बचाना है, तो मेरा खास आग्रह है वर्षा का बूंद बूंद पानी हम मिलकर के बचाएं।
1: जल है तो हम है, आइए घरों ऑफिसों में रेन वाटर हार्वेस्टिंग तकनीक अपनाएं, रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ವೆರಿ ಗುಡ್ ಮಾರ್ನಿಂಗ್. ಮತ್ತೊಮ್ಮೆ ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ ನಲ್ಲಿ ಸಖತ್ ಸಾಂಗ್, ನಿಮಿಷ್ಟದ ಹಾಡುಗಳನ್ನ ಕೇಳುವಂತಹ ಸಮಯ ಇದು. ತುಂಬಾ ಸಿಂಪಲ್, ನಮ್ಗೆ ಮೆಸೇಜ್ ಮಾಡಿ ತಿಳಿಸಿ ನಿಮ್ಗೆ ಯಾವ ಹಾಡ್ಬೇಕು ಅಂತ. 9480901013 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಈ ಸಂಖ್ಯೆಗೆ ನೀವು ಸಂದೇಶಗಳನ್ನು ಕಳಿಸ್ಬೇಕು, ಮರಿದೆ ನಿಮ್ಮ ಹೆಸರನ್ನು ಕೂಡ ಬರೆದು ಕಳಿಸಿ. ಹಾಗೆ ಬಹಳಷ್ಟು ಜನ ಆಲ್ರೆಡಿ ಮೆಸೇಜಸ್ನ ಕಳಿಸ್ತಾ ಇದ್ದೀರಿ. ನಿಮ್ಮ ಇಷ್ಟದ ಹಾಡುಗಳು ನಿಮಗೋಸ್ಕರ ಅಂತ ಪ್ರಸಾರ ಆಗ್ತಾ ಇದೆ. ಈಗ ಗಾಳಿ ಮಾತು ಚಿತ್ರದ ಸೂಪರ್ ಹಿಟ್ ಹಾಡು ಎಸ್ ಪಿ ವಿ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಚಿವುದಾಶಂಕರ್ ಅವರ ಸಾಹಿತ್ಯ, ರಾಜು ನಾಗೇಂದ್ರ ಅವರ ಸಂಗೀತ, ಅದಾದ ನಂತರ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮಣ್ಣಿನ ದೋಣಿ

ಕೇಳಿದ್ರೆ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ ನಲ್ಲಿ ಸಖತ್ ಸಾಂಗು. ಬಹಳಷ್ಟು ಜನದ ಇಷ್ಟದ ಹಾಡುಗಳಿಗೋಸ್ಕರ ಮೆಸೇಜಸ್ ನ ಕಳಿಸ್ತಾ ಇದ್ದಾರೆ. ನೀವು ಕೂಡ ನಿಮ್ಮ ಇಷ್ಟದ ಹಾಡನ್ನ ಕೇಳಬೇಕು.

ಅಂದ್ರೆ ನಮ್ಗೆ ಮೆಸೇಜ್ ಮಾಡಿ ತಿಳಿಸಿ ನಿಮ್ಗೆ ಯಾವ ಹಾಡ್ಬೇಕು ಅಂತ. 9480901013 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9480901013. ಸೊ ಈ ನಂಬರ್ಗೆ ನೀವು ಮೆಸೇಜ್ ಮಾಡಬೇಕು ವಾಟ್ಸಪ್ನ ಮುಖಾಂತರ. ಸೊ ಮೆಸೇಜಸ್ನ ಕಳಿಸ್ಲಿ, ಕಳಿಸಿ ನಿಮ್ಮಿಷ್ಟದ ಹಾಡನ್ನ ಪ್ಲೇ ಮಾಡೋದಕ್ಕೆ ನಾವು ಕಾಯ್ತಾ ಇದ್ದೀವಿ. ಮುಂದೆ ಆಕಸ್ಮಿಕ ಚಿತ್ರದ ಸೂಪರ್ ಹಿಟ್ ಹಾಡು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಇದೆ ಈ ಹಾಡಿಗೆ. ಆಮೇಲೆ ನಮ್ಮ ಬಸವ ಚಿತ್ರದ ಮತ್ತೊಂದು ಸೂಪರ್ ಹಿಟ್ ಹಾಡು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಗುರುಕಿರಣ್ ಅವರ ಸಂಗೀತ ಇದೆ ಹಾಡಿಗೆ. ಕೇಳ್ತಾರೆ FM ರೈನ್ಬೋ.

ಸಾಂಗು ಬಹಳಷ್ಟು ಜನ ಮೆಸೇಜಸ್ನ ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಜಿಯಿಂದ ಧರ್ಮಂಡ ಧನ್ಯ ಅವರು, ಬೋಪಾ ವೆಂಕಟೇಶ್, ಲಕ್ಷ್ಮಿ, ಗಗನ್, ಸುಷ್ಮಿತಾ, ಪ್ರಿಯಾ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಸಂಜಯ್ ಕುಮಾರ್ ಕೋಟೆ, ಗೀತಾ ಕೋಟೆ, ಪರಿಕೋಟೆ ಅವರು ಪುಣೆಯಿಂದ, ಕಿಶನ್ ರೋಷನ್, ಶೋಭಾರಾಣಿ ಅವರು ಹಾಳ್ಳಿ ಮಲವಳ್ಳಿ ತಾಲೂಕು ಇಂದ ಸಂದೇಶವನ್ನು ಕಳಿಸಿದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಪ ಗುಬ್ಬಿ ತಾಲೂಕು ತುಮಕೂರಿಂದ ಮೆಸೇಜ್ ಮಾಡಿದ್ದಾರೆ. ಪುಟ್ಟರಾಜು ಎಂ ಪಿ ಅವರು ಎಂ ಜಿ ದಿಬ್ಬಾ ಹೊಸದುರ್ಗದಿಂದ, ಪದ್ಮಜಾ ಶರತ್ ಬಿಡೆ ಅವರು ಹಂಪಿನಗರ ಬೆಂಗಳೂರಿನಿಂದ, ಹುಬ್ಬಳ್ಳಿಯ ಲೋಹಿಯ ನಗರದಿಂದ, ಚನ್ನಬಸಪ್ಪ ಕರ್ಮಡಿ ಮತ್ತು ಮಧುಮತಿ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಇನ್ನು ಬಹಳಷ್ಟು ಸಂದೇಶಗಳು ಹರಿದು ಬರ್ತಾ ಇವೆ. ನಿಮ್ಮಿಷ್ಟದ ಹಾಡುಗಳನ್ನ ನೀವು ಕೇಳಬಹುದು, ತಪ್ಪದೇ ನಮಗೆ ಮೆಸೇಜ್ ಮಾಡಿ ತಿಳಿಸಿ ನಿಮಗೆ ಯಾವ ಹಾಡು ಬೇಕು ಅಂತ. 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಮುಂದೆ ಮತ್ತೆರಡು ಸೂಪರ್ ಹಿಟ್ ಹಾಡುಗಳು. ನಾನಿನ್ನ ಮರೆಯಲಾರೆ ಚಿತ್ರದ ಸುಂದರ ಗೀತೆ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಚಿವುದಶಂಕರ್ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಅವರ ಸಂಗೀತ. ಅದಾದ ಮೇಲೆ ಕಾಂತಾರ ಚಿತ್ರದ ಮತ್ತೊಂದು ಸುಂದರ ಗೀತೆ, ಸಾಯಿ ವಿಘ್ನೇಶ್ ಅವರ ಧ್ವನಿಯಲ್ಲಿ, ಶಶಿರಾಜ್ ಕಾವೂರ್ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ. ಕೇಳ್ತಾರೆ ಎಫ್ ಎಂ ರೈನ್ಬೋ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಮಾತ್ರ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಸಖತ್ ಸಾಂಗು. ಬಹಳಷ್ಟು ಜನ ಮೆಸೇಜಸ್ನ ಕಳಿಸಿದ್ದಾರೆ ಅಂತ ಆಗ್ಲೇ ಹೇಳಿದ್ದೆ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದಿಂದ ಪದ್ಮಾ ಶ್ರೀಧರ್ ಪನ್ನಗ ಆನಂದ್ ಕುಮಾರ್ ಅವರು ಮೆಸೇಜ್ ಮಾಡಿದ್ದಾರೆ. ನಾಗೇಂದ್ರ ತಾವರಕೆರೆಯಿಂದ, ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ, ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ, ಬೆಳಗಾವಿಯಿಂದ ಸಂತೋಷ್ ಧೂಪದಾಳ್ ಅವರು, ಮಹೇಶ್ ಹೊಸಗುರು ಶಿಕಾರಿಪುರದಿಂದ, ರಾಮರತ್ನ ಅವರು ರಾಜರಾಜೇಶ್ವರಿ ನಗರದಿಂದ, ಟಿಆರ್ಎಚ್ ಪ್ರಕಾಶ್ ಅವರು ತುಮಕೂರಿಂದ, ಷಣ್ಮುಖ ಅವರು ಹಳೇಬಾತಿ ಗ್ರಾಮದಿಂದ, ಸತೀಶ್ ಎನ್ಎಚ್ ಅವರು ನಗರಕೆರೆಯಿಂದ, ಮುಧೋಳ್ ತಾಲೂಕಿನ ಅಕ್ಕಿಮರಡಿ ವಿಠಲ ಕುಂಬಾರ ಕೃಷ್ಣಬಾಯಿ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಅಯುನುದ್ದೀನ್ ಬಣಹಟ್ಟಿ, ಮುಮ್ತಾಜ್ ಬಣಹಟ್ಟಿ, ರಿಯಾಸ್ ರುಬಿನಾ ಶಬ್ಬೀರ್ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಸತೀಶ್ ಕುಮಾರ್ ದೇವರಾಯನದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ನಾಗರಾಜ್ ಅವರು ಬಿಟಿಎಂ ಲೇಔಟ್ನಿಂದ, ಶಿವಶಂಕರ್ ವೇದವತಿ ತನ್ಮಯ್ ಅನೇಕಲ್ನಿಂದ, ಹಾಗೆ ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾನಗರ್ ದಾವಣಗೆರೆಯಿಂದ, ಸಿಂಧನೂರು ಸುರೇಶ್ ಬಳೂಟಗಿಯವರು, ಕಡೂರು ತಾಲೂಕು ಬೀರನಹಳ್ಳಿಯಿಂದ ವೆಂಕಟೇಶ್ ನಾಯಕ್ ಅವರು, ಅನಿಲ್ ಪೂಜಾರ ಹಿರೇಬೂದಿಹಾಳ್ಯ ಬಾಗಲಕೋಟೆ ಜಿಲ್ಲೆಯಿಂದ ಕೂಡ ಮೆಸೇಜ್ ಮಾಡಿದ್ದಾರೆ. ಇನ್ನು ಬಹಳಷ್ಟು ಸಂದೇಶಗಳು ಹರಿದು ಬರ್ತಾ ಇವೆ. ನಿಮ್ಮಿಷ್ಟದ ಹಾಡುಗಳು ನಿಮಗೋಸ್ಕರ ಅಂತ ಪ್ರಸಾರ ಆಗುತ್ತೆ. ಸೊ ಮುಂದೆ ಮತ್ತೆರಡು ಸುಂದರ ಗೀತೆಗಳು ಉದಿತ್ ನಾರಾಯಣ್ ಹಾಗೂ ಸುನಿಧಿ ಚೌಹಾನ್ ಅವರ ಧ್ವನಿಯಲ್ಲಿ, ಮುಂಗಾರು ಮಳೆ ಚಿತ್ರದ ಸುಂದರ ಗೀತೆ, ಜಯಂತ್ ಕಾಕಿನಿ ಅವರ ಸಾಹಿತ್ಯ, ಮನೋಮೂರ್ತಿ ಅವರ ಸಂಗೀತ, ಅದಾದ ನಂತರ ಎಸ್ ಪಿ ವಿ ಅವರ ಧ್ವನಿಯಲ್ಲಿ ಮಹಾಕ್ಷತ್ರಿಯ ಚಿತ್ರದ ಸೂಪರ್ ಹಿಟ್ ಹಾಡು, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ. ಅದೇ ಹಾಡಿಗೆ ಕೇಳ್ತಾರೆ ಎಫ್ಎಂ ರೈನ್ಬೋ.

ಕೇಳ್ತಾ FM ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಸಖತ್ ಸಾಂಗು. ಶಾಯಂ ಅವರು ಕಲಬುರಗಿಯಿಂದ ಮೆಸೇಜ್ ಕಳಿಸಿ ತಮ್ಮ ಇಷ್ಟದ ಹಾಡುಗಳೋಸ್ಕರ ರಿಕ್ವೆಸ್ಟ್ ಅನ್ನ ಕಳಿಸಿದ್ರು. ಆನಂದ್ ಅವರು, ಹಾಗೆ ಸೀತಾರಾಮ್ ಗಿರ್ಕೋಡಿಂದ, ಮೇಘನಾ ಧೃತಿ ಸಂತೋಷ್ ಚಿತ್ರಗಾರ ಅವರು ಹೊಸಪೇಟೆಯಿಂದ ಮೆಸೇಜ್ ಮಾಡಿದ್ದಾರೆ. ಸೌಜನ್ಯ ಕಡ್ರಲ್ಲಿಯಿಂದ, ಯಶಸ್ವಿನಿ ಅನ್ನಪೂರ್ಣ NES ಬಡಾವಣೆ ಹೊಸದುರ್ಗದಿಂದ, ಉಷಾ ಹಲಸೂರಿಂದ, ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ, ಕಲ್ಲೇಶ್ವರ್ ಕುಮಾರ್ ಅವರು ಕೂಡ ಮೆಸೇಜ್ ಕಳಿಸಿದ್ರು. ಮಹೇಶ್ ಅವರು ಮಂಡ್ಯದಿಂದ, ಶೃಂಗೇರಿಯಿಂದ ಸಸಿಮನಿ ಶಿವಶಂಕರ್ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಕಬಾಡಿ ವೆಂಕಟೇಶ್, ಕಬಾಡಿ ಇಂದಿರಾ ಅವರು ಬೆನ್ನಿಪೇಟೆಯಿಂದ, ಕುಷ್ಟಗಿ ತಾಲೂಕು ಗಂಗನಾಳದಿಂದ ಮುರ್ತುಜಾ ಸಾಬ್ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ರೂಪಲಕ್ಷ್ಮೀಕಾಂತ, ನವೀನ್ ತೇಜಸ್ವಿನಿ, ಚನ್ನನಕುಂಟೆ ಸಿರಾಯಿಂದ, ಚಂದ್ರಶೇಖರ್ ಅವರು ಕುಮಾರ ಪಾರ್ಕಿಂದ, ಮಹಾಲಿಂಗಪುರದಿಂದ ದಶರಥ್ ಲಕ್ಷ್ಮಿ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ನಂಬರ್ ರನ್ನಿಂಗ್ ವಿತ್ 4878 ಇಂದ ಕೂಡ ಮೆಸೇಜ್ ಬಂದಿದೆ. ವಿಜಯಕುಮಾರ್ SM ಯಾಲಕ್ಕಿ ನಗರ ಹಾವೇರಿಯಿಂದ ಮೆಸೇಜ್ ಕಳಿಸಿದ್ದಾರೆ. ಪದ್ಮಾವತಿ ಅವರು ಹುಬ್ಳಿಯಿಂದ ಮೆಸೇಜ್ನ ಕಳಿಸಿದ್ದಾರೆ. ಸೊ ನಿಮ್ಮೆಲ್ಲರ ಸಂದೇಶಗಳಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಸಖತ್ ಸಾಂಗು ಕಾರ್ಯಕ್ರಮವನ್ನು ಎರಡು ಸುಂದರ ಹಾಡುಗಳ ಜೊತೆಗೆ ಮುಗಿಸ್ತಾ ಇದ್ದೀವಿ. ರಣಧೀರ ಚಿತ್ರದ ಸೂಪರ್ ಹಿಟ್ ಹಾಡು, SPB ಹಾಗೂ ಜಾನಕಿ ಅವರ ಧ್ವನಿಯಲ್ಲಿ ಬಂದಂತಹ ಹಾಡು. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಇದೆ ಈ ಹಾಡಿಗೆ. ಅದಾದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಬಂದಂತಹ ಹೊಸ ಬೆಳಕು ಚಿತ್ರದ ಟೈಟಲ್ ಟ್ರ್ಯಾಕ್, ಚಿಯುತ ಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ. ಇಷ್ಟೊತ್ತು ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆಯಾಗಿದ್ದೆ. 10 ಗಂಟೆಗೆ ಸರಿಯಾಗಿ ವಿಶೇಷ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಆಗ್ತಿರ್ತೀನಿ. ಕೇಳ್ತಾರಿ FM ರೈನ್ಬೋ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನಿಮ್ಮ ಪ್ರೀತಿಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಪ್ರಸಾರ ಭಾರತಿಯ ಅಧ್ಯಕ್ಷರಾದ ಶ್ರೀ ಪ್ರಸೂನ್ ಜೋಶಿ ಅವರು ಇಂದು ಆಕಾಶವಾಣಿ ಬೆಂಗಳೂರು ಕೇಂದ್ರಕ್ಕೆ ಭೇಟಿ ನೀಡಿ ಮಾತನಾಡಿದರು.
2: ಐ ಆಮ್ ರಿಯಲಿ ಎಕ್ಸೈಟೆಡ್ ಬೈ ಸಮ್ ಆಫ್ ದ ಇನಿಷಿಯೇಟಿವ್ಸ್ ವಿಚ್ ಐ ಸಾ ಹಿಯರ್. ದೇ ವೆರಿ ಇನ್ಸ್ಪೈರಿಂಗ್. ಆಲ್ಸೋ ಗ್ರೇಟ್ ಟು ಮೀಟ್ ಪೀಪಲ್ ಹೂ ಆರ್ ಯು ನೋ ದೇರ್ ದೇರ್ ಜಾಬ್ ಫುಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ದಟ್ ವಾಟ್ ದ ಚಾಲೆಂಜಸ್ ಆಫ್ ಟುಡೇ ಆರ್. ಸೊ ಐ ಥಿಂಕ್ ದೇ ಆರ್ ವೆರಿ ಮಚ್ ಇನ್ ಪ್ಲೇಸ್. ದ ಮೇನ್ requirement is not to take things for granted, the life around us for granted, the audience for granted, because audience is moving, they are moving very fast, and technology around us is moving very fast. The consumption habit of people consuming audio content is changed. People don't distinguish. We can divide things between that this is from this section or that section or this genre or that genre. People don't. People see content as when they have time, and you don't have any excuses when you, you know, reach out to them. Either it's good for them or it's not good for them. Having said that, Akashvani already knows that and always had a soul. A soul of any organization, any person, any collective is very important. For me, that is to be kept intact. And also not forgetting that we are living in new times and new challenges will come. But it doesn't mean that we have to lose our soul. How to keep our soul intact and yet be relevant and contextual would be the challenge. And I'm sure that innovation will see us through. And those suggestions which I gave were around innovating more, finding new solutions rather than feeling constrained.

ವೆರಿ ಗುಡ್ ಮಾರ್ನಿಂಗ್. ಮತ್ತೊಮ್ಮೆ ಕೇಳ್ತಾ ಇದ್ರು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ ನಲ್ಲಿ ಸಿನಿ ಚಿಟ್ಟೆ ಸ್ಟುಡಿಯೋ ಸಮಯ ಹೇಳ್ತಾ ಇದೆ 10:05 ಆಗಿದೆ ಅಂತ. ಸೊ ಇವತ್ತಿನ ಸಿನಿ ಚಿಟ್ಟೆನಲ್ಲಿ ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅನ್ಕೊಂಡ್ರೆ, ಮ್ಯಾಜೆಸ್ಟಿಕ್ ನಿಂದ ಹಿಡಿದು KGF ವರೆಗೂ, ಮುತ್ತು ಮನಸ್ಸೆಯಿಂದ ಹಿಡಿದು ದ್ವಾಪರ ಹಾಡಿನವರೆಗೂ ಕನ್ನಡದ ಕೋಟ್ಯಾಂತರ ಹೃದಯಗಳನ್ನ ತಮ್ಮ ಸಾಹಿತ್ಯದಿಂದ ತಣಿಸಿದಂತಹ ರಂಗಭೂಮಿಯ ಹೆಮ್ಮೆಯ ಪುತ್ರ ಚಂದನವನದ ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಅವರ ಅದ್ಭುತ ಜರ್ನಿ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಅವರ ಹಾಡುಗಳನ್ನು ಕೇಳ್ತಾ ಸಾಗುವ ಸಮಯ ಇದು. ಸೊ ನಾಗೇಂದ್ರ ಪ್ರಸಾದ್ ಅವರು ಹುಟ್ಟಿದ್ದು ಮಂಡ್ಯ ಜಿಲ್ಲೆಯ ನಾಗಮಂಗಲದ ಪುಟ್ಟ ಹಳ್ಳಿಯಲ್ಲಿ, ಇಜ್ಜಲಘಟ್ಟ ಅನ್ನುವ ಒಂದು ಹಳ್ಳಿ. ಇವರ ತಾತ ವೆಂಕಟ ಸುಬ್ಬಯ್ಯನವರು ದೊಡ್ಡ ನಾಟಕಗಾರರಾಗಿದ್ದರಂತೆ, ಹಾಗಾಗಿ ರಕ್ತದಲ್ಲೇನೆ ರಂಗಭೂಮಿ ಹರಿದು ಬಂದ್ಬಿಟ್ಟಿತ್ತು. ಹೈಸ್ಕೂಲ್ ದಿನಗಳಲ್ಲೇನೆ ಬೀದಿ ನಾಟಕಗಳನ್ನು ಬರೀತಿದ್ರಂತೆ. ಸಾವಿರಾರು ಬೀದಿ ನಾಟಕಗಳಲ್ಲಿ ತಾವೇ ನಟಿಸುತ್ತಾ ಬೆಳೆದವರು ಅವರು. ಅವರ ವ್ಯಕ್ತಿತ್ವಕ್ಕೆ ಆ ರಂಗಭೂಮಿನೇ ಅಡಿಪಾಯ ಅಂತ ಕೂಡ ಹೇಳ್ತಾರೆ. ಸೊ ಇವರ ಬಗ್ಗೆ ಮಾತಾಡೋದಕ್ಕೆ ಬಹಳಷ್ಟಿದೆ. ನೀವು ಕೂಡ ನಿಮ್ಮ ಅನಿಸಿಕೆಯ ಅಭಿಪ್ರಾಯದ ಜೊತೆಗೆ ನಿಮಗೆ ಯಾವ ಹಾಡು, ನಾಗೇಂದ್ರ ಪ್ರಸಾದ್ ಅವರ ಯಾವ ಹಾಡು ತುಂಬ ಇಷ್ಟವಾಯಿತು ಅಂತ ನಮ್ಮೊಂದಿಗೆ ನೀವು ಹಂಚಿಕೊಳ್ಬಹುದು. 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಮುಂದೆ ಸುಂದರ ಗೀತೆಗಳು, ಮ್ಯಾಜೆಸ್ಟಿಕ್ ಚಿತ್ರದ ಮುದ್ದು ಮನಸ್ಸೇ ಸುಂದರ ಗೀತೆ, ನಾಗೇಂದ್ರ ಉನ್ನಿಕೃಷ್ಣನ್ ಅವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಸಾಧು ಕೋಕಿಲ ಅವರ ಸಂಗೀತ ಇದೆ ಈ ಹಾಡಿಗೆ.

ಅದಾದ ನಂತರ ಸಂಚಾರಿ ಚಿತ್ರದ ಮತ್ತೊಂದು ಸುಂದರ ಗೀತೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ. ಈ ಹೊತ್ತಿನಲ್ಲಿ ನಾನು ಹರ್ಷಿತಾ ವೇಣುಗೋಪಾಲ್ ನಿಮ್ಮ ಜೊತೆ ಆಗ್ತಿರ್ತೀನಿ. ಸ್ಟೇ ಟ್ಯೂನ್ಡ್ ಟು ಎಫ್ಎಂ ರೇನ್ಬೋ.

ಕೇಳ್ತಾ ಇದ್ರ ಎಫ್ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಸಿನಿ ಚಿಟ್ಟೆ. ಬಹಳಷ್ಟು ಜನ ಮೆಸೇಜಸ್ನ ಕಳಿಸ್ತಾ ಇದ್ದಾರೆ. ಎನಿವೇ, ನಾವಿವತ್ತು ಮಾತಾಡ್ತಾ ಇದ್ವಿ ವಿ ನಾಗೇಂದ್ರ ಪ್ರಸಾದ್ ಅವರ ಬಗ್ಗೆ. ಬಹಳಷ್ಟು ಜನ ಮೆಸೇಜ್ಗಳನ್ನು ಕಳಿಸಿದ್ದಾರೆ. ನಾಗೇಂದ್ರ ಪ್ರಸಾದ್ ಅವರು ಕನ್ನಡ ಚಿತ್ರರಂಗದ ಕವಿರತ್ನ ಅಂತಲೇ ಹೇಳಬಹುದು. ಬಹಳ ಇಷ್ಟ ನನಗೆ ಅಂತ ಹೇಳ್ತಾ ಇದ್ದಾರೆ ರಾಜ್ಕುಮಾರ್ ಕಾತರಕಿ, ಕೆ ಎಚ್ ಬಿ ಕಾಲೋನಿ ಹರಿಹರ ಇಂದ. ಹಾಗೆ ಕಲಬುರಗಿ ಜಿಲ್ಲೆ ಗಡಗಂಜಿಯಿಂದ ಧರ್ಮಣ್ಣ ಧನ್ಯ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಅವರ ಇಷ್ಟವಾದ ಹಾಡು ಯಾವುದು ಅಂತ ಕೂಡ ಹೇಳಿದ್ದಾರೆ. ಒಳ್ಳೆಯ ಸಾಹಿತ್ಯ, ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಕೂಡ ಮೋಹಕವಾಗಿದೆ, ಹಾಡಿಗೆ ಒಳ್ಳೆಯ ವಿಷಯ ಕೊಟ್ಟಿದ್ದೀರಿ, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ ಕೂಡ ಮೆಸೇಜ್ ಕಳಿಸಿದ್ದಾರೆ. ಅವರ ಹಾಡುಗಳಂತೂ ಬೇಜಾರೇ ಇಲ್ಲದೆ ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ತಮ್ಮ ಇಷ್ಟದ ಹಾಡನ್ನ ಕೂಡ ಮೆಸೇಜ್ ಮಾಡಿದ್ದಾರೆ. ಸೊ ನಿಮ್ಮೆಲ್ಲರ ಸಂದೇಶಗಳಿಗೆ ಥ್ಯಾಂಕ್ ಯು. ಹಾಗೆ ನಿಮಗೂ ಕೂಡ ನಾಗೇಂದ್ರ ಪ್ರಸಾದ್ ಅವರ ಯಾವ ಹಾಡು, ಯಾವ ಸಾಹಿತ್ಯ ತುಂಬ ಇಷ್ಟವಾಗಿದೆ ಅನ್ನೋದನ್ನು ನಮ್ಮೊಂದಿಗೆ ನೀವು ಖಂಡಿತ ಹಂಚ್ಕೊಳ್ಳಿ. 9480901013 ಇದು ನಮ್ಮ ವಾಟ್ಸಾಪ್ ಸಂಖ್ಯೆ. ನಾಗೇಂದ್ರ ಪ್ರಸಾದ್ ಅವರು ಸಂದರ್ಶನವೊಂದರಲ್ಲಿ ಸಾಹಿತ್ಯದ ಬಗ್ಗೆ ಒಂದು ಆಳವಾದ ಮಾತನ್ನು ಹೇಳಿದರು. ಹಾಡು ಬರೆಯೋದು ಅಂದರೆ ಬರೀ ಪ್ರಾಸ ಹೊಂದಿಸೋದಲ್ಲ ಅಂತ, ಜನಸಾಮಾನ್ಯನಿಗೆ ಅರ್ಥವಾಗುವ ಭಾಷೆಯಲ್ಲೇನೆ ಬದುಕಿನ ತತ್ವವನ್ನು ದಾಟಿಸೋದು. ಸಿನಿಮಾ ಹಾಡುಗಳಿಗೆ ಸಮಾಜವನ್ನು ಬದಲಾಯಿಸುವ ಶಕ್ತಿ ಇದೆ ಅಂತ ಹೇಳಿದರು. ಎಷ್ಟು ನಿಜ ಅಲ್ವಾ ಈ ಮಾತಂತೂ. ನಾಗೇಂದ್ರ ಪ್ರಸಾದ್ ಅವರ ಬರವಣಿಗೆ ಶೈಲಿ ಇದೆಯಲ್ಲ, ಅಂದರೆ ರೈಟಿಂಗ್ ಸ್ಟೈಲ್ ತುಂಬಾ ವಿಶೇಷವಾದದ್ದು. ಅವರು ಪಂಡಿತರಿಗೂ ಕೂಡ ಇಷ್ಟವಾಗುವಂತಹ ರೋಮಾಂಚಕ ಪದಗಳನ್ನು ಬಳಸ್ತಾರೆ. ಈ ಕಡೆ ಹಳ್ಳಿ ಹೈದನಿಗೂ ಕೂಡ ಕನೆಕ್ಟ್ ಆಗುವಂತಹ ಜಾನಪದ ಸೊಗಡನ್ನು ಕೂಡ ತರಬಲ್ಲರು ತಮ್ಮ ಸಾಹಿತ್ಯದಲ್ಲಿ. ಸೊ ಅದೇ ರೀತಿ ಕಾಂಬಿನೇಷನಲ್ಲಿ ಮುಂದೆ ಎರಡು ಸುಂದರ ಗೀತೆಗಳು. ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಸುಂದರ ಗೀತೆ, ಜಸ್ ಕಿರಣ್ ಸಿಂಗ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ. ಅದಾದ ನಂತರ ಗಜ ಚಿತ್ರದ ಸೂಪರ್ ಹಿಟ್ ಹಾಡು, ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತ, ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ. ಕೇಳ್ತಾ ಇರಿ ಎಫ್ಎಂ ರೈನ್ಬೋ.

ಹಾಗಾದ್ರೆ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬೆಲ್ನಲ್ಲಿ ಸಿನಿ ಚಿಟ್ಟೆ ಸ್ಟುಡಿಯೋ ಸಮಯ ಹೇಳ್ತಾ ಇದೆ 10:30 ಆಗಿದೆ ಅಂತ. ಬಹಳಷ್ಟು ಜನ ಸಂದೇಶಗಳನ್ನು ಕೂಡ ಕಳಿಸ್ತಾ ಇದ್ದೀರಿ. ದಯಾನಂದ ಶೆಟ್ಟಿ ಅವರು ಶೆಟ್ಟಿಹಳ್ಳಿ ಬೆಂಗಳೂರಿನಿಂದ ಮೆಸೇಜ್ ಕಳಿಸಿದ್ದಾರೆ. ಅವರ ಇಷ್ಟವಾದ ಹಾಡು ಯಾವುದು ಅಂತ ಕೂಡ ಹೇಳಿ ಮೆಸೇಜ್ ಮಾಡಿದ್ದಾರೆ. ಹಾಗೆ ವೀನಾಗಿದ್ದು ಪ್ರಸಾದ್ ಅವರ ಹಾಡುಗಳು ನನಗೂ ಕೂಡ ಬಹಳ ಇಷ್ಟವಾಗುತ್ತೆ ಅಂತ ಸೀತಾರಾಮ್ ಕಿರ್ಕೋಡ್ ಅವರು ಮೆಸೇಜ್ ಕಳಿಸಿದ್ದಾರೆ. ಕಾರ್ಯಕ್ರಮ ಮತ್ತು ಹಾಡುಗಳು ಬಹಳ ಇಷ್ಟವಾಗ್ತಿದೆ ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಮೆಸೇಜ್ ಕಳಿಸಿದ್ದಾರೆ. ಕಿಶನ್ ರೋಜನ್ ಶೋಭಾರಾಣಿ ಹನುಮಂತೇಗೌಡ ಅವರು ಹಾರ್ಲಿ ಮಲವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಮೆಸೇಜ್ ಮಾಡಿದ್ದಾರೆ. ಅರ್ಪಿತಾ ಅವರು ಬೆಂಗಳೂರಿನಿಂದ ಮೆಸೇಜ್ ಕಳಿಸಿದ್ದಾರೆ. ವಿ ನಾಗೇಂದ್ರ ಪ್ರಸಾದ್ ಅವರು ನಮ್ಮ ಸ್ಕೂಲ್ ಆನ್ಯುಯಲ್ ಫಂಕ್ಷನ್ಗೆ ಬಂದಿದ್ದರು, ಹತ್ತಿರದಿಂದ ಮೀಟ್ ಮಾಡಿ ಮಾತಾಡಿದ್ವಿ, ತುಂಬ ಸರಳವಾದ ಪರ್ಸನಾಲಿಟಿ, ಸಾಹಿತ್ಯ ಅಷ್ಟು ಸಾಹಿತ್ಯ ಅವರೇ ರಚನೆ ಮಾಡಿದರು, ಅವರ ಸ್ಪೀಚ್ ತುಂಬಾ ಸರಳವಾಗಿತ್ತು, ಚೈಲ್ಡ್ಹುಡ್ ಡೇಸ್ ಬಗ್ಗೆ ಎಲ್ಲ ತುಂಬ ಸುಂದರವಾಗಿ ಹೇಳಿದರು. ಅವರ ಕನ್ನಡ ಭಾಷಾಭಿಮಾನ ತುಂಬ ದೊಡ್ಡದು ಅಂತ ಬರೆದು ಕಳಿಸಿದ್ದಾರೆ. ನಿಮ್ಮ ಮೆಸೇಜ್ ನೋಡಿ ತುಂಬ ಖುಷಿ ಆಯಿತು ಅರ್ಪಿತಾ, ಥ್ಯಾಂಕ್ ಯು ನಿಮ್ಮ ಮೆಸೇಜ್ಗೆ. ಹೌದು, ನಾಗೇಂದ್ರ ಪ್ರಸಾದ್ ಅವರ ಬದುಕು ಅಥವಾ ಪರ್ಸನಾಲಿಟಿ ನಿಜಕ್ಕೂ ಬಹಳನೇ ಅಟ್ರಾಕ್ಟಿವ್, ಹಾಗೆ ಸಿಂಪ್ಲೆಸ್ಟ್ ಅಂತ ಹೇಳಬಹುದು, ಸಿಂಪ್ಲಿಸಿಟಿ ಅಟ್ ಇಟ್ಸ್ ಬೆಸ್ಟ್ ಅಂತ ಹೇಳಬಹುದು. ನಾಗೇಂದ್ರ ಪ್ರಸಾದ್ ಅವರ ಬದುಕಿನ ಬಹುದೊಡ್ಡ ಮೋಟಿವೇಶನ್ ಅಂದರೆ ಸತತ ಪರಿಶ್ರಮ ಮತ್ತು ಸಮಯ ಪ್ರಜ್ಞೆ. ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಿಂದ ಅವರು ಕನ್ನಡ ಸಿನಿಮಾ ಹಾಡುಗಳ ಸಾಮಾಜಿಕ ಪರಿಣಾಮ ಅನ್ನೋ ವಿಷಯದ ಮೇಲೆ ಸಂಶೋಧನೆಯನ್ನು ನಡೆಸಿ ಗೌರವ ಡಿಲೆಟ್ ಪದವಿಯನ್ನು ಪಡೆದರು. ಕೇವಲ ಸಿನಿಮಾ ಕೇವಲ ಕಮರ್ಷಿಯಲ್ ಲೈಫ್ಗೆ ಸೀಮಿತವಾಗಿದೆ, ಸಾಹಿತ್ಯವನ್ನು ಶೈಕ್ಷಣಿಕವಾಗಿ ಕಪ್ಪಿಕೊಂಡಂಥವರು ಅವರು. ಹಾಗೆಯೇ 2000 ಇವರು ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟರು. ಮುಂದೆ ಬಹಳಷ್ಟು ವಿವಿಧ ರೀತಿಯಲ್ಲಿ ತಮ್ಮ ಚಿತ್ರರಂಗದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಬರೀ ಗೀತ ರಚನೆಕಾರ ಅಂದರೆ ತಪ್ಪಾಗುತ್ತೆ, ಇವರು ಕನ್ನಡರ ಚಿತ್ರರಂಗದ ಆಲ್ರೌಂಡರ್ ಅಂತ ಹೇಳಬಹುದು. ಸೂಪರ್ ಹಿಟ್ ಚಿತ್ರಗಳಾದ ಶ್ರೀಮಂಜುನಾಥ, ಸ್ವಾತಿಮುತ್ತು, ಶಿವಲಿಂಗ ಚಿತ್ರಗಳಿಗೆ ಅದ್ಭುತ ಸಂಭಾಷಣೆಯನ್ನು ಬರೆದವರು ಇದೇ ನಾಗೇಂದ್ರ ಪ್ರಸಾದ್ ಅವರು. ಸೊ ಸಂಭಾಷಣೆ ಬರೆಯುವ ಕಲೆಯ ಬಗ್ಗೆ ಮಾತಾಡುವಾಗ ನಾಗೇಂದ್ರ ಪ್ರಸಾದ್ ಅವರು ಒಮ್ಮೆ ಹೇಳಿದರು, ಸಾಹಿತ್ಯಕ್ಕೆ ರಾಗದ ಮಿತಿ ಇರುತ್ತೆ, ಆದರೆ ಸಂಭಾಷಣೆಗೆ ಪಾತ್ರದ ಗತ್ತು ಬಹಳ ಮುಖ್ಯ ಅಂತ. ಸೊ ಪಾತ್ರ ನಮ್ಮ ಕಣ್ಮುಂದೆ ಬದುಕಿದಾಗ ಮಾತ್ರ ಮಾತುಗಳು ತೂಪ ಪಡೆದುಕೊಳ್ಳುತ್ತೆ ಅಂತ ಹೇಳಿದರು. ಅದಕ್ಕೆ ಇರಬೇಕು ಬಹಳಷ್ಟು ಚಿತ್ರಗಳು, ಇವರ ಬರೆದಂತಹ ಬಹಳಷ್ಟು ಚಿತ್ರಗಳ ಡೈಲಾಗ್ಸ್ ಇವತ್ತಿಗೂ ಕೂಡ ಕಿವಿಯಲ್ಲಿ ರಿಂಗಣಿಸ್ತಾ ಇರುತ್ತೆ. ಮತ್ತೆರಡು ಸುಂದರ ಹಾಡುಗಳು, ಎಕ್ಸ್ಕ್ಯೂಸ್ ಮೀ ಚಿತ್ರದ ಹಾಡು ಬಾಂಬೆ ಜಯಶ್ರೀ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಆರ್ ಪಿ ಪಟ್ನಾಯಕ್ ಅವರ ಸಂಗೀತ, ಅದಾದ ನಂತರ ಶಂಕರ್ ಮಹಾದೇವನ್ ಹಾಗೂ ಸಂಗಡಿಗರು ದನಿಯಾಗಿರುವಂತಹ ಮುಕುಂದ ಮುರಾರಿ ಚಿತ್ರದ ಟೈಟಲ್ ಟ್ರ್ಯಾಕ್, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ. ಕೇಳ್ತಾ ಇರಿ ಎಫ್ ಎಂ ರೈನ್ಬೋ.

ಕೇಳ್ತಾ ಇದ್ರ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ ನಲ್ಲಿ ಸಿನಿ ಚಿಟ್ಟೆ. ನಾವು ಮಾತಾಡ್ತಾ ಇದ್ವಿ ವಿ ನಾಗೇಂದ್ರ ಪ್ರಸಾದ್ ಅವರ ಬಗ್ಗೆ. ಬಹಳಷ್ಟು ಜನ ಇನ್ನು ಮೆಸೇಜಸ್ ನ ಕಳಿಸ್ತಾ ಇದ್ದಾರೆ. ಯಮನೂರು ಹಡಪದ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ನಮಗೂ ಕೂಡ ಬಹಳ ಇಷ್ಟ ಇವರ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಸೀತಾರಾಮ್ ಗಿರ್ಕೋಡ್ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಹಾಗೆ ನಾಗೇಂದ್ರ ಪ್ರಸಾದ್ ಅವರ ಬಗೆಗಿನ ಮಾಹಿತಿ ಹಾಡುಗಳು ಬಹಳನೇ ಖುಷಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರು ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ, ಜಗದೀಶ್ ಅವರು ಅಥಣಿ ತಾಲೂಕಿಂದ ಮೆಸೇಜ್ ಕಳಿಸಿದ್ದಾರೆ. ನಾಗೇಂದ್ರ ಪ್ರಸಾದ್ ಅವರು ಕನ್ನಡದ ಅದ್ಭುತ ಕನ್ನಡಕ್ಕೆ ಅದ್ಭುತ ಸಾಹಿತ್ಯವನ್ನು ನೀಡಿದ್ದಾರೆ ಅಂತ ಹೇಳಿದ್ದಾರೆ. ಸೊ ನಿಮ್ಮೆಲ್ಲರ ಸಂದೇಶಗಳಿಗೆ ಥ್ಯಾಂಕ್ ಯು. ನಾಗೇಂದ್ರ ಪ್ರಸಾದ್ ಅವರಿಗೆ ಕನ್ನಡ ಭಾಷೆ ಅಂದರೆ ಪ್ರಾಣ, ಗೊತ್ತಿರೋದೆ ಅಲ್ವಾ? ಕನ್ನಡ ಚಿತ್ರ ನಿರ್ದೇಶಕರ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಷ್ಟೇ ಅಲ್ಲದೆ ಹೊಸ ಪ್ರತಿಭೆಗಳಿಗೆ ನಿರ್ದೇಶನದ ತರಬೇತಿ ನೀಡುವ ಮೂಲಕ ಹೊಸಬರಿಗೆ ದಾರಿದೀಪವಾಗಿದ್ದಾರೆ ಕೂಡ. ಸೊ ಅವರದ್ದು ಬರೆಯುವ ಮನಸ್ಸಲ್ಲ, ಬೆಳೆಸುವ ಗುಣ ಕೂಡ ದೊಡ್ಡದೇನೆ. ಸೊ ಇತ್ತೀಚಿನ ಒಂದು ಮುಕ್ತ ಸಂದರ್ಶನದಲ್ಲಿ ಪ್ರಸಾದ್ ಅವರು ತಮ್ಮ ಕೆರಿಯರ್ ಗ್ರಾಫ್ ಬಗ್ಗೆ ಹೇಳಿದ್ದು ಒಂದು ಮಾತು ನೆನಪಾಗತ್ತೆ. ನಾವು ಬರೆದ ಮೊದಲ ಹಾಡೇ ನಮಗೆ ಕೊನೆ ಆಗಬಾರ್ದು, ಹಾಡಿನಿಂದ ಹಾಡಿಗೆ ನಮ್ಮ ಯೋಜನೆಗಳು, ನಮ್ಮ ಸಾಹಿತ್ಯದ ಆಳ ಬೆಳವಣಿಗೆ ಹೊಂದುತ್ತಾ ಹೋಗಬೇಕು ಅಂತ ಹೇಳ್ತಾರೆ. ಬಹುಶಃ ಇದೇ ಮಾತಿಗೆ ಅನ್ಸತ್ತೆ ನಮಗೆ. ಅವರು 3,000ಕ್ಕೂ ಹೆಚ್ಚು ಹಾಡುಗಳನ್ನ ಬರೆದಿದ್ರು, ಪ್ರತಿ ಹಾಡು ಕೂಡ ಫ್ರೆಶ್ ಅನ್ಸತ್ತೆ ಅಲ್ವಾ? KGF ಚಿತ್ರದ ರಗಡಾದ ಸಲಾಂ ರಾಕಿ ಬಾಯ್ ಹಾಡನ್ನು ಕೇಳಬಹುದು, ಕೇಳಬೇಕು. ರೋಮಾಂಚನಗೊಂಡಂತಹ ಯುವ ಪೀಳಿಗೆ ಬಹುಶಃ ಇದೇ ಲೇಖನಿಯಿಂದ ಅಪ್ಪ ಐ ಲವ್ ಯು ಪ ಅನ್ನುವಂತಹ ಅದ್ಭುತ ಮೆಲಡಿ ಹಾಡು ಕೂಡ ಬಂದಿದೆ ಅನ್ನೋದು ನಿಜಕ್ಕೂ ಆಶ್ಚರ್ಯಕರ ಅಲ್ವಾ? ಇದನ್ನೇನೆ ವರ್ಸಟ್ಯಾಲಿಟಿ ಅಂತ ಹೇಳ್ತಾರೆ. ಎರಡು ಸುಂದರ ಗೀತೆಗಳನ್ನು ಕೇಳುವ ಸಮಯ. ಚೌಕ ಚಿತ್ರದ ಸುಂದರ ಗೀತೆ ಅನುರಾಧ ಭಟ್ ಅವರ ಧ್ವನಿಯಲ್ಲಿ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ. ಅದಾದ ನಂತರ ವಿಜಯಪ್ರಕಾಶ್ ಹಾಗೂ ಸಂಗಡಿಗರು ದನಿಯಾಗಿರುವಂತಹ KGF ಚಿತ್ರದ ಸಲಾಂ ರಾಕಿ ಬಾಯ್, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ರವಿ ಬಸರೂರು ಅವರ ಸಂಗೀತ. ಕೇಳ್ತಾ ಇರಿ FM ರೈನ್ಬೋ.

ಕೇಳ್ತಾ ಇದ್ರ ಸಿನಿ ಚಿಟೆ ಕಾರ್ಯಕ್ರಮ ಎಫ್ ಎಂ ರೈನ್ಬೋ ಕನ್ನಡ ಕಾಮನವೆಲ್ನಲ್ಲಿ ನಾವು ಮಾತಾಡ್ತಾ ಇದ್ವಿ ವಿ ನಾಗೇಂದ್ರ ಪ್ರಸಾದ್ ಅವರ ಬಗ್ಗೆ. ಹಾಗೆ ಯಾರಿದು ರೂಪ ಪಾಂಡ್ರಂಗರಾವ್ ಅವರು ಕೂಡ ಮೆಸೇಜ್ ಕಳಿಸಿದ್ದಾರೆ. ಶರದಿ ತುಮಕೂರಿಂದ ಮೆಸೇಜ್ ಕಳಿಸಿದ್ದಾರೆ. ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗ ಇಂದ ಮೆಸೇಜ್ ಮಾಡಿದ್ದಾರೆ, ಮನಸ್ಸಿಗೆ ಹಾಡುಗಳು ಬಹಳನೇ ಖುಷಿ ಕೊಡ್ತು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ವಿ ನಾಗೇಂದ್ರ ಪ್ರಸಾದ್ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಇವರಿಗೆ ಅನೇಕ ಅನೇಕ ಪ್ರಶಸ್ತಿಗಳು ಪುರಸ್ಕಾರಗಳು ಒಲಿದು ಬಂದಿವೆ. ಮಹಾಕವಿ ಕಾಳಿದಾಸನಿಗೆ ಇದ್ದಂತಹ ಕವಿರತ್ನ ಎಂಬ ಬಿರುದನ್ನು ಕನ್ನಡ ಚಿತ್ರರಂಗ ನಾಗೇಂದ್ರ ಪ್ರಸಾದ್ ಅವರಿಗೆ ನೀಡಿ ಗೌರವಿಸಿದೆ. ಈ ಬಿರುದಿನ ಬಗ್ಗೆ ಅವರು ಬಹಳ ವಿನಯದಿಂದ ಒಂದು ಮಾತನ್ನು ಹೇಳಿದರು. ಬಿರುದುಗಳು ಜವಾಬ್ದಾರಿಯನ್ನು ಹೆಚ್ಚಿಸ್ತವೆ, ಜನ ಇಟ್ಟ ನಂಬಿಕೆಯನ್ನು ಉಳಿಸಿಕೊಳ್ಳೋದು ನನ್ನ ಮೊದಲ ಕರ್ತವ್ಯ ಅಂತ ಹೇಳಿದ್ದಾರೆ. ಕೇವಲ ಬೆಳ್ಳಿ ಪರದೆ ಮಾತ್ರ ಅಲ್ಲ, ನಾವು ದಿನಾ ಮನೆಯಲ್ಲಿ ನೋಡುವಂತಹ ಸುಮಾರು 50ಕ್ಕೂ ಹೆಚ್ಚು ಟಿ ವಿ ಧಾರಾವಾಹಿಗಳ ಶೀರ್ಷಿಕೆ ಗೀತೆಗಳನ್ನು ಕೂಡ ಬರೆದಂತಹ ಯಶಸ್ಸು ಇವರಿಗಿದೆ, ಶ್ರೇಯಸ್ಸು ಇವರಿಗಿದೆ. ಅಂದರೆ ಪ್ರತಿ ಕನ್ನಡಿಗರ ಮನೆಯಲ್ಲಿ ಅಡುಗೆ ಕೋಣೆಯಿಂದ ಹಿಡಿದು ಲಿವಿಂಗ್ ರೂಮ್ವರೆಗೂ ಇವರ ಸಾಹಿತ್ಯ ಸದಾ ಜೀವಂತವಾಗಿದೆ ಅಂತ ಅನ್ಕೋಬಹುದು. ಸೊ ನಾಗೇಂದ್ರ ಪ್ರಸಾದ್ ಅವರು ನಾವಿವತ್ತು ಆಕಾಶವಾಣಿಯಿಂದ ಮಾತಾಡ್ತಾ ಇದ್ದೀವಿ. ಆಕಾಶವಾಣಿಗಾಗಿ ಬರೋಬ್ಬರಿ 15ಕ್ಕೂ ಹೆಚ್ಚು ರೇಡಿಯೋ ನಾಟಕಗಳನ್ನು ಬರೆದು ನಿರ್ದೇಶಿಸಿದ್ದಾರೆ ಕೂಡ. ಸೊ ಇವತ್ತಿನ ಯುವ ಬರಹಗಾರರಿಗೆ ಮತ್ತು ಕನಸು ಹೊತ್ತಂತಹ ಯುವಕರಿಗೆ ನಾಗೇಂದ್ರ ಪ್ರಸಾದ್ ಅವರ ಬದುಕು ಒಂದು ನಿಜವಾದ ಪಾಠ. ಯಾವುದೇ ಗಾಡ್ ಫಾದರ್ ಇಲ್ಲದೆ ಹಳ್ಳಿಯಿಂದ ಬಂದು ಕೇವಲ ಸ್ವಂತ ಪ್ರತಿಭೆ ಮತ್ತು ರಂಗಭೂಮಿಯ ಶಿಸ್ತಿನಿಂದ ಚಿತ್ರರಂಗದ ಉತ್ತುಂಗಕ್ಕೇರಬಹುದು ಅನ್ನೋದನ್ನು ಅವರು ನಮಗೆ ಸಾಧಿಸಿ ತೋರಿಸಿದ್ದಾರೆ. ಸೊ ಇಷ್ಟನ್ನು ಹೇಳ್ತಾ 25 ವರ್ಷಗಳಿಗೂ ಹೆಚ್ಚು ಕಾಲ ಕನ್ನಡ ಚಿತ್ರರಂಗವನ್ನು ತಮ್ಮ ಅಕ್ಷರಗಳಿಂದ ಶ್ರೀಮಂತಗೊಳಿಸುತ್ತಿರುವಂತಹ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರಿಗೆ ನಮ್ಮ ರೇಡಿಯೋ ಪರವಾಗಿ ಕೋಟಿ ಕೋಟಿ ನಮನಗಳು. ಅವರ ಲೇಖನಿಯಿಂದ ಇನ್ನೂ ಸಾವಿರಾರು ಅದ್ಭುತ ಹಾಡುಗಳು ಬರಲಿ. ಸೊ ಇವತ್ತಿನ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತಾ ಕಡೆಯದಾಗಿ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಬಂದಂತಹ ಸುಂದರ ಗೀತೆ ನಂದಿತಾ ಅವರು ಕೂಡ ಅನುದಾನಿಯಾಗಿದ್ದಾರೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನವಿಲ್ಲು ಸ್ಟುಡಿಯೋದಲ್ಲಿ ಸಮಯ ಆಗಿದೆ 11:03. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮದೇ ಹಾಡುಗಳ ಕಾರ್ಯಕ್ರಮ ಆಪ್ಕಿ ಪಸಂದ್. ನಿಮ್ಮ ಮನಸ್ಸಿಗೆ ಹತ್ತಿರವಾದ ಹಾಡುಗಳು, ನಿಮ್ಮ ನೆನಪುಗಳು, ನಿಮ್ಮ ಪ್ರೀತಿಯ ಅರ್ಪಣೆಗಳ ಜೊತೆ ನಾನು RJ ಶಾಂತಲಾ. ಆದರೆ ಇಂದಿನ ಕಾರ್ಯಕ್ರಮವನ್ನು ನಾನು ಸ್ವಲ್ಪ ಒಂದು ಭಾರವಾದ ಹೃದಯದಿಂದ ಆರಂಭಿಸುತ್ತಿದ್ದೇನೆ. ದಕ್ಷಿಣ ಭಾರತದ ಸಂಗೀತದ ಲೋಕದ ಕೋಗಿಲೆ, ಅನನ್ಯ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅಮ್ಮ ಅವರು ನಮ್ಮನ್ನು ಅಗಲಿರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. 6 ದಶಕಗಳಿಗೂ ಹೆಚ್ಚು ಕಾಲ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಸಾವಿರಾರು ಹಾಡುಗಳ ಮೂಲಕ ಕೋಟ್ಯಾಂತರ ಹೃದಯಗಳನ್ನು ಸ್ಪರ್ಶಿಸಿದ ಅವರ ಧ್ವನಿ ಎಂದೆಂದಿಗೂ ಅಮರ. ಅವರ ಅಗಲಿಕೆಗೆ FM ರೈನ್ಬೋ ಕನ್ನಡ ಕಾಮನಬಿಲ್ಲು ಕುಟುಂಬದ ಪರವಾಗಿ ಮತ್ತೊಮ್ಮೆ ಭಾವಪೂರ್ಣ ಶ್ರದ್ಧಾಂಜಲಿಗಳು. ಇದೀಗ ಜಾನಕಿ ಅವರ ಒಂದು ಮಧುರ ಗಾನದೊಂದಿಗೆ ಇಂದಿನ ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ನೀವು ಕೂಡ ನಿಮಗೆ ಇಷ್ಟವಾದ ಹಾಡುಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 9480909013 ಖಂಡಿತವಾಗ್ಲೂ ಕಳಿಸಬಹುದು.

ಮರ್ದ್ ಚಿತ್ರದಿಂದ ಗೀತೆಯನ್ನು ಕೇಳಿದ್ರಿ. ಹಾಡಿದವರು ಎಸ್ ಜಾನಕಿ ಮತ್ತು ಶರಣ್ ಪ್ರಭಾಕರ್ ಮತ್ತು ಮುಂತಾದವರು. ಸಾಹಿತ್ಯ ರಾಜೇಂದ್ರ ಕೃಷ್ಣನ್ ಮತ್ತು ಸಂಗೀತ ಅನು ಮಲ್ಲಿಕ್ ಅವರದಾಗಿತ್ತು. ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಆಪ್ಕಿ ಪಸಂದ್ ಕಾರ್ಯಕ್ರಮ. ಹಾಡಿಗಾಗಿ ಬಹಳಷ್ಟು ರಿಕ್ವೆಸ್ಟ್ಗಳು ಬಂದಿದೆ. ನಿಮ್ಮ ಹಾಡನ್ನು ನಾವು ಕೂಡ ಖಂಡಿತವಾಗ್ಲೂ ಪ್ರಸಾರ ಮಾಡ್ತೀವಿ. ಯಾಕೆ ನಿಮಗೆ ಈ ಹಾಡು ತುಂಬ ಇಷ್ಟ ಅಂತ ನಮಗೂ ಕೂಡ ಸಂದೇಶ ಕಳಿಸಿ. ನಿಮ್ಮ ಆ ಹಾಡಿನ ಜೊತೆ ಇರುವ ಭಾವನೆ, ನಿಮ್ಮ ಆ ಹಾಡಿನ ಜೊತೆ ಇರುವ ನೆನಪುಗಳನ್ನು ಕೂಡ ನಮಗೆ ಇಂದು ಸಂದೇಶದಲ್ಲಿ ಕಳಿಸಿ. ನಾವು ಓದುವ ಪ್ರಯತ್ನವಂತೂ ಖಂಡಿತ ಪಡ್ತೀವಿ ಅಂತ

ಅನುರೋಧ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಡಿದವರು ಕಿಶೋರ್ ಕುಮಾರ್, ಸಾಹಿತ್ಯ ಆನಂದ್ ಬಕ್ಷಿ ಅವರದಾಗಿತ್ತು, ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರೆಲಾಲ್. ಕಿಶೋರ್ ಕುಮಾರ್ ಅವರಿಗೆ ಮೊದಲಿಗೆ ನಟನೆಯಲ್ಲಿ ಹೆಚ್ಚು ಆಸಕ್ತಿ ಇತ್ತಂತೆ. ಆದರೆ ಅವರ ಗಾಯನವೇ ಅವರ ಭಾರತೀಯ ಸಂಗೀತದ ಚಿರಸ್ಮರಣೀಯ ಗಾಯಕನನ್ನಾಗಿ ಮಾಡಿತು ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಒಳ್ಳೆ ಹಾಡನ್ನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಕಿಶೋರ್ ಕುಮಾರ್ ಅವ್ರ ಬಗ್ಗೆ ಎಷ್ಟು ವಿಷಯಗಳಿರುತ್ತೆ ಕುತೂಹಲಕಾರಿ ಟ್ರಿವ್ಯಾಸ್ ಅಂದರೆ, ಅವರು ಕೆಲವೊಮ್ಮೆ ತಮ್ಮ ಮನೆಯ ಗೇಟ್ ಮೇಲೆ ಬಿ ವೇರ್ ಆಫ್ ಕಿಶೋರ್ ಕುಮಾರ್ ಅಂತ ಬೋರ್ಡ್ ಕೂಡ ಹಾಕ್ತಿದ್ರಂತೆ. ಇದು ಅವರ ಹಾಸ್ಯ ಪ್ರಜ್ಞೆ ಮತ್ತು ವಿಭಿನ್ನ ವ್ಯಕ್ತಿತ್ವ ಬಾಲಿವುಡ್ನಲ್ಲಿ ಇಂದಿಗೂ ಪ್ರಸಿದ್ಧ. ನೀವು ಕೇಳ್ತಿದ್ದೀರಾ ಎಫ್ಎಂ ರೈನ್ಬೋ. ಇದು ಆಪ್ಕಿ ಪಸಂದ್ ಕಾರ್ಯಕ್ರಮ, ಹಾಗಾಗಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ಪ್ರಸಾರ ಮಾಡುವಂಥದ್ದು. ಸೊ ಮತ್ತೊಂದು ರಿಕ್ವೆಸ್ಟ್ ಬಂದಿದೆ, ಸೋಗಯಾ ಏಜಹಾ. ಸೊ ಈ ಹಾಡನ್ನ ಪ್ರಸಾರ ಮಾಡಿ ಅಂತ ರೂಪಾ ಪಾಂಡುರಂಗ ಶ್ರಾವಂತ್ ಚಿತ್ರದುರ್ಗದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಯಾಕೆ ಈ ಹಾಡು ಇಷ್ಟ ಅಂತ ಕೂಡ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಸಂದೇಶ ಕಳಿಸಿ.

ತೇಜಾಬ್ ಚಿತ್ರದಿಂದ ಸೋಗಯ ಈಜಹಾ ಹಾಡನ್ನ ಕೇಳಿದ್ವಿ. ಹಾಡಿದವರು ನಿತಿನ್ ಮುಕೇಶ್, ಅಲ್ಕಾ ಯಾಜ್ಞಿಕ್. ಸಾಹಿತ್ಯ ಆಗಿತ್ತು ಜಾವೇದ್ ಅಖ್ತರ್ ಅವ್ರದ್ದು, ಹಾಗೂ ಸಂಗೀತವಾಗಿತ್ತು ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವ್ರದ್ದು. ಇನ್ನು ಜಾವೇದ್ ಅಖ್ತರ್ ಬಗ್ಗೆ ಹೇಳಬೇಕು ಅಂದ್ರೆ, ಅವರು 7 ತಲೆಮಾರುಗಳಿಂದ ಸಾಹಿತ್ಯದ ಪರಂಪರೆಯನ್ನು ಹೊಂದಿರುವ ಕುಟುಂಬದಿಂದ ಬಂದಿರೋರು. ಅವರ ತಂದೆ ಜಾನ್ ನಿಸಾರ್ ಅಖ್ತರ್ ಪ್ರಸಿದ್ಧ ಉರ್ದು ಕವಿ ಮತ್ತು ಚಿತ್ರಗೀತ ರಚನೆಕಾರರಾಗಿದ್ದರು. ಈ ಸಾಹಿತ್ಯದ ವಾತಾವರಣವೇ ಜಾವೇದ್ ಅಖ್ತರ್ ಅವರ ಬರವಣಿಗೆಗೆ ಬಲವಾದ ಶಕ್ತಿಯನ್ನು ಕೊಡ್ತು ಅಂತ ಹೇಳ್ಬೋದು. ಧನ್ಯವಾದ ಈ ತೇಜಾಬ್ ಹಾಡನ್ನು ರಿಕ್ವೆಸ್ಟ್ ಮಾಡಿದ್ದಕ್ಕೆ. ಮುಂದಿನ ಹಾಡು ಸಾವನ್ ಕಾ ಮಹೀನಾ ಅಂತ ಶರತ್ ಮತ್ತು ಪದ್ಮಜಾ ಬಿಡಿ ಹಂಪಿ ನಗರ ಬೆಂಗಳೂರಿನಿಂದ ಕಳಿಸಿದ್ದಾರೆ. ಹಾಗೆ ಹೇಳಿದ್ದಾರೆ, ಸಾವನ್ ಕಾ ಮಹೀನಾ ಪವನ್ ಕರೆಸೋರ್ ಮಿಲನ್ ಚಿತ್ರದ ಗೀತೆ ತುಂಬ ನೆನಪಾಗುತ್ತೆ. ಯಾಕೆ ಅಂದರೆ ನಮ್ಮ ಮನೆಗೆ ಹೊಸದಾಗಿ ರೇಡಿಯೋ ಬಂದಿತ್ತು, ಆಗ ಈ ಹಾಡು ಬಹಳ ಜನಪ್ರಿಯವಾಗಿತ್ತು ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ನೀವು ಕೂಡ ಇದೇ ಥರ ಸಂದೇಶ ಕಳಿಸ್ಬೋದು. ಸಂದೇಶ ಕಳಿಸೋ ನಂಬರ್ ಗೊತ್ತೇ ಇದೆಯಲ್ಲ, 9480909013. ಸಾವನ್ ಕಾ ಮಹೀನಾ.

0: ಪವನ ಕರೆ ಸೋರ್,
1: ಪವನ ಕರೆ ಶೋರ್.
0: ಅರೆ ಬಾಬಾ, ಶೋರ್ ನೀ, ಸೋರ್ ಸೋರ್ ಸೋರ್.

0: ಸಾವನ್ ಚಿತ್ರದ ಗೀತೆಯನ್ನ, ಸಾವನ್ ಕಾ ಮಹೀನಾ ಮಿಲನ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಡಿದವರು ಲತಾ ಮಂಗೇಶ್ಕರ್ ಮತ್ತು ಮುಕೇಶ್. ಸಾಹಿತ್ಯ ಆಗಿತ್ತು ಆನಂದ್ ಬಕ್ಷಿ, ಹಾಗೂ ಸಂಗೀತ ಆಗಿತ್ತು ಲಕ್ಷ್ಮೀಕಾಂತ್ ಪ್ಯಾರಲೆಲ್ ಅವರದು. ಲತಾ ಮಂಗೇಶ್ಕರ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರದ್ದೊಂದು ಇಂಟ್ರೆಸ್ಟಿಂಗ್ ಟ್ರಿವಿಯಾ ಏನು ಅಂದ್ರೆ, 1959 ಆಚಾರ್ಯ ಪರದೇಶಿ ಹಾಡಿಗಾಗಿ ತಮ್ಮ ಮೊದಲ ಫಿಲ್ಮ್ಫೇರ್ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿಯನ್ನು ಕೂಡ ಪಡೆದಿರ್ತಾರೆ. ನಂತರ ಹೊಸ ಪ್ರತಿಭೆಗಳಿಗೆ ಅವಕಾಶ ಸಿಗಲಿ ಅಂತ ಅವರು ತಮ್ಮ ಸ್ಪರ್ಧಾತ್ಮಕ ಪ್ರಶಸ್ತಿಗಳಿಂದ ತಮ್ಮ ಹೆಸರನ್ನು ಹಿಂತೆಗೆದುಕೊಂಡ್ರು ಅಂತ ಒಂದು ಇಂಟ್ರೆಸ್ಟಿಂಗ್ ಟ್ರಿವಿಯಾ ಇದೆ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು.
1: ಕ್ಯಾಚ್ ದ ರೈನ್, ಬಾರಿಶ್ ಕೆ ಪಾನಿ ಕಿ ಏಕ್ ಏಕ್ ಬೂಂದ್ ಕೋ ಹಮೇ ಬಚಾನಾ ಹೈ, ತೋ ಮೇರಾ ಖಾಸ್ ಆಗ್ರಹ ಹೈ, ವರ್ಷಾ ಕಾ ಬೂಂದ್ ಬೂಂದ್ ಪಾನಿ ಹಮ್ ಮಿಲ್ಕರ್ ಕೆ ಬಚಾಯೆ.
2: ವೇರ್ ದೇರ್ಸ್ ವಾಟರ್ ದೇರ್ಸ್ ಲೈಫ್. ಕಮ್ ಲೆಟ್ ಅಸ್ ಅಡಾಪ್ಟ್ ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್ ಇನ್ ಅವರ್ ಹೋಮ್ಸ್ ಅಂಡ್ ಆಫೀಸಸ್. ಲೆಟ್ ಅಸ್ ಬಿಲ್ಡ್ ರೀಚಾರ್ಜ್ ಪಿಟ್ಸ್ ಅಂಡ್ ಶಾಫ್ಟ್ಸ್, ಫಿಕ್ಸ್ ಡಿಫಂಕ್ಟ್ ಬೋರ್ವೆಲ್ಸ್, ರಿಮೂವ್ ಸಿಲ್ಟ್ ಫ್ರಮ್ ವಾಟರ್ ಬಾಡೀಸ್, ಪ್ಲಾಂಟ್ ಆಸ್ ಮೆನಿ ಟ್ರೀಸ್ ಆಸ್ ಪಾಸಿಬಲ್. ದಿಸ್ ಮಾನ್ಸೂನ್ ಲೆಟ್ ಅಸ್ ಜಾಯಿನ್ ಕ್ಯಾಚ್ ದ ರೈನ್ ಕ್ಯಾಂಪೇನ್.
3: ಆಕಾಶವಾಣಿ ಎಫ್ಎಂ ರೇನ್ಬೋ.
4: ಪಿಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ನಾವು ಸಾಗ್ತಾ ಇದ್ದೀವಿ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 11:34. ಮತ್ತೆ ಇನ್ನೊಂದು ಒಳ್ಳೆ ಹಾಡಿಗೋಸ್ಕರ ರಿಕ್ವೆಸ್ಟ್ ಬಂದಿದೆ ಸುಜಾತಾ ಚಿತ್ರದಿಂದ. ಸೊ ಕೇಳಿರೋರು ವೃಂದ ರಾಜರಾಜೇಶ್ವರಿ ನಗರದಿಂದ. ಸೊ ನಿಮಗಾಗಿ ಈ ಹಾಡು ಇವಾಗ ಅರ್ಪಣೆ.

ಚಲ್ತೆ ಹೇ ಜಿಸ್ಕೆ ಲಿಯೇ ಒಳ್ಳೆ ಹಾಡನ್ನು ಕೇಳಿದ್ವಿ. ಇದು ತಲತ್ ಮಹಮೂದ್ ಅವರು ಹಾಡಿದಂಥದ್ದು ಮತ್ತು ಸಾಹಿತ್ಯ ಮಜ್ರೂ ಮತ್ತು ಸಂಗೀತ ಎಸ್ ಟಿ ಬರ್ಮನ್ ಅವರದಾಗಿತ್ತು. ಸೊ ತಲತ್ ಮಹಮೂದ್ ಅವರು ಕಿಂಗ್ ಆಫ್ ದ ಗಝಲ್ಸ್ ಮತ್ತು ದ ಮ್ಯಾನ್ ವಿತ್ ವೆಲ್ವೆಟ್ ವಾಯ್ಸ್ ಅಂತಲೇ

ಅವ್ರನ್ನ ಕರಿತಾ ಇದ್ರು. ಅವರ ಧ್ವನಿಯಲ್ಲಿ ಒಂದು ಮೃದುವಾದ ಕಂಪನ ಅಂದ್ರೆ ವೈಬ್ರೇಷನ್ಸ್ ಮತ್ತು ಅವರ ಗಾಯನದ ವಿಶಿಷ್ಟ ಗುರುತಾಗಿತ್ತು. ಇನ್ನು ಒಂದು ಇಂಟ್ರೆಸ್ಟಿಂಗ್ ಟ್ರಿವಿಯಾ ತಲತ್ ಮೊಹಮ್ಮದ್ ಅವ್ರದ್ದು ಅಂತ ಹೇಳಬೇಕು ಅಂದ್ರೆ, ಅವರ ಸಂಗೀತ ಪಯಣವು ಬಹಳ ಚಿಕ್ಕ ವಯಸ್ಸಿನಲ್ಲೇ ಆರಂಭವಾಗುತ್ತೆ. ಏನ್ ಗೊತ್ತಾ, ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಅವರು ಮೊದಲು ಆಕಾಶವಾಣಿ ಲಕ್ನೌನಲ್ಲಿ ಗಜಲ್ಗಳನ್ನ ಹಾಡ್ತಿದ್ರು. ನಂತರ HMS ಸಂಸ್ಥೆ ಅವರಿಗೆ ಮೊದಲ ಗ್ರಾಮಫೋನ್ ರೆಕಾರ್ಡ್ ಮಾಡುವ ಅವಕಾಶ ಸಿಕ್ಕಿತ್ತು. ಇದಾಗಿತ್ತು ತಲತ್ ಮೊಹಮ್ಮದ್ ಅವರ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ನೀವು ಕೇಳ್ತಾ ಇದ್ದೀರಾ ಆಪ್ ಕಿ ಪಸಂದ್ ಕಾರ್ಯಕ್ರಮ, ಮತ್ತು ಇದು ನಿಮ್ಮದೇ ನೆಚ್ಚಿನ ಹಿಂದಿ ಹಾಡುಗಳು. ಸೊ ಮತ್ತೊಂದು ಒಳ್ಳೆ ಹಾಡಿಗೋಸ್ಕರ ನಮಗೆ ಸಂದೇಶ ಕಳಿಸಿದ್ದಾರೆ. ಸೊ ಹೊಸ ಹಾಡು, ಹಳೆ ಹಾಡು, ಎಲ್ಲ ಹಾಡು ಇದ್ರೆ ಚೆನ್ನಾಗಿರುತ್ತಲ್ವಾ. ಸೊ ಸಾಜನ್ ಚಿತ್ರದ ಗೀತೆ ಪ್ರಸಾರ ಮಾಡಿ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ ಸುಮಂತ್, ಸವಿತಾ, ಗಿರೀಶ್, ಸುಂದರ ಕುಪ್ಪೆ ಇಂದ ಕಳಿಸಿದ್ದಾರೆ. ಸೊ ಇವರಿಗೋಸ್ಕರ ಈ ಹಾಡು.

ಜವಾನಿ ದಿವಾನಿ ಚಿತ್ರದ ಈ ಹಾಡನ್ನು ಖಂಡಿತವಾಗ್ಲಿ ಪ್ರಸಾರ ಮಾಡಿ ಅಂತ ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ನಮಗೆ ಸಂದೇಶ ಕಳಿಸಿದ್ರು. ಸಂದೇಶ ಕಳಿಸಿದಕ್ಕೆ ಧನ್ಯವಾದಗಳು. ಸೊ ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ಮತ್ತೊಂದು ಬ್ಯೂಟಿಫುಲ್ ಟ್ರ್ಯಾಕ್ ನಿಮ್ಮನ್ನೆಲ್ಲರನ್ನೂ ಕಾಯ್ತಾ ಇದೆ. ಈ ಹಾಡಿಗೋಸ್ಕರ ದಿಲೀಪ್ ಕಲ್ಯಾಣ್ಕರ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಯಾವ ಹಾಡು ಅಂತ ನೀವೇ ಕೇಳಿ.

ಗೈಡ್ ಚಿತ್ರದ ಗೀತೆಯಿಂದ ಹಾಡನ್ನ ಕೇಳಿದ್ವಿ. ಹಾಡಿದವರು ಲತಾ ಮಂಗೇಶ್ಕರ್ ಮತ್ತು ಕಿಶೋರ್ ಕುಮಾರ್. ಸಾಹಿತ್ಯ ಶೈಲೇಂದ್ರ ಅವರದಾಗಿತ್ತು ಮತ್ತು ಸಂಗೀತ ಎಸ್ ಟಿ ಬರ್ಮನ್ ಅವರದಾಗಿತ್ತು. ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 11:52. ಹಾಗೆ ನಮಗೆ ಸಂದೇಶ ಕಳಿಸಿದ್ದಾರೆ ಸದಾಶಿವ ಹಲುಗೂರು ಬನಶಂಕರಿಯಿಂದ. ಈ ಹಾಡನ್ನ ಖಂಡಿತವಾಗ್ಲೂ ಪ್ರಸಾರ ಮಾಡಿ, ಇದು ನಮಗೆ ಬಹಳ ಹತ್ತಿರವಾದ ಆಪ್ಯಾಯಮಾನವಾದ ಹಾಡು. ಈ ಹಾಡನ್ನ ಯಾವಾಗ ಕೇಳಿದ್ರೂ ತುಂಬ ಖುಷಿಯಾಗುತ್ತೆ ಅಂತ. ಕಭಿ ಕಭಿ ಮೇರೆ ದಿಲ್ ಮೇ ಖಯಾಲ್ ಆತಾ ಹೇ, ಈ ಹಾಡಿಗೋಸ್ಕರ ಅವರು ರಿಕ್ವೆಸ್ಟ್ ಕಳಿಸಿದ್ದಾರೆ. ನಿಮಗೋಸ್ಕರ ಈ ಹಾಡು.

ಹೊತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮ. ಇಷ್ಟೊತ್ತು ನಿಮ್ಮ ಬಾಲಿವುಡ್ ನೆನಪುಗಳನ್ನು ಮತ್ತು ನಿಮಗೆ ಇಷ್ಟವಾದ ಹಾಡುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು. ಹಾಗೆ ಇಂದು ಬಾಲಿವುಡ್ನ ಜನಪ್ರಿಯ ನಟಿ ಕತ್ರಿನಾ ಕೈಫ್ ಅವರ ಹುಟ್ಟುಹಬ್ಬ ಕೂಡ. ತಮ್ಮ ಅದ್ಭುತ ನೃತ್ಯ, ಪರದೆಯ ಮೇಲಿನ ಆಕರ್ಷಕ ವ್ಯಕ್ತಿತ್ವ ಮತ್ತು ಹಲವಾರು ಸೂಪರ್ ಹಿಟ್ ಚಿತ್ರಗಳ ಮೂಲಕ ಪ್ರೇಕ್ಷಕರ ಮನ ಗೆದ್ದಿರುವ ಕತ್ರಿನಾ ಅವರಿಗೆ FM ರೈನ್ಬೋ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮ ಈ ಹಾಡಿನೊಂದಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

0: दस बारह लड़के तो मार ही देती होगी तू दिन में।
1: जैसे छत्तीस फिरते हैं मेरे वर्गी और न होने वे
2: ಸಮಯ 12 ಗಂಟೆ ಆಗ್ತಿದೆ. ಇನ್ನು ಮುಂದೆ ಕೇಳಿ ಪ್ರದೇಶ ಸಮಾಚಾರ.
3: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಇಂದು ವಿಶ್ವ ಹಾವು ದಿನ. ಭಯಕ್ಕಿಂತ ಜಾಗೃತಿ, ಜೀವ ವೈವಿಧ್ಯ ಸಂರಕ್ಷಣೆ ಮತ್ತು ಮಾನವ ಹಾವು ಸಂಘರ್ಷಗಳನ್ನು ಕಡಿಮೆ ಮಾಡುವ ಜನಜಾಗೃತಿ ಸಂದೇಶಗಳ ಮೇಲೆ ಕೇಂದ್ರೀಕರಿಸಿದೆ. ಕೇರಳದ ಭಾರತ್ ವಿಜ್ಞಾನ ತಂತ್ರಜ್ಞಾನ ಮತ್ತು ಪರಿಸರ ರಾಜ್ಯ ಮಂಡಳಿ ಈ ವರ್ಷ ಶೂನ್ಯ ಹಾವು ಕಡಿತ ಸಾವುಗಳು ಎಂಬ ಮಿಷನ್ ಅನ್ನು ನಡೆಸುತ್ತಿದೆ. ಧಾರವಾಡದ ಕೆಇ ಬೋರ್ಡ್ಸ್ ಪ್ರೌಢಶಾಲೆಯಲ್ಲಿ ನೇಚರ್ ರಿಸರ್ಚ್ ಸೆಂಟರ್ ವನ್ಯಜೀವಿ ತಜ್ಞ ಪ್ರೊಫೆಸರ್ ಗಂಗಾಧರ್ ಕಲ್ಲೂರ್ ಮಾರ್ಗದರ್ಶನದಲ್ಲಿ ಇಂದು ಮಧ್ಯಾಹ್ನ 2:30 ವಿದ್ಯಾರ್ಥಿಗಳಿಗೆ ಹಾವುಗಳ ಕುರಿತ ಪ್ರಾತ್ಯಕ್ಷಿಕೆ ಆಯೋಜಿಸಿದೆ. ದೇಶದಲ್ಲೇ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸುವ ಜಿಲ್ಲೆಗಳಲ್ಲಿ ರಾಯಚೂರು 5ನೇ ಸ್ಥಾನದಲ್ಲಿದೆ ಎಂದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾ ಹನುಮಂತಪ್ಪ ಮಾಹಿತಿ ನೀಡಿದ್ದಾರೆ. ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನ್ಯಾನೋ ಗೊಬ್ಬರ ಕುರಿತ ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ನ್ಯಾನೋ ಗೊಬ್ಬರಗಳ ವೈಜ್ಞಾನಿಕ ಬಳಕೆಯಿಂದ ಪೋಷಕಾಂಶ ಲಭ್ಯತೆ, ಉತ್ಪಾದನಾ ವೆಚ್ಚ ಕಡಿತಗೊಂಡು ಇಳುವರಿ ಹೆಚ್ಚಲು ಸಹಕಾರಿ ಎಂದರು. ವಿಜಯಪುರದ ಹಲಸಂಗಿ ಗೆಳೆಯರ ಪ್ರತಿಷ್ಠಾನದ 2022-24 ಮೂರು ವರ್ಷಗಳ ವಾರ್ಷಿಕ ಗೌರವ ಹಾಗೂ ಯುವ ಪ್ರಶಸ್ತಿಗಳನ್ನು ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ಪ್ರಕಟಿಸಿದ್ದಾರೆ. ದಕ್ಷಿಣ ಕನ್ನಡದ ಡಾ ಬಿಎ ವಿವೇಕ್ ರೈ, ಕಲಬುರಗಿಯ ಪ್ರೊಫೆಸರ್ ಎಚ್ಟಿ ಪೋತೆ, ಬೆಂಗಳೂರು ನಗರ ಜಿಲ್ಲೆಯ ಶ್ರೀಮತಿ ನೇಮಿಚಂದ್ರ ವಾರ್ಷಿಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಯುವ ಪ್ರಶಸ್ತಿಗೆ ವಿಜಯಪುರದ ಡಾ ವಿನಯ್ ನಂದಿಹಾಳ್, ತುಮಕೂರಿನ ಡಾ ಕೆಎಂ ಗೋವಿಂದರಾಜು ಹಾಗೂ ಬೆಂಗಳೂರು ವಿಜಯನಗರದ ಶಶಿ ತರೀಕೇರಿ ಆಯ್ಕೆಯಾಗಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ವೇಳಾಪಟ್ಟಿಯನ್ನು ಕರ್ನಾಟಕ ಸೇರಿದಂತೆ 4 ರಾಜ್ಯಗಳಲ್ಲಿ 10 ದಿನಗಳಿಗೆ ವಿಸ್ತರಿಸಿ ಭಾರತೀಯ ಚುನಾವಣಾ ಆಯೋಗ ಆದೇಶಿಸಿದೆ. ಆಗಸ್ಟ್ 8ನೇ ತಾರೀಖಿನವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಗಣತಿ ನಮೂನೆ ವಿತರಣೆ, ಸಂಗ್ರಹಣೆ ಮತ್ತು ಗಣಕೀಕರಣ ಕಾರ್ಯ ಕೈಗೊಳ್ಳಲಿದ್ದಾರೆ. ಅಂತಿಮ ಮತದಾರರ ಪಟ್ಟಿ 19 ಅಕ್ಟೋಬರ್ ಪ್ರಕಟವಾಗಲಿದೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆ ಸಂಖ್ಯೆ 143ರಲ್ಲಿ ಒಟ್ಟು 1283 ಮತದಾರರಿದ್ದು, ಗಣಕೀಕರಣ ಕಾರ್ಯವನ್ನು ಜಿಲ್ಲೆಯಲ್ಲೇ ಮೊದಲು ಪೂರ್ಣಗೊಳಿಸುವಲ್ಲಿ ಅಂಗನವಾಡಿ ಶಿಕ್ಷಕಿ ಶೀಲಾ ಹಾಗೂ ತಂಡ ಯಶಸ್ವಿಯಾಗಿದೆ. ಮತಗಟ್ಟೆ ಸಂಖ್ಯೆ 16 ವಡ್ಡರಹಟ್ಟಿಯ ಮತಗಟ್ಟೆ

0: ಕರಿ ಎಲ್ಲಮ್ಮ ವಿಶೇಷ ಚೇತನರಾಗಿದ್ದು ವಿಶೇಷ ಮತದಾರರ ಪರಿಷ್ಕರಣೆ ಹಾಗೂ ಗಣಕೀಕರಣ ಕಾರ್ಯ ಪೂರ್ಣಗೊಳಿಸಿ ಮಾದರಿಯಾಗಿದ್ದಾರೆ. ಒಟ್ಟು 560 ಮತದಾರರ ಪೈಕಿ 537 ಮತದಾರರ ಮಾಹಿತಿಯನ್ನು ಅವರು ಯಶಸ್ವಿಯಾಗಿ ಡಿಜಿಟೈಸೇಷನ್ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು. ಧಾರವಾಡ ನಗರದ ಮತಗಟ್ಟೆ ಸಂಖ್ಯೆ 164 ಅಧಿಕಾರಿ ವಿಜಯಕುಮಾರ್ ಗೋವಿಂದಣ್ಣವರ್ 99% ಗಣತಿ ನಮೂನೆ ವಿತರಿಸಿ ಗಣಕೀಕರಣ ಕಾರ್ಯ ಆರಂಭಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ಮಾಹಿತಿ ನೀಡಿದ್ದಾರೆ.
1: ನಾನು ಈಗಾಗಲೇ ನನ್ನ ದಿನದಡಿ 1067 ಮತದಾರರು ನೋಂದಾಯಿತರಾಗಿರುತ್ತಾರೆ. ಅದರಲ್ಲಿ ನಾನು 99% ಮತದಾರರಿಗೆ ಮತದಾನದ ಗಣತಿ ನಮೂನೆಗಳನ್ನು ತಲುಪಿಸಿರ್ತೇನೆ. ಅದರಲ್ಲಿ 35% ನಾನು ಮತದಾರರ ಗಣತಿ ನಮೂನೆಗಳನ್ನು ವಾಪಸ್ ಪಡ್ಕೊಂಡಿರ್ತೇನೆ. ಎಲ್ಲಾ ಮತದಾರರಿಗೂ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಅವರವರ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಿ, ಅವ್ರಿಗೇನು ಗಣತಿ ನಮೂನೆಗಳನ್ನು ಕೊಟ್ಟಿರ್ತೀವಿ ಅದನ್ನೆಲ್ಲ ಸರಿಯಾಗಿ ಭರ್ತಿ ಮಾಡಿ ನಮ್ಗಳಿಗೆ ತಲುಪಿಸ್ಲಿ, ಅಥವಾ ನಮಗೆ ಒಂದು ಕಾಲ್ ಮಾಡಿದ್ರೆ ನಾವೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಅದನ್ನ ಒಂದ್ ಸ್ವಲ್ಪ ಇಂಟಿಮೇಷನ್ ಮಾಡ್ರಿ. ಥ್ಯಾಂಕ್ ಯು.
0: ರಾಜ್ಯದ ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡಕ್ಕೆ ಬಿಸಿಲಿನ ಪ್ರಖರ ಝಳದ ಹಿನ್ನೆಲೆ ಹವಾಮಾನ ಇಲಾಖೆ ಇಂದಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮುಂಬರುವ 4 ದಿನ 3-5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಸಾರ್ವಜನಿಕರು ಸೂಕ್ತ ಮುಂಜಾಗ್ರತೆ ವಹಿಸುವಂತೆ ಜಿಲ್ಲಾಡಳಿತಗಳು ಮನವಿ ಮಾಡಿವೆ. ಬೀದರ್ನಲ್ಲಿ ಸಾಮಾನ್ಯಕ್ಕಿಂತ 7 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚು ದಾಖಲಾಗಿದ್ದು 37 ಡಿಗ್ರಿ ಸೆಲ್ಸಿಯಸ್ ವರದಿಯಾಗಿದೆ. ರಾಯಚೂರಿನಲ್ಲಿ ಗರಿಷ್ಠ ಉಷ್ಣಾಂಶ 38.2 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಗಿದೆ. ಉಳಿದ ಜಿಲ್ಲೆಗಳಲ್ಲಿಯೂ ಸಾಮಾನ್ಯಕ್ಕಿಂತ 2-4 ಡಿಗ್ರಿಗಳಷ್ಟು ಉಷ್ಣಾಂಶ ಹೆಚ್ಚಳವಾಗಿದೆ. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ರಾಜ್ಯಸಭೆ ಸಂಸದರಾದ ಸುಧಾಮೂರ್ತಿ ಅವರನ್ನು ಪ್ರಥಮ ಬಾರಿಗೆ ಸಂಸ್ಥೆ ನೀಡುತ್ತಿರುವ ಗೌರವ ಡಾಕ್ಟರೇಟ್ಗೆ ಆಯ್ಕೆ ಮಾಡಿದೆ ಎಂದು ಐಐಟಿ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ ತಿಳಿಸಿದ್ದಾರೆ. ನಾಡಿದ್ದು 18 ಮಧ್ಯಾಹ್ನ 3 ಗಂಟೆಗೆ ಐಐಟಿಯ ಪ್ರೇಕ್ಷಾಗೃಹದಲ್ಲಿ 7ನೇ ಘಟಿಕೋತ್ಸವ ನಡೆಯಲಿದೆ. ಹೊಸದಿಲ್ಲಿ ಐಐಟಿ ಪ್ರಾಧ್ಯಾಪಕ ಡಾ ಭೀಮ್ ಸಿಂಗ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ ಅನ್ನ ಟ್ಯೂನ್ ಮಾಡಿದೀರಾ. ನಾನು ದೀಪಾ, ನಿಮ್ಮ ಜೊತೆಗೆ ನವಿಲ್ಗರಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. 12:06. ಏನು ವಿಷಯ ಮಾತಾಡೋದು ಅಂತ ಗಾಡೀಲಿ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೆ. ಅದಕ್ಕೂ ಮುಂಚೆ ಕಾಮನ ಬಿಲ್ಲಿನ ಈಗ ಲೋಗೋ ನೋಡ್ತಿದ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. 7 ಬಣ್ಣಗಳ ಸ್ಟೇಷನ್ನಲ್ಲಿ ನಾವು ಕೂತ್ಕೊಂಡು ಮಾತಾಡೋದು, ನೀವು ಅದನ್ನು ಕೇಳೋದು, ನಿಮಗಿಷ್ಟವಾದ ಹಾಡುಗಳನ್ನು ಪ್ಲೇ ಮಾಡೋದು. ಹಾಗೆಯೇ ಇವತ್ತು ತುಂಬ ದಿನಗಳ ಹಿಂದೆಯಿಂದ ಚರ್ಚೆಯಲ್ಲಿ ನಡೀತಾ ಇರೋವಂಥ ವಿಷಯ ಏನು ಅಂದರೆ, ನಾವು ತುಂಬ ಒಂದು ಎಂದು ಮನಸ್ಸಿಗೆ ನೋವಾಗುವಂತಹ ಒಬ್ಬ ಗಾಯಕಿಯನ್ನು ಕಳ್ಕೊಂಡಿದ್ದೀವಿ. ಅದು ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಅಲ್ವಾ? ಅದು ಬೇಜಾರಿನ ಸಂಗತಿ ಅಂತ ಹೇಳ್ಬೋದು. ಬಟ್ ಅವರ ನೆನಪುಗಳಲ್ಲಿ ಬಹಳಷ್ಟು ಹಾಡುಗಳಿದ್ದಾವೆ, ಅದನ್ನು ಕೇಳಿಕೊಂಡು ಅವರನ್ನು ನಾವು ಆವಾಗವಾಗ ಸ್ಮರಿಸ್ತಾ ಇರ್ಬೋದು. ಕಮ್ಮನಬಿಲ್ನಲ್ಲಿ ಇವತ್ತು ನಾವು ಮಾತಾಡೋ ವಿಷಯ ಏನಂದರೆ, ಯಾವ ಸಿನಿಮಾದ ಹಾಡಿನ ಶೂಟಿಂಗ್ ನಿಮಗೆ ಬಹಳ ಮನಸ್ಸಿಗೆ ಹತ್ತಿರ ಅಂತ ಅನ್ನಿಸ್ತು? ಸಾಮಾನ್ಯವಾಗಿ ಸಿನಿಮಾಗಳನ್ನು ನೋಡಿದ್ರೆ ಅದರ ಕ್ಲೈಮ್ಯಾಕ್ಸ್ ಆಗ್ಬೋದು, ಅದರ ಸಿನಿಮಾದ ಒಂದು ಕಥೆ ಆಗ್ಬೋದು, ಇವೆಲ್ಲ ಮನಸ್ಸಿನಲ್ಲಿ ಉಳಿಯುತ್ತೆ. ಅಂತಹ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಕಲರ್ಫುಲ್ ಸಾಂಗ್ಸ್ ಇಷ್ಟನಾ, ಅಥವಾ ಪುಟ್ಟಣ ಕಣಗಾಲ್ ಅವರ ಸ್ಲೋ ಮೋಷನ್ ಸಾಂಗ್ನ ಚಿತ್ರೀಕರಣ ನಿಮಗೆ ಇಷ್ಟನಾ, ಅಥವಾ ಇನ್ನೊಂದು ಯಾವುದೋ ಸಿನಿಮಾದ ಭಟ್ರು ತೆಗೆದಂಥ ಸಿನಿಮಾದ ಸಾಹಿತ್ಯದ ಮೂಲಕ ನಿಮ್ಮ ಮನಸ್ಸನ್ನು ಗೆದ್ದಂಥ ಹಾಡುಗಳು ಇಷ್ಟನಾ, ಯಾವ ಸಿನಿಮಾದ ಶೂಟಿಂಗ್ ನಿಮ್ಮ ಮನಸ್ಸಿನಲ್ಲಿ ಹಾಗೆ ಉಳ್ಕೊಂಡಿದೆ ಅನ್ನೋದನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಈಗ

ಕೇಳ್ತಾ ಇದ್ರ ಕಾಮನ ಬಿಲ್ಲು. ಸಮಯ ಆಗಿದೆ 12:18. ಯಾವ ಸಿನಿಮಾದ ಕನ್ನಡ ಸಿನಿಮಾದ ಹಾಡಿನ ಶೂಟಿಂಗ್ ನಿಮ್ಮ ಮನಸ್ಸಿಗೆ ಹತ್ರ ಆಗಿದೆ ಅಂತ ಕೇಳಿ ಪ್ರಶ್ನೆಯನ್ನು ಕೇಳಿದೆ. ಒಂದು ಹಾಡನ್ನು ಕೇಳಿದಾಗ ಮೊದಲು ನೆನಪಾಗೋದು ಅದರ ಮಧುರ ಸಂಗೀತ ಅಥವಾ ನಮ್ಮ ಮನಸ್ಸಿನಲ್ಲಿ ಉಳಿಯುವಂಥದ್ದು ಅದರ ಒಂದು ಛಾಯಾಗ್ರಹಣ ಅಥವಾ ಡಾನ್ಸ್ ಇರ್ಬೋದು, ಅದ್ಭುತವಾದ ದೃಶ್ಯಗಳು, ಯಾವುದೋ ಒಂದು ಮನಸ್ಸಿನಲ್ಲಿ ಉಳಿಯುತ್ತೆ. ಅಂಥದ್ದೇ ಸಿನಿಮಾದ ಹಾಡಿದು. ಈ ಸಿನಿಮಾದಲ್ಲಿ ಈ ಹಾಡನ್ನು ಚಿತ್ರೀಕರಿಸ್ತಿರ್ಬೇಕಾದ್ರೆ ಒಂದು ಭಾಗದಲ್ಲಿ ಹೀರೋ ಅಂದರೆ ನಮ್ಮ ರಿಷಬ್ ಶೆಟ್ಟಿಯವರು ಪಕ್ಕದಲ್ಲಿರೋ ಒಬ್ಬ ವ್ಯಕ್ತಿಯನ್ನು ಕೇಳ್ತಾರೆ, ಯಾರಿವರು ಅಂತ. ಈ ಒಂದು ಬಿಟ್ಟಲ್ಲೇ ಬರುತ್ತೆ ಅದು. ಸಿನಿಮಾದ ಕಥೆಯನ್ನು ಕುತೂಹಲ ಪಡಿಸೋದಕ್ಕೆ ಆ ಪ್ರಶ್ನೆಯನ್ನು ಕೇಳ್ತಾರೆ ಅವರು. ಹೀರೋ ಹೀರೋಯಿನ್ ಮಧ್ಯೆ ಯಾವುದೋ ಒಂದು ಕೆಮಿಸ್ಟ್ರಿ ಇರಬಹುದಾ ಅನ್ನೋ ಒಂದು ಡೌಟನ್ನು ಕ್ರಿಯೇಟ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಎಂಟ್ರಿ ಟೈಮಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಈ ಸಿನಿಮಾ ನಿಮಗೆ ಗೊತ್ತಿರ್ಬೋದು ಭಾಳ ಸುಂದರವಾಗಿ ಚಿತ್ರೀಕರಿಸಲ್ಪಟ್ಟಿದೆ, ಭಾಳ ಶ್ರಮ ಹಾಕಿದ್ದಾರೆ ಸಿನಿಮಾದ ಡೈರೆಕ್ಟರ್ ಇರ್ಬೋದು, ಆರ್ಟಿಸ್ಟ್ಗಳಿರ್ಬೋದು ಎಲ್ಲರೂ ಅಂತ. ಅಂಥದ್ದೇ ಒಂದು ಸಿನಿಮಾದ ಹಾಡನ್ನು ಕೇಳ್ಕೊಂಡು ವಾಪಸ್ಸಾಗಿದೆ. ಯಾವ ಸಿನಿಮಾದ ಹಾಡಿನ ಶೂಟಿಂಗ್ ನಿಮಗೆ ತುಂಬ ಮನಸ್ಸಿಗೆ ಮುದ ಕೊಟ್ಟಿದೆ ಅಂತ ಕೇಳಿದಾಗ, ಬೆಳ್ಳಿ ಮೋಡ, ಗೆಜ್ಜೆ ಪೂಜೆ, ಎಡಕಲು ಗುಡ್ಡದ ಮೇಲೆ ಹಾಡುಗಳು, ಮೂಡಲ ಮನೆಯ ಗಗನವೋ ಎಲ್ಲೋ ಅನ್ನೋ ಹಾಡು ಅಂತ ಹಾಡು ನಮಗೆ ಚಿತ್ರೀಕರಣಗಳು ಬಹಳ ಇಷ್ಟ ಆಯಿತು ಅಂದ್ಬಿಟ್ಟು ಮಂಗಳ ಅವರು ಮೈಸೂರಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಇನ್ನೊಬ್ಬರು ಮೆಸೇಜ್ ಮಾಡಿದ್ದಾರೆ. ಯಾವ ಹಾಡು ನಿಮಿಷ ಹೇಳ್ತೀನಿ. ನಮಗೆ ಬೇಲೂರು ಹಾಸನ್ ಡಿಸ್ಟ್ರಿಕ್ಟಿಂದ ಮೆಸೇಜ್ ಮಾಡಿದ್ದಾರೆ, ನೀಲಿ ನೀಲಿ ಅಂಬರ್ ಸಾಂಗ್ ಬೇಕು ಅಂತ. ಇದು ಕನ್ನಡದ ಪ್ರೋಗ್ರಾಮ್ ಬಂದು ನಿಮಗೆ ಗೊತ್ತಿರ್ಬೋದು ನವಿಲ್ಗರಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ. ಇವತ್ತು ನಾವು ಮಾತಾಡ್ತಿರೋ ಟಾಪಿಕ್ ಬಂದು ಏನು ಅಂತ ಹೇಳಿದ್ರೆ, ಯಾವ ಸಿನಿಮಾದ ಹಾಡಿನ ಶೂಟಿಂಗ್ ಅಥವಾ ಯಾವುದೋ ಒಂದು ಚಿತ್ರೀಕರಣ ನಿಮ್ಮ ಮನಸ್ಸಿಗೆ ತುಂಬ ಮುದ ಕೊಟ್ಟಿದೆ ಅಂತ ಕೇಳ್ತಾ ಇದ್ದೀರಾ. ಕಾಮನ ಬಿಲ್ಲು ಮುಂದಿನ ಹಾಡು ನಿಮಗೋಸ್ಕರ ಲೈನಪ್ ಆಗಿದೆ. ಕಾಮನ ಬಿಲ್ಲಿನಲ್ಲಿ ಯಾವ ಹಾಡು ಬರಬಹುದು ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಲ್ವಾ? ಖಂಡಿತ ನಾನು ಅಷ್ಟೇ ಕುತೂಹಲದಿಂದ ಕಾಯ್ತೀನಿ ಈ ಸಿನಿಮಾದ ಹಾಡುಗಳನ್ನು ಕೇಳೋದಕ್ಕೆ. ಓಕೆ, 12:20. ನೀವು ಟ್ಯೂನ್ ಮಾಡಿರೋ ಸ್ಟೇಷನ್ ಕಾಮನಬಿಲ್ಲು 101.3 MHz. ನಿಮ್ಮ ಯಾವ ಸಿನಿಮಾದ ಹಾಡು ನಿಮ್ಮ ಮನಸ್ಸಿಗೆ ಮುದ ಕೊಟ್ಟಿದೆ ಅಂತ ಬೇಗ ಬೇಗ ಮೆಸೇಜ್ ಮಾಡಿ ಕಳಿಸಿ. ನಮ್ಮ ಮೆಸೇಜ್ ಸಂಖ್ಯೆ 9480901013.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: कैच द रेन, बारिश के पानी की एक एक बूंद को हमें बचाना है, तो मेरा खास आग्रह है वर्षा का बूंद बूंद पानी हम मिलकर के बचाएं।
3: जल है तो हम है, आइए घरों ऑफिसों में रेन वाटर हार्वेस्टिंग तकनीक अपनाएं, रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।

ನಮಸ್ಕಾರ, ವಾಪಸ್ ಆಗಿದ್ರೆ 12:30 ಸಮಯದಲ್ಲಿ ಕಾಮನಬಿಲ್ನಲ್ಲಿ 101.3 ಮೆಗಾಹರ್ಟ್ಸ್ನಲ್ಲಿ ನೀವು ಕೇಳ್ತಾ ಇರುವಂಥ ಕಾರ್ಯಕ್ರಮ ನವಿಲ್ಗರಿ. ಪುಟ್ಟಣ ಕನಗಾವ್ ಚಿತ್ರ ಅವರು ನಿರ್ದೇಶನ ಮಾಡಿದಂಥ ಹಾಡುಗಳು ನಮ್ಮ ಮನಸ್ಸಿಗೆ ತುಂಬ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಮೆಸೇಜ್ ಮಾಡಿದ್ದಾರೆ ಒಬ್ಬರು. ಹೌದು, ಚಿಕ್ಕೋಡಿಯಿಂದ ಅನಿಲ್ ಭೀಷ್ಮನವರು ಮೆಸೇಜ್ ಮಾಡಿದ್ದಾರೆ. ಅವರು ಶೂಟಿಂಗ್ ಸಮಯದಲ್ಲಿ ಯಾವುದಾದ್ರೂ ಒಂದು ತಪ್ಪನ್ನು ಮಾಡಿದ್ರೆ ಆರ್ಟಿಸ್ಟ್ಗಳು ಅವ್ರಿಗೆ ಕಪಾಲಕ್ಕೆ ಹೊಡೆಯೋರಂತೆ. ಆದರೆ ಶಿಕ್ಷಕರು ಮಕ್ಕಳಿಗೆ ಬುದ್ಧಿ ಹೇಳ್ಕೊಡ್ಬೇಕಾದ್ರೆ ಹೊಡಿತಾರಲ್ಲ, ಆ ರೀತಿ ಅದು ನಿಜವಾಗ್ಲೂ ಸರಿ ಅಂತಲೇ ಹೇಳಬೇಕು ಅಂತ ಹೇಳಿದ್ದಾರೆ. ಕಣಗಾಲ್ ಅವರಿಂದ ಕಲಿಯೋದು ಬಹಳಷ್ಟಿದೆ. ಸೊ ಹೊಡ್ತಾ ತಿಂದರೂ ಜನ ಹಸಿವಿನಿಂದ ಕಲಿತಾ ಇದ್ರು ಅಂತ ಹೇಳ್ಬೋದು. ಪ್ರೇಮಲೋಕ, ನೋಡಮ್ಮ ಹುಡುಗಿ, ಕೇಳಮ್ಮ ಸರಿಯಾಗಿ, ಸೂಪರ್ ಪಿಕ್ಚರೈಸೇಷನ್ ಅಂದ್ಬಿಟ್ಟು ಸುಮಿತ್ರಾ ಅವರು ಸಂಡೂರಿಂದ ಮೆಸೇಜ್ ಕಳಿಸಿದ್ದಾರೆ. ಹೌದು, ಇಂಥದ್ದೇ ಯಾವುದೋ ಒಂದು ಸಿನಿಮಾದ ಹಾಡು ನಿಮ್ಮ ಮನಸ್ಸನ್ನು ನಾಟಿರುತ್ತೆ, ಪದೇ ಪದೇ ನೋಡಬೇಕು ಅನಿಸುತ್ತೆ, ಅಂಥದ್ದೇ ಒಂದು ಟಾಪಿಕ್ ಅನ್ನ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹೂವ ಸುರಿದನು ಹಾಡನು, ಈ ಹಾಡನ್ನು ಚೆನ್ನಾಗಿ ಶೂಟಿಂಗ್ ಮಾಡಿದ್ದಾರೆ ಅಂದ್ಬಿಟ್ಟು ಮೆಸೇಜ್ ಕಳಿಸಿದ್ದಾರೆ ಒಬ್ಬರು. ಓಕೆ, ಡಾಕ್ಟರ್ ವಿಷ್ಣುವರ್ಧನ್ ಆರ್ತಿ ಅಭಿನಯದ ಪುಟ್ಟಣ ಕಣಗಾಲ್ ನಿರ್ದೇಶನದಲ್ಲಿ ಬಂದಂಥ ನಾಗರ ಹಾವು ಸಿನಿಮಾದಲ್ಲಿ ಬಾರೆ ಬಾರೆ ಚಂದದ ಹಾಡು, ಈ ಹಾಡಿನ ಚಿತ್ರೀಕರಣ ನಮ್ಮ ಮನಸ್ಸಿಗೆ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ದೀಕ್ಷಿತ್ ಅವರು ಮೆಸೇಜ್ ಕಳಿಸಿದ್ದಾರೆ ಚಳ್ಳಕೆರೆಯಿಂದ. ಹೌದು, ಇಂಥ ಎಷ್ಟೋ ಹಾಡುಗಳಿರ್ತವೆ ಮನಸ್ಸಿನಲ್ಲಿ ನಮಗೆ ಇಷ್ಟವಂತೂ. ಈ ಮಾಡರ್ನ್ ಸಾಂಗ್ಸು ಇರ್ಬೋದು, ಹೊಸ ಚಿತ್ರದ ಹಾಡುಗಳು ಇರ್ಬೋದು, ಯಾವುದಿರ್ಬೋದು, ನಿಮ್ಮ ಮನಸ್ಸಿಗೆ ತುಂಬ ಇಷ್ಟ ಆಗಿದ್ದು ಅಂತ ಕೇಳಿದ್ದೆ ನಾನು. ಅಂಥ ಯಾವ ಹಾಡುಗಳು ನಿಮ್ಮ ಮನಸ್ಸಿಗೆ ಮುದ ಕೊಡ್ತು ಅಥವಾ ಪದೇ ಪದೇ ವಾವ್ ವಾಟ್ ಅ ಬ್ಯೂಟಿಫುಲ್ ಪಿಕ್ಚರೈಸೇಷನ್ ಅಂತ ಅನ್ನಿಸ್ತು ಅನ್ನೋದನ್ನು 9480901013 ಮೆಸೇಜ್ ಮಾಡಿ. ನಿಮಗೋಸ್ಕರ ಬರ್ತಾ ಇದೆ ಬ್ಯೂಟಿಫುಲ್ ಟ್ರ್ಯಾಕ್, ಕೇಳ್ತಾ ಇದ್ದೀರಾ ಕಾಮನಬಿಲ್ಲು.

ಗೊತ್ತಾ, ಈ ಸಿನಿಮಾದ ಹಾಡು ಪ್ರೇಮಲೋಕದ ಸಿನಿಮಾದ ಹಾಡುಗಳನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಡೈರೆಕ್ಟ್ ಮಾಡಲಾಯಿತು. ಕೇಳ್ತಾ ಇದ್ರಾ ಕಾಮನ ಬಿಲ್ಲು? ಗೊತ್ತಲ್ಲ ನವಿಲ್ಗರಿ ಕಾರ್ಯಕ್ರಮ ಮುಂದಿನ ಹಾಡುಗಳು ಲೈನ್ ಅಪ್ ಆಗಿದೆ. ನೀವು ಸಹ ಯಾವ ಹಾಡು ಇಷ್ಟ ಆಗುತ್ತೆ ನಿಮಗೆ ಶೂಟಿಂಗ್ ಟೈಮಲ್ಲಿ ಅನ್ನೋದನ್ನ ಮೆಸೇಜ್ ಮಾಡಿ ಕಳಿಸಿ.

ಭಗೀರಾ ಸಿನಿಮಾದ ಹಾಡು ರುಕ್ಮಿಣಿ ವಸಂತ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಈ ಸಿನಿಮಾದಲ್ಲಿ. ಎಸ್, 12:40 ಒಂಥರ ಖುಷಿ ಆಗ್ತಿದೆ. ನಿಮ್ಮ ಲೈಫಲ್ಲಿ ಏನೋ ಒಂದು ಇಂಪ್ಯಾಕ್ಟ್ ಮಾಡೋದಕ್ಕೆ ನಂಗೊಂದು ಅವಕಾಶ ಕೊಟ್ಟಿದ್ದೀರಾ ಅಂದ್ಬಿಟ್ಟು ಅಂತ ಥ್ಯಾಂಕ್ ಯು ಸೋ ಮಚ್ ಆಲ್ ಇಂಡಿಯಾ ರೇಡಿಯೋ ಅಂತ ಹೇಳಬೇಕು. ಕಾರ್ಯಕ್ರಮ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತೀರಾ ಅಂದ್ಬಿಟ್ಟು ಶಾಂತಾಚಾರ್ಯರು ಬಡಿಗೇರಿ ಕೊಕ್ಕನವರು ಹರಿಹರದಿಂದ ಮೆಸೇಜ್ ಮಾಡಿದ್ದಾರೆ. ನಮಗೆ ಸ್ಲೋ ಮೋಷನ್ಗೆ ಫೇಮಸ್ ಆದಂಥ ನಮ್ಮ ಪುಟ್ಟಣ ಕಣಗಾಲ್ ಸಿನಿಮಾದ ಹಾಡುಗಳು ಕ್ರೇಜಿ ಸ್ಟಾರ್ ರವಿಚಂದ್ರನ್ ತುಂಬ ಇಷ್ಟ ಆಗ್ತಾರೆ. ಅವರಿಬ್ಬರ ಒಂದು ಕಲಾ ಪ್ರತಿಭೆ ಕನ್ನಡ ಚಿತ್ರರಂಗಕ್ಕೆ ಬಹುದೊಡ್ಡ ಆಸ್ತಿ ಅಂತ ಹೇಳ್ಬೋದು ಅಲ್ವಾ? ಹೌದು. ಮತ್ತೆ ಎಷ್ಟೆಷ್ಟು ಚೆನ್ನಾಗಿರೋ ಸಾಂಗ್ಸ್ಗಳನ್ನು ಕೊಟ್ಟು ಎಂಥ ಒಂದು ಲೊಕೇಶನ್ಗಳು, ಎಷ್ಟೆಲ್ಲ ಶ್ರಮ, ಮನಸ್ಸಿಗೆ ಮುದ ಕೊಡುವಂಥ ಕಲ್ಪನೆಗಳನ್ನು ನೈಜವಾಗಿ ತೋರಿಸಿದಂತಹ ಚಿತ್ರಗಳು ಅವೆಲ್ಲ ಅಲ್ವಾ? ಹಾಗೆ ಚನ್ನಪೇಟೆಯಿಂದ ಮೆಸೇಜ್ ಮಾಡಿದ್ದಾರೆ ಒಬ್ಬರು, ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ತೀರಾ ಅಂದ್ಬಿಟ್ಟು ತೀರ್ಥೇಶ್ ಅವರು. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ್ನಲ್ಲ, ಒಂಥರ ಖುಷಿ ಆಗುತ್ತೆ. ನಿಮ್ಮ ಲೈಫಲ್ಲಿ ಏನೋ ಒಂದು ಇಂಪ್ಯಾಕ್ಟ್ ಮಾಡೋದಕ್ಕೆ ನಮಗೊಂದು ಅವಕಾಶ ಕೊಟ್ರಲ್ಲ ಅಂದ್ಬಿಟ್ಟು ಅಂತ. ಹಾಗೆಯೇ ಹರಿಹರನ್ ವಿಜ್ಞಾನ್ ನಗರಿಂದ ಮೆಸೇಜ್ ಕಳಿಸಿದ್ದಾರೆ. ಚಿತ್ರಬ್ರಹ್ಮ ಅಂತಲೇ ಕರೆಸ್ಕೊಳ್ಳುವಂಥವ್ರು, ಆಗಲೇ ಹೇಳಿದೆ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರಗಳು ನಮಗೆ ಇಷ್ಟ ಆಗಿರೋದು. ಎಲ್ಲರಿಗೂ ಬಹುಶಃ ಫೇವ್ರೇಟ್ ಅಲ್ಲ ನಮ್ಮ ಪುಟ್ಟಣ್ಣ ಕಣಗಾಲ್ ಅವರು. ಅವರಿಂದ ಇನ್ಸ್ಪಿರೇಷನ್ ತೊಗೊಂಡು ಗೊತ್ತೋ ಗೊತ್ತಿಲ್ಲದೇನೋ ಎಲ್ಲ ಡೈರೆಕ್ಟರ್ಗಳು ಸಹ ಹಾಡುಗಳನ್ನು ಚೆನ್ನಾಗಿ ಚಿತ್ರೀಕರಿಸೋಕ್ಕೆ ಶುರು ಮಾಡಿದ್ರು ಅಂತಲೇ ಹೇಳ್ಬೋದು. ಓಕೆ, ನೆಕ್ಸ್ಟು ಮಂಜುನಾಥ್ ಬಳ್ಳಾರಿಯಿಂದ ಮೆಸೇಜ್ ಮಾಡಿದ್ದಾರೆ. ಮಾನಸ ಸರೋವರ ಚಿತ್ರದ ಹಾಡು ನಮಗೆ ತುಂಬ ಇಷ್ಟ ಆಗುತ್ತೆ. ಪುಟ್ಟಣ್ಣ ಕಡಗಾಲ್ ಅವರು ಎಕ್ಸಾಕ್ಟ್ಲಿ ಮತ್ತೆ ಅವರೇ ಬರ್ತಿದ್ದಾರೆ. ಎಲ್ಲರಿಗೂ ಅವ್ರದೇ ಫೇವ್ರೇಟ್ ಆದರೆ ಬೇರೆ ಡೈರೆಕ್ಟರ್ಗಳಿಗೆ ಏನು ಮಾಡಬೇಕು ಮತ್ತೆ, ಹೇಳಿ ನೋಡೋಣ ಅಲ್ವಾ? ಯಾವ ಸಿನಿಮಾದ ಹಾಡುಗಳು ನಿಮಗೆ ಬಹಳ ಇಷ್ಟ ಆಯಿತು ಅಂತ ಕೇಳಿದೆ. ಸಿನಿಮಾದ ಚಿತ್ರೀಕರಣದ ಹಿಂದೆ ಬಹಳಷ್ಟು ಶ್ರಮ ಇರುತ್ತೆ. ಸಿನಿಮಾ ನೋಡಬೇಕು ಅಂದಾಗ ಕಥೆ ಒಂದು ಮುಖ್ಯ ಭಾಗವಾಗುತ್ತೆ, ಆದರೆ ಕೆಲವು ಹಾಡುಗಳು ಅವುಗಳ ಶೂಟಿಂಗ್ ಮಾತ್ರ ವರ್ಷಾನುಗಟ್ಟಲೆ ಆದರೂ ಮನಸ್ಸಲ್ಲಿ ಉಳಿಯುತ್ತೆ. ಒಂದು ಹಾಡು, ಒಂದು ಸುಂದರವಾದ ಲೊಕೇಶನು, ಅದರ ಕ್ಯಾಮ್ರಾ ವರ್ಕು, ಅಥವಾ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಇರಬಹುದು, ಅಥವಾ ಯೂಸ್ ಮಾಡಿದಂಥ ಸೆಟ್ ಇರ್ಬೋದು, ಅಥವಾ ಫಾರಿನ್ ಲೊಕೇಶನ್ಸ್ ಇರ್ಬೋದು, ಇಂಥ ಯಾವ ಒಂದು ಹೊಸ ಹಾಡು ಅಂತಲೇ ಇಟ್ಕೊಂಡು ಹಳೆ ಹಾಡಿನ ಬಗ್ಗೆ ತುಂಬ ಡಿಸ್ಕಸ್ ಮಾಡಿ. ಯಾವ ಒಂದು ಹೊಸ ಹಾಡು ನಿಮಗೆ ಇಷ್ಟ ಆಯಿತು ಅಂತ ಮೆಸೇಜ್ ಮಾಡಿ ತಿಳಿಸಿ. ಈಗ ಇನ್ನೊಂದು AIನ ಬಳಸ್ಕೊಂಡು ಸ್ವಲ್ಪ ರಿಲೇಟಬಲ್ ಆಗಿ ಬಂದಂತಹ ಸಿನಿಮಾ ಇದು, ತುಂಬ ಚೆನ್ನಾಗಿ ಶೂಟ್ ಮಾಡಿದ್ರು ನಮ್ಮ, ಗೊತ್ತಾಯ್ತಾ ಯಾವುದು ಅಂತ? ಗೊತ್ತಾಗಿರುತ್ತೆ, ಎಲ್ಲರೂ ನೆನೆಸ್ಕೊಳ್ಳಿ ಒಂದ್ಸಲ, ನಾರಾಯಣಾನಿ ಅವನೇ ಶ್ರೀಮಂತ ನಾರಾಯಣ ಸಿನಿಮಾದ ಹಾಡು ಕೇಳ್ತಾ ಇದ್ರ ಕಾಮನ ಬೀಳು. 12:42 ಮೆಸೇಜ್ ಮಾಡಿ ಬೇಗ ಬೇಗ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಪ್ರವಾಸ ಆಗಿದ್ದೀವಿ. 12:46 ಹೇಳ್ತಾ ಇದ್ದೀರ ಕಾಮನ ಬಿಲ್ಲನ್ನು. ನಿಮಗೆ ಗೊತ್ತಿರಬಹುದು ನಾವು ಮಾತಾಡ್ತಿರೋ ವಿಷಯ, ಯಾವ ಸಿನಿಮಾದ ಒಂದು ಹಾಡಿನ ಶೂಟಿಂಗ್ ನಿಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ತು ಅಂತ. ನಾಗಮಂಡಲ ಚಿತ್ರದ ಕಂಬದ ಮ್ಯಾಲಿನ ಗೊಂಬೆಯೇ ಹಾಡಿ ಮತ್ತೆ ಮತ್ತೆ ಕೇಳಬೇಕು ನೋಡಬೇಕು ಅಂತ ಅನಿಸುತ್ತೆ ಅಂದ್ಬಿಟ್ಟು, ಛಾಯಾಗ್ರಹಣ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅಂದ್ಬಿಟ್ಟು ಶ್ವೇತಾ ಅವರು ಕಲ್ಕೆರೆಯಿಂದ ಮೆಸೇಜ್ ಮಾಡಿದ್ದಾರೆ. ವೆರಿ ನೈಸ್ ಅಲ್ಲ. ಯಾವುದೋ ಒಂದು ಹಾಡು ಮನಸ್ಸಲ್ಲಿ ಉಳಿಯುತ್ತೆ. ಆ ಸಿನಿಮಾದಲ್ಲಿ ಒಂದು ಸ್ವಾರಸ್ಯಕರವಾದ ಕಥೆ ಇತ್ತು. ಆ ಕಥೆಗೆ ಅನುಗುಣವಾಗಿ ಹಾಡುಗಳನ್ನು ಬರೆದು ಅದು ಒಂದು ಏನು ಹೇಳೋದು, ಈ ಕಡೆ ಜಾನಪದ ಸಾಹಿತ್ಯವನ್ನು ಸಹ ಸುತ್ತಕೊಂಡು ಅದನ್ನು ರೂಪಿಸಲಾಗಿತ್ತು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಮೂಡಿ ಬಂತು ಸಿನಿಮಾದ ಹಾಡುಗಳು. ಥ್ಯಾಂಕ್ ಯು ಸೋ ಮಚ್ ಅದನ್ನು ನೆನಪಿಸಿದ್ದಕ್ಕೆ ನಿಜವಾಗ್ಲೂ. ಹಾಗೆಯೇ ವಿದ್ಯಾನಗರ್ ಹರಿಹರದಿಂದ 2 ಕನಸು ಸಿನಿಮಾದ ಹಾಡು ನಮಗೆ ತುಂಬ ಇಷ್ಟ ಆಯಿತು, ಅದರ ಶೂಟಿಂಗ್ ಅಂತ ಕಳಿಸಿದ್ದಾರೆ. ಹೌದು, ಇನ್ನು ಈ ಹಾಡುಗಳ ವಿಚಾರಕ್ಕೆ ಬಂದಾಗ 2 ಕನಸು ಸಿನಿಮಾದ ಹಾಡುಗಳು ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗೆಯೇ ನಮ್ಮ ಕಲ್ಪನಾ ಮೇಡಮ್ ಅವರು ಅಭಿನಯದ ಸಿನಿಮಾಗಳಲ್ಲಿ ಅವರು ಹಾಡಿನ ಮುಖಾಂತರ ಜನರನ್ನ ತುಂಬ ಚೆನ್ನಾಗಿ ತಲುಪ್ತಾ ಇದ್ರು ಅನ್ನೋದು ನಿಮಗೆ ಗೊತ್ತು. ಆ್ಯಕ್ಟಿಂಗ್ ಅಂದರೆ ಕೈ ಎತ್ತದ ಕೈಯೇ ಬಿಡಿ. ಇನ್ನು ಹಾಡಿನ ಮುಖಾಂತರ ಅನ್ನೋದಾದರೆ ತುಂಬ ಚೆನ್ನಾಗಿ ತುಂಬ ಸ್ಟೈಲಿಶಾಗಿ ರೆಡಿ ಆಗ್ತಿದ್ದಂಥ ನಟಿಯರಲ್ಲಿ ಅವರು ಒಬ್ಬರು. ಬಹಳಷ್ಟು ಜನಕ್ಕೆ ಇನ್ಸ್ಪೈರ್ ಮಾಡಿದ್ರು ಅಂತ ಹೇಳ್ಬೋದು. ಸೊ ಅವರು ನಮ್ಮ ಮನಸ್ಸಲ್ಲಿ ಜಾಸ್ತಿ ಉಳ್ಕೊತಾರೆ ಸಿನಿಮಾದ ಹಾಡುಗಳು ಅಂತ ಬಂದಾಗ, ಯಾಕೆಂದರೆ ತುಂಬ ಚೆನ್ನಾಗಿ ರೆಡಿ ಆಗ್ತಿದ್ರಲ್ಲ ಅದಕ್ಕೆ. ಓಕೆ, ಮುಂದಿನ ಹಾಡು ಯಾವುದಿರ್ಬೋದು ಅಂತ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಿದ್ದ ಶ್ರೀರಾಮ್ ಅವರ ಧ್ವನಿಯಲ್ಲಿ ಕೇಳ್ತಾ ಇರಿ ಕಾಮನ ಬಿಲ್ಲು. ನಾನು ದೀಪ, ನಿಮ್ಮ ಜೊತೆಗೆ 12:40.

ಯಾವ ಸಿನಿಮಾದ ಶೂಟಿಂಗ್ನ ಹಾಡುಗಳು ನಿಮ್ಮ ಮನಸ್ಸಿಗೆ ಬಹಳ ಇಷ್ಟ ಆಯಿತು ಅಂತ ಕೇಳಿದ್ವಿ. ಈಗ ಬಂದಂಥ ಚಿತ್ರಗಳಲ್ಲಿ ರೀಸೆಂಟಾಗಿ ಅಂತ ಹೇಳಿದ್ರೆ ತುಂಬ ನೆನಪಿನಲ್ಲಿ ಉಳ್ಕೊಳ್ಳುವಂಥದ್ದು ಮುಂಗಾರು ಮಳೆ, ಗಾಳಿಪಟ ಹಾಗೆ KGF, ಕಾಂತಾರ ಇಂಥ ಸಿನಿಮಾದ ಹಾಡುಗಳು ವಿಭಿನ್ನವಾಗಿ ಬಂತು ಅಂತಲೇ ಹೇಳಬಹುದು. ಹಳೆಯ ಚಿತ್ರ ಅಂದಾಗ ಎಲ್ರಿಗೂ ಫಸ್ಟ್ ಹೆಸರುಗಳು ಬರೋದೇ ಪುಟ್ಟಣ ಕಣಗಾಲ್ ಹಾಗೂ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ಬಹಳ ಕುತೂಹಲವಾಗಿ ಇನ್ನೇನು ಹೊಸದನ್ನು ತಗೊಂಡ್ಬರ್ತಾರೆ ಅಂತ ಜನ ಎಲ್ಲ ಕಾಯ್ತಿದ್ದಂಥ ಕನ್ನಡ ಚಿತ್ರರಂಗದ ಹಾಡುಗಳು ಆಗಿನ ಕಾಲದ ಹಾಡುಗಳಾಗಿದ್ದವು. ಈ ಸಿನಿಮಾಗಳು ನಿಮ್ಮ ಮನಸ್ಸಿನಲ್ಲಿ ಉಳ್ಕೊಂಡಿದೆ ಅನ್ನೋದಕ್ಕೆ ಬಹಳ ಖುಷಿ ಪಡಬೇಕಾಗಿರೋದು ಡೈರೆಕ್ಟರ್ಗಳು. ಎಷ್ಟು ಶ್ರಮ ಹಾಕಿದ್ದಾರೆ, ಅವರ ಶ್ರಮ ಫಲ ಖಂಡಿತ ಸಿಕ್ಕಿದೆ ಅಂತ ಹೇಳ್ಬೋದು. ಆಗಲೇ ಒಬ್ಬರು ವಿಷ್ಣುದಾದ ಅವರ ಹಾಡುಗಳು ತುಂಬ ಚೆನ್ನಾಗಿ ಮೂಡ್ ಬಂದಿತ್ತು ಅಂತ ಮೆಸೇಜ್ ಮಾಡಿದರು. ಐ ಆಮ್ ಸರ್ಚಿಂಗ್ ಫಾರ್ ದರ್ ನಂಬರ್ ಬಟ್ ಸಿಕ್ಕಲಿಲ್ಲ ನನಗೆ. ಎನಿವೇಸ್, ಹೌದು, ವಿಷ್ಣುವರ್ಧನ್ ಸಿನಿಮಾದ ಹಾಡುಗಳು ಸಹ ಬಹಳಷ್ಟು ವಿಭಿನ್ನ ಕಥೆಯಲ್ಲಿ ಮೂಡುವಂತಹ ಸಿನಿಮಾಗಳ ಹಾಡುಗಳಾಗಿದ್ವು. ಹಾಗೆ ಶಂಕರ್ನಾಗ್ ಅವರನ್ನು ಸಹ ನೆನೆಸ್ಕೊಂಡಿದ್ದಾರೆ ಒಬ್ಬರು. ರಾಷ್ಟ್ರಮಟ್ಟದಲ್ಲಿ ಹೆಸರು ಮಾಡಿದಂತಹ ಸರಣಿ ಶೂಟಿಂಗ್, ಹೆಚ್ಚಾಗಿ ಆಗುಂಬೆ, ಕಸ್ತೂರಿ ಅಕ್ಕಪಕ್ಕ ಮಾಡಿದಂಥ ಶೂಟಿಂಗ್ ಸಿನಿಮಾಗಳು ಬಹಳ ಚೆನ್ನಾಗಿರ್ತಿದ್ವು ಅಂದ್ಬಿಟ್ಟು ಹರಿಹರದಿಂದ ಒಬ್ಬರು ಹರಿಹರನ್ ಅವರು ವಿಜ್ಞಾನ್ ನಗರದಿಂದ ಮೆಸೇಜ್ ಮಾಡಿದ್ದಾರೆ. ನಾನು ಅವಾಗಲೇ ಅವರು ಹರಿಹರದಿಂದ ಅಂತ ಹೇಳಿಬಿಟ್ಟಿದ್ದೆ, ಐ ಆಮ್ ರಿಯಲಿ ಸಾರಿ. ವಿಜ್ಞಾನ್ ನಗರದಿಂದ ಮೆಸೇಜ್ ಮಾಡಿದ್ದಾರೆ. ಶಂಕರ್ನಾಗ್ ಅಂತ ಬಂದಾಗ ಅದು ಬೇರೆಯೇ ಲೋಕವೇ.

ಅವರು ಒಂದು ನೈಜತೆಯನ್ನು ಹಾಗೆ ನಾಟಕವನ್ನು ಹಾಗೂ ಒಂದು ಅಂತರಾಳದ ಒಂದು ಅಭಿನಯವನ್ನು ಸಿನಿಮಾ ಮುಖಾಂತರ ಜನರನ್ನು ತಲುಪಿಸಿದಂತಹ ನಟ, ನಿರ್ದೇಶಕ, ನಿರ್ಮಾಪಕ ಎಲ್ಲರಿಗೂ ಗೊತ್ತಿರುವಂಥದ್ದು. ಯಾವ ಸಿನಿಮಾದ ಶೂಟಿಂಗ್ ನಿಮ್ಮ ಮನಸ್ಸಿನಲ್ಲಿ ಉಳ್ಕೊಂತು ಅಂತ ಕೇಳ್ತಾ ಇದ್ದೆ. ತುಂಬ ಜನ ಮೆಸೇಜ್ ಮಾಡಿದ್ದೀರ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಗುರುವಾರ ಸರಿಯಾಗಿ 12 ಗಂಟೆಗೆ. ಮೆಸೇಜ್ ಮಾಡೋಕ್ಕೆ ನೆನ್ಪಿಟ್ಕೋಬೇಕಾಗಿದೆ, ಸಂಖ್ಯೆ ಗೊತ್ತಲ್ಲ, 9480910013. ಇನ್ನೇನು ವಿಷಯ ಅಂತ ಡಿಸ್ಕಸ್ ಮಾಡೋಣ. ಓಕೆ, ದಿಸ್ ಇಸ್ ದೀಪಾ ಸೈನಿಂಗ್ ಆಫ್ ಫ್ರಮ್ ದ ಸ್ಟುಡಿಯೋಸ್ ಆಫ್ ಆಲ್ ಇಂಡಿಯಾ ರೇಡಿಯೋ. ಕೇಳ್ತಾ ಇರಿ, ಮುಂದಿನ ಹಾಡು ನಿಮಗೋಸ್ಕರ ಲೈನ್ ಅಪ್ ಆಗಿದೆ. ಯಾವ ಹಾಡಿದು? ಎಸ್, ಬಲ್ಮಾ. ಬಾಯ್, ಸಿ ಯು, ಟೇಕ್ ಕೇರ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. ಸ್ಟುಡಿಯೋದಲ್ಲಿ ಸಮಯ ಒಂದು ಗಂಟೆ. ಒಂದು ಗಂಟೆ ಅಂದರೆ, ನಮಸ್ಕಾರ ಸ್ನೇಹಿತರೆ, ಅಡುಗೆ ಅಂದರೆ ಬರೀ ಹೊಟ್ಟೆ ತುಂಬಿಸುವುದಷ್ಟೇ ಅಲ್ಲ ಅಲ್ವಾ, ಪ್ರೀತಿಯನ್ನು ಹಂಚುವ ಒಂದು ಸುಂದರ ಕಲೆ. ಪ್ರತಿಯೊಂದು ಮನೆಯ ಅಡುಗೆಗೂ ತನ್ನದೇ ಆದ ರುಚಿ, ತನ್ನದೇ ಆದ ಕತೆ ಇರುತ್ತೆ. ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಕರೆಯಲಿ ಕೈ ರುಚಿಗೆ ಹಾರ್ದಿಕ ಸ್ವಾಗತ. ಇಂದು ನಮ್ಮ ಜೊತೆ ಒಬ್ಬರು ಕೇಳುಗರು ಫೋನ್ ಮೂಲಕ ಇದ್ದಾರೆ. ತಮ್ಮ ಮನೆಯ ವಿಶೇಷ ಅಡುಗೆ ರೆಸಿಪಿಯನ್ನು ನಮ್ಮ ಸ್ಟುಡಿಯೋದೊಳಗೆ ಇವತ್ತು ಪಸರಿಸಲಿದ್ದಾರೆ. ಹಾಗಾದರೆ ಹೆಚ್ಚು ಸಮಯ ತೆಗೆದುಕೊಳ್ಳದೆ ಇಂದಿನ ಅತಿಥಿಯನ್ನ ಮಾತಿಗೆ ಮತ್ತು ಅವರ ರೆಸಿಪಿಗೆ ಆಹ್ವಾನಿಸೋಣ. ನಮಸ್ಕಾರ.
3: ನಮಸ್ಕಾರ.
2: ಯಾರು ಮಾತಾಡ್ತಾ ಇರೋದು?
3: ನಾನು ಮಮತಾ ಸತೀಶ್ ಅಂತ, ಮೈಸೂರಿಂದ ಮಾತಾಡ್ತಾ ಇರೋದು.
2: ವೆರಿ ನೈಸ್. ಮಮತಾ ಸತೀಶ್ ಅವರು ಮೈಸೂರಿಂದ ಕರೆ ಮಾಡಿರೋದು. ಏನ್ ಮಾಡ್ತಾ ಇರೋದು ಮಮತಾ ಅವರು?
3: ನಾನು ಲೆಕ್ಚರರ್ ಆಗಿ ವರ್ಕ್ ಮಾಡ್ತೇನೆ, ಡಿಗ್ರಿ ಕಾಲೇಜ್ ಲೆಕ್ಚರರ್ ಆಗಿ.
2: ವಂಡರ್ಫುಲ್ ಟು ನೋ, ಥ್ಯಾಂಕ್ ಯು ಸೋ ಮಚ್. ಸೊ ಹಾಗಾದ್ರೆ ಮಮತಾ ಅವರು ತುಂಬಾ ವರ್ಕಿಂಗ್ ವುಮೆನ್, ಬಿಸಿ ಅನ್ಸುತ್ತೆ. ಸೊ ನಮಗಾಗಿ ಯಾವ ರೆಸಿಪಿನ ಇವತ್ತು ಶೇರ್ ಮಾಡ್ತಾ ಇದ್ದೀರಾ ನಮ್ಮ ಕರೆಯಲ್ಲಿ ಕೈ ರುಚಿ ಕಾರ್ಯಕ್ರಮದಲ್ಲಿ?
3: ಶಾಂತ್ಲಾ ಅವರೇ, ನಮ್ಮ ಹೆಣ್ಮಕ್ಳಿಗೆಲ್ಲ ಅದೇ, ನಾವು ವರ್ಕಿಂಗ್ ವುಮೆನ್ಸ್ ಎಲ್ಲ ನಮ್ಗೇನಂದ್ರೆ ಬೆಳಗಾಗೆದ್ದು ಬೇಗ ತಿಂಡಿ, ಒಂದು ಯಾವ ತಿಂಡಿ ಮಾಡ್ಬೇಕು ಬೆಳಗಾಗೆದ ತಕ್ಷಣ ಯೋಚನೆ ಅದು, ಏನ್ ತಿಂಡಿ ಮಾಡೋಣ ಅಂತ. ಅದಕ್ಕೆ ದಿಢೀರಾಗಿ ಬೇಗ ಮಾಡದ್ ಅಂತಹ ದಿಢೀರ್ ಜೋಳದ ಹಿಟ್ಟಿನ ದೋಸೆ ಹೇಳ್ಕೊಡ್ತಾ ಇದ್ದೀನಿ ಇವತ್ತು.
2: ಓಹೋ, ಓಕೆ ಓಕೆ. ಜೋಳದ ಹಿಟ್ಟಿನ ರೊಟ್ಟಿ ಅಲ್ಲ, ದೋಸೆ.
3: ದೋಸೆ ರೊಟ್ಟಿಗೆ ನಿಮ್ಗೆ ಟೈಮ್ ತಗೊಳತ್ತೆ, ರೊಟ್ಟಿ ಕಲ್ಸಿ ಮತ್ತೆ ಅದೊಂದು ಹದ ಬರ್ಬೇಕು, ಒಡೆದು ಹೋಗುತ್ತೆ. ಇದು ದಿಢೀರಾಗಿ ಬೆಳಗಾಗೆದ್ ಏನ್ ತಿಂಡಿ ಅಂದ ತಕ್ಷಣ ಜೋಳ ಹಿಟ್ಟಿದೆ ಅಂದ ತಕ್ಷಣ ದೋಸೆ ಮಾಡ್ಬೋದು.
2: ಸೂಪರ್. ಖಂಡಿತವಾಗ್ಲು. ಏನೇನ್ ರೆಸಿಪೀಸ್ ಬೇಕು?
3: ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಏನೇನ್ ಬೇಕು, ಏನೇನ್ ಸಾಮಗ್ರಿಗಳು ಬೇಕಂದ್ರೆ, ಜೋಳದ ಹಿಟ್ಟು 1 ಕಪ್, ಅಕ್ಕಿ ಹಿಟ್ಟು 1/2 ಕಪ್, ಮೀಡಿಯಂ ರವೆ, ಉಪ್ಪಿಟ್ಟು ರವೆ, ಉಪ್ಪಿಟ್ಟು ಹಾಕೋತೇವಲ್ಲ ಅದು 2 ಸ್ಪೂನ್ ಉಪ್ಪಿಟ್ಟು ರವೆ. ಇದು ಆಪ್ಷನಲ್ ಅಂದ್ರೆ, ನಿಮ್ಗೆ ಕೆಲವ್ರಿಗೆ ಈಗ ಗ್ಲೂಟನ್ ಫ್ರೀ ಬೇಕು ಅಂತ ಹೇಳ್ತಾರೆ ಆರೋಗ್ಯದ ಕಡೆ ಗಮನ ಕೊಡೋರು, ಅವರು ಬೇಕಾದ್ರೆ ಈ ರವೆನ ಸ್ಕಿಪ್ ಮಾಡ್ಬೋದು. ಬಾಕಿ ಅವರು ರವೆನ ಹಾಕೋ, 2 ಸ್ಪೂನ್ ರವೆ ಹಾಕಿದ್ರೆ ಗರ್ಗರಿಯಾಗಿ ಇನ್ನು ಚೆನ್ನಾಗಿ ಬರುತ್ತೆ. 2 ಸ್ಪೂನ್ ರವೆ, ಮತ್ತೆ ಒಂದು ದೊಡ್ಡ ಈರುಳ್ಳಿ ಆದ್ರೆ 1 ಈರುಳ್ಳಿ ಸಾಕು, ಚಿಕ್ಕ ಚಿಕ್ಕದಾದ್ರೆ ನೀವು 2 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಖಾರ ನಿಮ್ಗೆ ಇದು ಚಿಕ್ಕ ಮಕ್ಳಿಗೆ ಹಾಕ್ತೀನಿ ಅಂದ್ರೆ 1 ಮೆಣಸಿನ್ಕಾಯಿ ಸಾಕು, ಹಸಿ ಮೆಣಸಿನ್ಕಾಯಿ, ಇಲ್ಲ ಅಂದ್ರೆ 3 ಹಸಿ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿ ಹಾಕೋಬೇಕು. ಆಮೇಲಿಂದ 1/4 ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿ,
2: ಓಕೆ,
3: ಅದನ್ನ ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ.
2: ಸರಿ.
3: 8-10 ಕರಿಬೇವು ಸೊಪ್ಪನ್ನ ಸಣ್ಣಗೆ ಹೆಚ್ಕೋಬೇಕು. ನಾವು ಕರಿಬೇವಿನ ಸೊಪ್ಪು ಉಪ್ಪಿಟ್ಟು ಇದ್ರಲ್ಲೆಲ್ಲ ಹಾಕಿದ್ರೆ ತೆಗ್ದಿಟ್ಬಿಡ್ತೀವಿ, ಅದು ಒಳ್ಳೆ ಆರೋಗ್ಯಕ್ಕೆ ಅಂಶ ಇದ್ರೂ, ಬಟ್ ಇದ್ರಲ್ಲಿ ಏನಂದ್ರೆ ಸಣ್ಣಗೆ ಹೆಚ್ಚಿರೋದ್ರಿಂದ ಆ ದೋಸೆ ಜೊತೆ ಇರೋದ್ರಿಂದ ಗೊತ್ತಾಗಲ್ಲ. ಕರಿಬೇವಿನ ಸೊಪ್ಪನ್ನು ತಿಂತೀವಿ, ಕೂದಲುಗೆಲ್ಲ ತುಂಬಾ ಒಳ್ಳೇದದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಕೋಬೇಕು, 1 ಸ್ಪೂನ್ ಜೀರಿಗೆ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಇವಿಷ್ಟನ್ನು ಕಲ್ಸ್ಕೊಂಡ್ಬಿಡ್ಬೇಕು. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಕಲ್ಸ್ಕೊತಾ ಇರ್ಬೇಕು. ಇದಕ್ಕೆ ಅಂದಾಜು 2.5 ಕಪ್ ಅಷ್ಟು ನೀರ್ ಬೇಕಾಗತ್ತೆ. ನೀವು 1 ಕಪ್ ಜೋಳದ ಹಿಟ್ಟಿ ಅಂತ ಉಂಡಿದ್ದೀರಾ, ಅದ್ರಲ್ಲಿ 2.5 ಕಪ್ ಅಷ್ಟು, ಒಂಚೂರು ಜಾಸ್ತಿ ಆದ್ರೂ ಪರವಾಗಿಲ್ಲ. ಇದು ಹೇಗೆ ಅಂದ್ರೆ, ನೀವು ರವೆ ದೋಸೆ ತಿನ್ನೋರ್ಗೆ ರವೆ ದೋಸೆ ಹಂಗೆ, ಈ ರವೆ ದೋಸೆ ಹಿಟ್ಟಷ್ಟು ನೀರ್ ಬೇಡ, ಸ್ವಲ್ಪ ತಿಕ್ಕಾಗಿರ್ಲಿ, ದೋಸೆ ಹಿಟ್ಟಷ್ಟು ತಿಕ್ಕು ಅಲ್ಲ, ಸ್ವಲ್ಪ ರವೆ ದೋಸೆಗೂ ಇದಕ್ಕೂ 1 ಇಂಚು ಹಾಗೆ ನೀರಾಗಿ ಕಲ್ಸಿ ಇಡ್ಬಿಡ್ಬೇಕು. ಇದಕ್ಕೆ ನಾವ್ ಯಾವ್ದೇ ಸೋಡಾ ಹಾಕಲ್ಲ, ಅದಕ್ಕೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದಿದು. ಈ ಅಕ್ಕಿ ದೋಸೆ ಎಲ್ಲ ಮಾಡಿದ್ರೆ ಅದ್ರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಅಂತಾರೆ ಮಕ್ಳು,

0: ಈಗಿನವ್ರ ಹೆಲ್ತ್ ಕಾನ್ಶಿಯಸ್, ಫೈಬರ್ ಇರೋದು ಜಾಸ್ತಿ ತಿನ್ಬೇಕಂದ್ರೆ ಜೋಳದ ಹಿಟ್ಟು ತುಂಬಾ ಒಳ್ಳೇದು. ಸೊ ಅದ್ರಿಂದ ಇದು ಕಲ್ಸ್ಬಿಟ್ಟು ನೀರಾಗಿ ಕಲ್ಸ್ಕೊಂಡು, ನೀರಂದ್ರೆ ನಿಮ್ಮ ಟೈಮ್ ಇದ್ರೆ ಒಂದ್ 10 ನಿಮಿಷ ನೀವು ಅದನ್ನ ಇಡಿ, ಇಲ್ಲ ಅಂದ್ರೆ ಇಮಿಡಿಯೇಟ್ ಮಾಡ್ಬೋದು. ಇದು ಅದಕ್ಕೆ ನಾನು ದಿಢೀರ್ ಜೋಳದ ಹಿಟ್ಟಿನ ದೋಸೆ ಅಂತ ಹೇಳ್ತಾ ಇದ್ದೀನಿ. ರವೆ ದೋಸೆಗಿಂತ ಒಂದ್ ಸ್ವಲ್ಪ ನೀರಂಶ ಕಮ್ಮಿ ಇರ್ಲಿ ಅಷ್ಟೇ. ಇದ್ರಲ್ಲಿ ನೀರಾದ್ರೆ ಒಂಚೂರು ಬೇಕಾದ್ರೆ ಹಿಟ್ಟು ಹಾಕೊಂಡ್ರು ಆಗತ್ತೆ. ಇದು
1: ಸರಿ.
0: ಇದನ್ನ ಈಗ ನೀವು ಅದೇ ನಿಮ್ಗೆ 10 ನಿಮಿಷ ಟೈಮ್ ಇದೆ ಅಂದ್ರೆ ಆ ಟೈಮಲ್ಲಿ ನೀವು ಚಟ್ನಿ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಇಮಿಡಿಯೇಟ್. ಇದನ್ನ ನೀವು ಕಾಸ್ಟ್ ಐರನ್ ತರ ತವ ಅಥವಾ ಐರನ್ ತವದಲ್ಲಿ ಅಥವಾ ನಾನ್ ಸ್ಟಿಕ್ ತವ ಯಾವ್ದ್ರಲ್ಲಿ ಬೇಕಾದ್ರೂ ಮಾಡ್ಕೋಬಹುದು.
1: ಸರಿ.
0: ಓಕೆ. ಸೊ ನೀವು ಕಾಸ್ಟ್ ಐರನ್ ಅಥವಾ ಐರನ್ ತಗೊಂಡ್ರೆ ಅದನ್ನ ನೀವು ಸೀಸನಿಂಗ್ ಮಾಡ್ಕೋಬೇಕು. ಎಣ್ಣೆ ಹಾಕಿ ಸೀಸನಿಂಗ್ ಆಗಿ ಚೆನ್ನಾಗಿ ಕಾಸ್ಬೇಕು. ಸೊ ಚೆನ್ನಾಗಿ ತವ ಕಾದ್ಮೇಲೆ ಅದ್ರಲ್ಲಿ ನೀವು ದೋಸೆ ತರ ಎರಿಯಂಗಿಲ್ಲ. ಇದು ರವೆ ದೋಸೆ ನೀವು ಎರಿಸ್ತಿರಲ್ಲ ಸೌಟ್ ಅಲ್ಲಿ,
1: ಹಂಗಿಲ್ಲ,
0: ಹಾಗೆ ದೋಸೆ ತರ ಎರಚಿಬಿಟ್ಟು ಒಂದ್ 10 ನಿಮಿಷ ಮೀಡಿಯಂ ಉರಿನಲ್ಲಿ, ಸಾರಿ 5 ನಿಮಿಷ ಮೀಡಿಯಂ ಉರಿನಲ್ಲಿ ಅದನ್ನ ಬೇಯಿಸ್ಬೇಕು. ಗರಿ ಗರಿಯಾಗಿ ರವೆ ದೋಸೆಗಿಂತ ತುಂಬಾ ಚೆನ್ನಾಗಿ ಒಳ್ಳೆ ರುಚಿ ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿ ಜೋಳದ ಹಿಟ್ಟಿನ ದೋಸೆ ರೆಡಿ ಆಗುತ್ತೆ. ದಿಢೀರ್ ಅಂತ ಬೇಗ 5 ನಿಮಿಷದಲ್ಲೇ ನೀವು ಮಾಡ್ಬೋದು.
1: ಓಕೆ, ನೀವು ಹೇಳ್ತಿದ್ದೀರಾ ಇದನ್ ದೋಸೆ ತರ ನಾವು ಹಾಕದ್ ಬೇಡ, ಸುಮ್ನೆ ಇದನ್ನ
0: ಎರಿಯೋದಲ್ಲ. ಈ ದೋಸೆ ಸೌಟ್ ಹಾಕ್ಬಿಟ್ಟು ಎರಿತೀವಲ್ಲ, ಎರಿಬಾರ್ದು, ಸೌಟ್ ಅಲ್ಲಿ ಚೆಲ್ಬೇಕಿದ್ದನ್ನ. ರವೆ ದೋಸೆ ಮಾಡ್ತೀವಲ್ಲ ಅದೇ ರೀತಿ. ರವೆ ದೋಸೆ ಹೇಗೆ ನಾವು ತವದ ಮೇಲೆ ಬಿಸಿ ಕಾದಿರ್ಬೇಕು ಚೆನ್ನಾಗಿ ತವ, ಅವಾಗ ಅದನ್ನ ಸೌಟ್ ಅಲ್ಲಿ ಹಿಂಗೆ ತೆಳುಗೆ ಗರ್ಗರಿಯಾಗಿ ತುಂಬಾ ರುಚಿಯಾಗಿ ಬರುತ್ತೆ. ನೀವು ಒಂದ್ಸತಿ ಮಾಡಿದ್ರೆ ವಾರಕ್ಕೆ 3 ಸತಿ ಮಾಡ್ಕೊಂಡು ತಿಂತೀರಾ.
1: ಓಹೋ, ಬಹಳನೇ ಚೆನ್ನಾಗಿದೆ. ಓಕೆ, ಸೊ ಇದು ದಿಢೀರಾಗಿ ಮಾಡುವಂತಹ ಜೋಳದ ಹಿಟ್ಟಿನ ದೋಸೆ.
0: ಜೋಳದ ಹಿಟ್ಟಿನ, ಯಾಕೆ ರೊಟ್ಟಿ ಎಲ್ಲ ನಮ್ಗೆ ತಟ್ಕೊಂಡು ಹದ ಎಲ್ಲ ನಾರ್ತ್ ಇಂಡಿಯಾ ನಾರ್ತ್ ಕರ್ನಾಟಕದವ್ರು ಅದನ್ನ ಚೆನ್ನಾಗಿ ಮಾಡ್ತಾರೆ.
1: ಹೌದು,
0: ನಾವು ಮೈಸೂರು ಬೆಂಗಳೂರು ಈ ಕಡೆಯವರು ಆ ಜೋಳದ ಹಿಟ್ಟು ಅಂದ್ರೆ ಅದಕ್ಕೆ ಸಂಡೇನೆ ನಾವು ಜೋಳದ ರೊಟ್ಟಿ ಅಂತ ಮಾಡ್ಕೋತೀವಿ. ಸೊ ಹಾಗಾಗಿ ಆ ಬಾಕಿದಾಗ ಇಮಿಡಿಯೇಟ್ ನಾವು ಕೆಲ್ಸಕ್ಕೆ ಹೋಗೋರ್ ಬೇಕಾದಾಗ ಅರ್ಜೆಂಟ್ ಆಗಿ ನಾವು ಬೇಗ ಬೇಗ ಮಾಡ್ಬೇಕಂದಾಗ ಜೋಳದ ಹಿಟ್ಟಿನ ದೋಸೆ ಮಾಡ್ಕೋಬಹುದು. ತುಂಬಾ ರುಚಿಯಾಗಿರುತ್ತೆ.
1: ಖಂಡಿತವಾಗ್ಲು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಇವಾಗ ವರ್ಕಿಂಗ್ ವುಮೆನ್ ಗೆ ಹೇಗೆ ದಿಢೀರಾಗಿ ಈ ತರ ದೋಸೆ ಮಾಡಬೇಕು, ಆದ್ರೂ ತುಂಬಾ ಹೆಲ್ದಿ ಆಗಿರಬೇಕು, ಅದರಲ್ಲಿ ಫೈಬರ್ ಇರಬೇಕು, ಎಲ್ಲ ಅಂಶಗಳು ಇರಬೇಕು ಅಂತ ತುಂಬಾ ಚೆನ್ನಾಗಿ ಮಮತಾ ಅವರು ಮೈಸೂರಿನಿಂದ ಕರೆ ಮಾಡಿ ನಮ್ಗೆ ತಮ್ಮ ರೆಸಿಪಿಯನ್ನು ಹಂಚಿಕೊಂಡ್ರು. ಹೃತ್ಪೂರ್ವಕ ಧನ್ಯವಾದಗಳು ಮಮತಾ ಅವರಿಗೆ. ನೀವು ಕೂಡ ನಿಮ್ಮ ಮನೆಯ ವಿಶೇಷ ಅಡುಗೆ, ಅಜ್ಜಿ ಅಮ್ಮನ ಸೀಕ್ರೆಟ್ ರೆಸಿಪಿ ಅಥವಾ ನಿಮ್ಮ ಪ್ರಯೋಗದ ಅಡಿಗೆಯನ್ನು ನಮ್ಮೊಂದಿಗೆ ಹಂಚಿಕೊಳ್ಬಹುದು. ಇಂದಿಗೆ ಇಷ್ಟೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರುಚಿಕರವಾದ ಅಡುಗೆಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಆರೋಗ್ಯವಾಗಿರಿ, ಸಂತೋಷವಾಗಿರಿ. ನಿಮ್ಮ ಮನೆಯ ಅಡುಗೆಯ ಸುವಾಸನೆ ಸದಾ ನಿಮ್ಮ ಬದುಕನ್ನು ಪರಿಮಳಗೊಳಿಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಮತಾ ಅವರಿಗೆ ಧನ್ಯವಾದಗಳು.
0: ಧನ್ಯವಾದಗಳು ಶಾಂತಲಾ.
1: ಬನ್ನಿ ಹಾಗಾದ್ರೆ ಅಡುಗೆಗೆ ಸಂಬಂಧಪಟ್ಟಂತ ಒಂದು ಸುಂದರ ಗೀತೆ

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ದೇಶದ ಮೊದಲ ಹೈಡ್ರೋಜನ್ ರೈಲು ಹಾಗೂ ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ಧಿಗೊಂಡ 75 ರೈಲು ನಿಲ್ದಾಣ ನಾಳೆ ಪ್ರಧಾನಿ ಅವರಿಂದ ಲೋಕಾರ್ಪಣೆ. ಅತ್ಯಾಧುನಿಕ ಮೂಲಸೌಕರ್ಯ, ಅಭಿವೃದ್ಧಿಗೊಂಡ ಆರ್ಥಿಕತೆಯ ಹೆಗ್ಗುರುತು, ಸಚಿವ ರಾಜನಾಥ್ ಸಿಂಗ್. ಮಾಪನ ಗುಣಮಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವೆ ಒಡಂಬಡಿಕೆ, ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಏಕದಿನ ಪಂದ್ಯಗಳ ಕ್ರಿಕೆಟ್ ಸರಣಿ ಎರಡನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಹರಿಯಾಣ, ಚಂಡೀಗಢ ಮತ್ತು ಪಂಜಾಬ್ಗೆ ಭೇಟಿ ನೀಡಲಿದ್ದಾರೆ. ಹರಿಯಾಣದ ಜಿಂದ್ ರೈಲು ನಿಲ್ದಾಣದಲ್ಲಿ ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಹೈಡ್ರೋಜನ್ ಇಂಧನ ಕೋಶ ತಂತ್ರಜ್ಞಾನ ಆಧಾರಿತ ಈ ರೈಲು ಜಿಂದ್ ಮತ್ತು ಸೋನಿಪತ್ ನಡುವೆ ಸಂಚರಿಸಲಿವೆ. ಅತ್ಯಾಧುನಿಕ ರೈಲ್ವೆ ಇಂಜಿನಿಯರಿಂಗ್ ಬಳಸಿ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ಈ ರೈಲನ್ನು ವಿನ್ಯಾಸಗೊಳಿಸಲಾಗಿದ್ದು, ಇದು ಶೂನ್ಯ ಇಂಗಾಲ ಹೊರಸೂಸಲಿದೆ. ಆನಂತರ ಪ್ರಧಾನಿ ನರೇಂದ್ರ ಮೋದಿ ಜಿನ್ನ ಏಕಲವ್ಯ ಕ್ರೀಡಾಂಗಣದಲ್ಲಿ ಸುಮಾರು 14,700 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪ್ರಧಾನಿಯವರು ಮಧ್ಯಾಹ್ನ ಚಂಡೀಗಢಕ್ಕೆ ಭೇಟಿ ನೀಡಲಿದ್ದು, ಅಲ್ಲಿ ಆರೋಗ್ಯ ರಕ್ಷಣೆ, ಶಿಕ್ಷಣ ಮತ್ತು ರಸ್ತೆ ಮೂಲಸೌಕರ್ಯ ಸೇರಿದಂತೆ 6,600 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಚಂಡೀಗಢದ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಆಧುನಿಕ ಮಾತೃ ಮತ್ತು ಮಕ್ಕಳ ಕೇಂದ್ರ ಹಾಗೂ ಅತ್ಯಾಧುನಿಕ ನರವಿಜ್ಞಾನ ಕೇಂದ್ರವನ್ನು ಪ್ರಧಾನಿ ಉದ್ಘಾಟಿಸುವರು. ನಂತರ ಪ್ರಧಾನಿಯವರು ಜಲಂಧರ್ಗೆ ಭೇಟಿ ನೀಡಲಿದ್ದು, ಸಂಪರ್ಕ ಬಲವರ್ಧನೆ ಮತ್ತು ಆರ್ಥಿಕ ಅಭಿವೃದ್ಧಿ ವೇಗಗೊಳಿಸುವ ಗುರಿ ಹೊಂದಿರುವ 5,470 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ಬಹು ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಲಿದ್ದಾರೆ. ಇದೇ ವೇಳೆ ಅವರು ಅಮೃತ ಭಾರತ ನಿಲ್ದಾಣ ಯೋಜನೆಯಡಿ ಜಲಂಧರ್ ಕಂಟೋನ್ಮೆಂಟ್ ಸೇರಿ 75 ಪುನರಾಭಿವೃದ್ಧಿಗೊಂಡ ರೈಲು ನಿಲ್ದಾಣಗಳನ್ನು ಲೋಕಾರ್ಪಣೆ ಮಾಡುವರು. ಅತ್ಯಾಧುನಿಕ ಮೂಲಸೌಕರ್ಯ ಯಾವುದೇ ಅಭಿವೃದ್ಧಿಗೊಂಡ ನಾಗರಿಕತೆಯ ಹೆಗ್ಗುರುತಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಅವರು ದೆಹಲಿಯಲ್ಲಿಂದು ಗಡಿ ರಸ್ತೆ ಸಂಸ್ಥೆ ಬಿಆರ್ಒದ ತಾಂತ್ರಿಕ ಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಇಂದು ನಿರ್ಮಿಸುತ್ತಿರುವ ಮೂಲಸೌಕರ್ಯ ಮುಂಬರುವ ವರ್ಷಗಳ ದೇಶದ ನಾಗರಿಕತೆಯನ್ನು ವ್ಯಾಖ್ಯಾನಿಸುತ್ತದೆ ಎಂದರು. ರೋಹ್ತಾಂಗ್ನಲ್ಲಿ ನಿರ್ಮಿಸುತ್ತಿರುವ ಅಟಲ್ ಸುರಂಗ ಮಾರ್ಗ, ಉಮ್ಲಿಂಗ್ಲಾನಲ್ಲಿ ಮೋಟಾರು ವಾಹನ ಸಂಚಾರಕ್ಕೆ ಸೂಕ್ತ ರಸ್ತೆ ನಿರ್ಮಾಣ, 13,000 ಅಡಿ ಎತ್ತರದಲ್ಲಿ ಸೇಲಾ ಸುರಂಗ ನಿರ್ಮಾಣ, ಇವು ಬಿಆರ್ಒ ಸಂಸ್ಥೆಯ ಸಾಮರ್ಥ್ಯವನ್ನು ಬಿಂಬಿಸುತ್ತವೆ. ಈ ಸಾಧನೆ ಇಂಜಿನಿಯರಿಂಗ್ ತಂತ್ರಜ್ಞಾನದ ಚಮತ್ಕಾರಗಳು ಎಂದು ಬಣ್ಣಿಸಿದ ಸಚಿವರು, ಸಂಸ್ಥೆಯ ಸಿಬ್ಬಂದಿಯ ಪರಿಶ್ರಮ, ಬದ್ದತೆ ಹಾಗೂ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಅವರ ಮನೋಭಾವದಿಂದ ಇಂತಹ ಸಾಧನೆ ಮಾಡಲು ಸಾಧ್ಯವಾಗಿದೆ ಎಂದು ಪ್ರಶಂಸಿಸಿದ್ದಾರೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಸರ್ಕಾರದ ಕಾರ್ಯಸೂಚಿಯನ್ನು ಅಂತಿಮಗೊಳಿಸುವ ಸಲುವಾಗಿ ನಾಳೆ ದೆಹಲಿಯಲ್ಲಿ ಎನ್ಡಿಎ ಸಚಿವರನ್ನು ಒಳಗೊಂಡಂತೆ ರಕ್ಷಣಾ ಸಚಿವ ರಾಜನಾಥ್ ಅವರ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಂಸದೀಯ ಸಭೆ ನಡೆಯಲಿದೆ. ಸಂಸತ್ ಅಧಿವೇಶನ ಇದೇ 20ರಿಂದ ಆರಂಭವಾಗಲಿದ್ದು ಆಗಸ್ಟ್ 13ರಂದು ಮುಕ್ತಾಯಗೊಳ್ಳಲಿದೆ. ಸರ್ಕಾರ ಸದನದ ಕಲಾಪವನ್ನು ಸುಗಮವಾಗಿ ನಡೆಸಲು ಪ್ರತಿಪಕ್ಷಗಳ ಸಹಕಾರ ಕೋರಲು ಇದೇ 19ರಂದು ಸರ್ವಪಕ್ಷಗಳ ಸಭೆಯನ್ನು ಕರೆದಿದೆ. ಮುಂಗಾರು ಅಧಿವೇಶನದಲ್ಲಿ ಹಲವು ಮಹತ್ವದ ಮಸೂದೆಗಳನ್ನು ಮಂಡಿಸಿ ಅಂಗೀಕಾರ ಪಡೆಯಲು ಸರ್ಕಾರ ಸಿದ್ದತೆ ನಡೆಸಿದೆ. ಏಕಕಾಲದಲ್ಲಿ ವಿಧಾನಸಭೆ ಮತ್ತು ಲೋಕಸಭೆ ಚುನಾವಣೆಗಳಲ್ಲಿ ನಡೆಸುವ ಕುರಿತಾದ 13ನೇ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಪರಿಶೀಲಿಸುತ್ತಿರುವ ಜಂಟಿ ಸಂಸದೀಯ ಸಮಿತಿ ನಾಳೆ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವ ಸಾಧ್ಯತೆ ಇದೆ. ಭಾರತವು ತನ್ನ 2026ರ ಬ್ರಿಕ್ಸ್ ಅಧ್ಯಕ್ಷತೆಯ ಭಾಗವಾಗಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ರಾಷ್ಟೀಯ ಪ್ರಮಾಣೀಕರಣ ಸಂಸ್ಥೆಗಳ ಮುಖ್ಯಸ್ಥರ 5ನೇ ಸಭೆ ಬೆಂಗಳೂರಿನಲ್ಲಿ ಇಂದು ಆರಂಭವಾಗಿದೆ. 2 ದಿನಗಳ ಕಾಲ ನಡೆಯುವ ಸಭೆಯಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಮತ್ತು ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಅಡಿಯಲ್ಲಿ ಪ್ರಮಾಣೀಕರಣದಲ್ಲಿ ಸಹಕಾರ ಕುರಿತ ಗೋಷ್ಠಿಯನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಾಪನ ಗುಣಮಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು 11 ರಾಷ್ಟಗಳು ಒಡಂಬಡಿಕೆಗೆ ಸಹಿ ಹಾಕಲಿವೆ. ಈ ಒಡಂಬಡಿಕೆಯಿಂದ ಬ್ರಿಕ್ಸ್ ರಾಷ್ಟಗಳ ನಡುವೆ ವ್ಯಾಪಾರ ವೃದ್ಧಿಯಾಗುವುದಲ್ಲದೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ತಯಾರಾಗಲು ಅನುಕೂಲವಾಗುತ್ತದೆ ಎಂದರು. ಸಭೆಯಲ್ಲಿ ಬಿಐಎಸ್ನ ಮಹಾನಿರ್ದೇಶಕ ಸಂಜಯ್ ಗರ್ಗ್ ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಮತ್ತಿತರರು ಪಾಲ್ಗೊಂಡಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾಗತಿಕ ಪೂರೈಕೆ ಸರಣಿ ವ್ಯತ್ಯಯ ಸೇರಿದಂತೆ ಸದ್ಯ ಎದುರಾಗುತ್ತಿರುವ ಆರ್ಥಿಕ ಸವಾಲುಗಳನ್ನು ಹತ್ತಿಕ್ಕಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ನಿಕಟ ಸಹಕಾರ ಅತ್ಯಗತ್ಯ ಎಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರತಿಪಾದಿಸಿದ್ದಾರೆ.
4: Disruptions in global supply chains have also resulted in economic hardship for all our countries. In this setting, there is an urgent need for us to collaborate, take decisive actions for mutual benefit, and find solutions through mutual discussions and deliberations to the vexed problems that we are all facing.
0: ದೆಹಲಿಯಲ್ಲಿಂದು ನಡೆದ ಬಿಮ್ಸ್ಟೆಕ್ ರಾಷ್ಟಗಳ ರಾಷ್ಟೀಯ ಭದ್ರತಾ ಪಡೆಗಳ ಮುಖ್ಯಸ್ಥರ 5ನೇ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಪೂರೈಕೆ ಸರಣಿ ವ್ಯತ್ಯಯದಿಂದ ಎಲ್ಲಾ ದೇಶಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆ. ಹಾಗಾಗಿ ಅದರಿಂದ ಹೊರಬರಲು ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳಲು ಸದಸ್ಯ ರಾಷ್ಟಗಳ ನಡುವೆ ಪರಸ್ಪರ ಸಂವಾದ ಮತ್ತು ಸಹಭಾಗಿತ್ವ ತುರ್ತಾಗಿ ಆಗಬೇಕಿದೆ ಎಂದು ಹೇಳಿದರು. ಬೆಲ್ಜಿಯಂ ಪ್ರವಾಸದಲ್ಲಿರುವ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಬ್ರುಸೆಲ್ಸ್ನಲ್ಲಿಂದು ಭಾರತೀಯ ಕೈಗಾರಿಕಾ ಒಕ್ಕೂಟ, ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾ ಒಕ್ಕೂಟ ಹಾಗೂ ಅಸೋಚಾಮ್ನ ವಾಣಿಜ್ಯ ಪ್ರತಿನಿಧಿಗಳೊಂದಿಗೆ ಸಂವಾದ ನಡೆಸಿದರು. ಈ ಕುರಿತು ತಮ್ಮ ಮಾಧ್ಯಮ ಪೋಸ್ಟ್ನಲ್ಲಿ ವಿವರ ಹಂಚಿಕೊಂಡಿರುವ ಅವರು, ನಿಯೋಗದೊಂದಿಗೆ ಹೇಗೆ ಭಾರತೀಯ ಐರೋಪ್ಯ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದ ದೇಶದ ಉದ್ಯಮಿಗಳಿಗೆ ಅವಕಾಶಗಳ ಬಾಗಿಲನ್ನು ತೆರೆಯುತ್ತದೆ ಹಾಗೂ ಇದರಿಂದ ಭಾರತದ ವಾಣಿಜ್ಯೋದ್ಯಮಿಗಳು, ಎಂಎಸ್ಎಂಇಗಳು ಹಾಗೂ ಜನರಿಗೆ ಅನುಕೂಲಗಳಾಗಲಿವೆ ಎಂಬ ಕುರಿತು ಚರ್ಚೆ ನಡೆಸಲಾಯಿತು ಎಂದು ಹೇಳಿದ್ದಾರೆ. ಪೆಟ್ರೋಲ್, ಡೀಸೆಲ್ ಮತ್ತು ವೈಮಾನಿಕ ಇಂಧನ ಎಟಿಎಫ್ ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಕೇಂದ್ರ ಸರ್ಕಾರ ಪರಿಷ್ಕರಿಸಿದೆ. ಇಂಧನ ರಫ್ತು ತೆರಿಗೆಗಳ ಪಾಕ್ಷಿಕ ಪರಿಶೀಲನೆಯ ಭಾಗವಾಗಿ ಸುಂಕವನ್ನು ಪರಿಷ್ಕರಿಸಲಾಗಿದ್ದು, ಅದರಂತೆ ಡೀಸೆಲ್ ಮೇಲಿನ ಸುಂಕ ಪ್ರತಿ ಲೀಟರ್ಗೆ 15.50 ರೂಪಾಯಿ ಹೆಚ್ಚಿಸಲಾಗಿದೆ. ಎಟಿಎಫ್ ಮೇಲಿನ ಸುಂಕವನ್ನು ಪ್ರತಿ ಲೀಟರ್ಗೆ 14.50 ರೂಪಾಯಿ ಹೆಚ್ಚಿಸಲಾಗಿದ್ದು, ಪೆಟ್ರೋಲ್ ಮೇಲಿನ ಸುಂಕವನ್ನು ಪ್ರತಿ ಲೀಟರ್ಗೆ 2.50 ರೂಪಾಯಿ ಇಳಿಕೆ ಮಾಡಲಾಗಿದೆ. ಹಣಕಾಸು ಸಚಿವಾಲಯ ಪರಿಷ್ಕೃತ ದರಗಳ ಅಧಿಸೂಚನೆ ಹೊರಡಿಸಿದ್ದು, ಆ ದರಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಆದರೆ ದೇಶೀಯ ಬಳಕೆಯ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕದಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಲಾಗಿಲ್ಲ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ರಫ್ತು ನಿರುತ್ತೇಜನಗೊಳಿಸಲು ಕೇಂದ್ರ ಸರ್ಕಾರ ಕಳೆದ March 27 ಜಾರಿಗೆ ಬರುವಂತೆ ಪೆಟ್ರೋಲ್, ಡೀಸೆಲ್ ಮತ್ತು ಎಟಿಎಫ್ ಮೇಲಿನ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಹೆಚ್ಚಳ ಮಾಡಿದೆ. ಪುರುಷರ 3 ಏಕದಿನ ಪಂದ್ಯಗಳ ಸರಣಿಯ 2ನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಇಂದು ಕಾರ್ಡಿಫ್ನ ಸೋಫಿಯಾ ಗಾರ್ಡನ್

ಎರಡರಲ್ಲಿ ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 5:30 ಆರಂಭವಾಗಲಿದೆ. ಇದಕ್ಕೂ ಮೊದಲು ಮಂಗಳವಾರ ಬರ್ಮಿಂಗ್ಹ್ಯಾಮ್ನ ಎಚ್ ಬಾಸ್ಟನ್ನಲ್ಲಿ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತ ತಂಡವು ಆತಿಥೇಯ ಇಂಗ್ಲೆಂಡ್ ತಂಡವನ್ನು 6 ವಿಕೆಟ್ಗಳಿಂದ ಸೋಲಿಸಿತ್ತು. ಮೂರನೇ ಏಕದಿನ ಪಂದ್ಯವು ಭಾನುವಾರ ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ. ಎರಡೂ ಬಾರಿಯ ಒಲಿಂಪಿಕ್ ಪದಕ ವಿಜೇತೆ ಪಿವಿ ಸಿಂಧು ಚೀನಾದ 5ನೇ ಶ್ರೇಯಾಂಕದ ಆಟಗಾರ್ತಿ ಹಾನ್ ಯು ಅವರನ್ನು ನೇರ ಸೆಟ್ಗಳಲ್ಲಿ ಮಣಿಸಿ ಜಪಾನ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಿಯ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪಿವಿ ಸಿಂಧು 2ನೇ ಸುತ್ತಿನ ಸ್ಪರ್ಧೆಯಲ್ಲಿ 21-16 21-14 ಮಣಿಸಿ ಮುಂದಿನ ಹಂತ ಪ್ರವೇಶಿಸಿದರು. ಸದ್ಯ ಟೂರ್ನಿಯಲ್ಲಿ ಉಳಿದಿರುವ ಏಕೈಕ ಆಟಗಾರ್ತಿ ಪಿವಿ ಸಿಂಧು ಆಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ಹೈಡ್ರೋಜನ್ ರೈಲು ಹಾಗೂ ಅಮೃತ್ ಭಾರತ್ ಯೋಜನೆಯಡಿ ಪುನರಾಭಿವೃದ್ಧಿಗೊಂಡ 75 ರೈಲು ನಿಲ್ದಾಣ ನಾಳೆ ಪ್ರಧಾನಿಯವರಿಂದ ಲೋಕಾರ್ಪಣೆ. ಅತ್ಯಾಧುನಿಕ ಮೂಲಸೌಕರ್ಯ, ಅಭಿವೃದ್ಧಿಗೊಂಡ ಆರ್ಥಿಕತೆಯ ಹೆಗ್ಗುರುತು, ಸಚಿವ ರಾಜನಾಥ್ ಸಿಂಗ್. ಮಾಪನ ಗುಣಮಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಡುವೆ ಒಡಂಬಡಿಕೆ, ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಏಕದಿನ ಪಂದ್ಯಗಳ ಕ್ರಿಕೆಟ್ ಸರಣಿ 2ನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ಟುಡಿಯೋದಲ್ಲಿ ಸಮಯ 1:20. ಇನ್ನು ಮುಂದೆ ಕೇಳಿ ಕಗ್ಗದ ಸಿರಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಈತವನು ಪಿಡಿಯಲಿಂದ್ರಿಯ ಕಳವೇ, ಇಂದ್ರಧನು ಕೈದೋಟಿ ಕೊಂಕಿ ಗೆಟಕುವುದೇ. ಇಂದ್ರಿಯಾತೀತವನು ಪಿಡಿಯಲಿಂದ್ರಿಯ ಕಳವೆ, ಇಂದ್ರಧನು ಕೈದೋಟಿ ಕೊಂಕಿ ಗೆಟಕುವುದೇ. ಸಂದೃಶ್ಯವಾತ್ಮವಾತ್ಮಕ್ಕೆ ಬೇರೆ ಕರ್ಣದಿಂ ತಂದ್ರಿ ಬಿಡೆ ದೊರೆವುದದು ಮಂಕುತಿಮ್ಮ. ಸಂದೃಶ್ಯವಾತ್ಮವಾತ್ಮಕ್ಕೆ ಬೇರೆ ಕರ್ಣದಿಂ ತಂದ್ರಿ ಬಿಡೆ ದೊರೆವುದದು ಮಂಕುತಿಮ್ಮ.

ಇದು ಹಿಂದಿನ ಪದ್ಯದ್ದೇ ಒಂದು ಮುಂದುವರೆದು ಭಾಗವಾಗಿ ಕಾಣುತ್ತೆ. ಇಂದ್ರಿಯಾತೀತವಾದ್ದು ಅಂತಿದೆಯಾ, ಸಾಮಾನ್ಯವಾಗಿ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಪಂಚೇಂದ್ರಿಯಗಳಿದೆ, ಈ ಪಂಚೇಂದ್ರಿಯಗಳ ಮೂಲಕವೇ ಎಂಥ ಅನುಭವವನ್ನು ನಾವು ನೋಡಬೇಕು ಅನ್ನುವುದನ್ನು ಭಾರತೀಯ ತತ್ವಶಾಸ್ತ್ರವಾಗಲಿ ಅಥವಾ ಪಾಶ್ಚಾತ್ಯ ಫಿಲಾಸಫಿ ಆಗಲಿ ಒಪ್ಕೊಂಡಿರೋ ಮಾತು. ಆದರೆ ಅನೇಕ ಸಂಗತಿಗಳು ಇಂದ್ರಿಯದ ಒಂದು ಗಡಿಯ ಕೊನೆಯಲ್ಲಿರುತ್ತೆ, ಇಂದ್ರಿಯಗಳ ಗಡಿಯ ಬಾರ್ಡರ್ನಲ್ಲಿರುತ್ತೆ. ಅಲ್ಲಿ ಆ ಅನುಭವಗಳನ್ನು ನಾವು ಪಡೆಯುವುದು ಹೇಗೆ? ಇದನ್ನು ಪಡೆಯಬೇಕಾದ್ರೆ ನಾವು ನಮ್ಮ ಅಂತರಂಗವನ್ನು ಪಳಗಿಸ್ಕೋಬೇಕಾಗುತ್ತೆ, ನಮ್ಮ ಇಂದ್ರಿಯಗಳಿಗೆ ಹತೋಟಿಯನ್ನು ತರಬೇಕಾಗುತ್ತೆ, ಅದಕ್ಕಿಂತ ಮುಖ್ಯವಾಗಿ ನಮ್ಮ ಹೃದಯವನ್ನು ವಿಶಾಲ ಮಾಡ್ಕೋಬೇಕಾಗತ್ತೆ. ಈ ಇಂದ್ರಿಯಗಳನ್ನು ನಾವು

ಕೆಲವು ಸ್ವಿಚ್ಗಳನ್ನು ಮಾತ್ರ ಆನ್ ಮಾಡೋದು ಕಲ್ತಿದ್ದೀವಿ, ಮಿಕ್ಕ ಸ್ವಿಚ್ಗಳನ್ನು ನಾವು ಆನ್ ಮಾಡೋದನ್ನು ಕಲ್ತ್ಕೊಂಡ್ರೆ ನಮ್ಮ ಜೀವನ ಇನ್ನೊಂದು ಸೂಕ್ಷ್ಮವಾಗುತ್ತೆ, ಅದರ ವಿಸ್ತಾರ ಹರಹು ಜಾಸ್ತಿ ಆಗುತ್ತೆ ಅನ್ನೋದನ್ನು ಡಿ ವಿ ಜಿ ಅವರು ಈ ಪದ್ಯದಲ್ಲಿ ಹೇಳ್ತಾರೆ. ಇದು ಇಂದ್ರಿಯದ ಮೂಲಕ ಇಂದ್ರಿಯಾತೀತವಾದ ಅನುಭವಗಳನ್ನು ದಕ್ಕಿಸಿಕೊಳ್ಳುವುದು ಹೇಗೆ ಅನ್ನೋದನ್ನು ಕುರಿತಂಥ ಪದ್ಯ.

ಬಂಧನಗಳೆಲ್ಲವನು ದಾಟಿ ಹೊಳೆ ನೆರೆ ನೀರು ಸಂದಿಪುದು ಕಡಲ ನೀರ್ಗಳನ್ ಅಂತು ಜೀವನ್. ಬಂಧನಗಳೆಲ್ಲವನು ದಾಟಿ ಹೊಳೆ ನೆರೆ ನೀರು ಸಂಧಿಪುದು ಕಡಲ ನೀರ್ಗಳನ್ ಅಂತು ಜೀವನ್. ಇಂದ್ರಿಯದ ಕಟ್ಟುಗಳ ಮೀರ್ದೀಕ್ಷೆ ಯೋಟದಿಂ ಸಂದರುಷಿ ಪನುಪರನ ಮಂಕುತಿಮ್ಮ. ಇಂದ್ರಿಯದ ಕಟ್ಟುಗಳ ಮೀರ್ದೀಕ್ಷೆ ಯೋಟದಿಂ ಸಂದರುಷಿ ಪನುಪರನ ಮಂಕುತಿಮ್ಮ.

0: ಈ ಪದ್ಯದಲ್ಲಿ ಡಿ ವಿ ಜಿಯವರು ನಮ್ಮ ಇಂದ್ರಿಯಗಳನ್ನು ನಾವು ಹೇಗೆ ಮೀರಬೇಕು, ಅಂದರೆ ವಿ ಹ್ಯಾವ್ ಟು ಗೋ ಬಿಯಾಂಡ್ ಅವರ್ ಸೆನ್ಸರಿ ಆರ್ಗನ್ಸ್ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಈ ಬಂಧನಗಳು, ಇಂದ್ರಿಯಗಳು, ಈ ಹೊಳೆನಲ್ಲಿ ಬರುವಂಥ ನೀರು ಹೋಗಿ ಸೇರಿಕೊಂಡು ಸಮುದ್ರವನ್ನು ಸೇರುತ್ತೆ, ಆಗ ಸಮುದ್ರ ಕಡಲಾಗುತ್ತೆ. ಸಿಹಿ ನೀರು ಹೋಗಿ ಸೇರಿದಾಗ ಅದು ಉಪ್ಪು ಕಡಲಾಗುತ್ತೆ. ಹಾಗೆಯೇ ಈ ಜೀವ ಇಂದ್ರಿಯಗಳ ಬಂಧನವನ್ನು, ಕಟ್ಟುಗಳನ್ನು ಮೀರಿ ಮುಂದಕ್ಕೆ ಹೋದಾಗ ಅದು ಆತ್ಮ ಅನ್ನುವಂಥ ಅಥವಾ ಪರಮಾತ್ಮ ಅನ್ನುವಂಥ ಸಮುದ್ರವನ್ನು ದಾಟುತ್ತೆ, ಸೇರಿಕೊಳ್ಳುತ್ತೆ. ಇಲ್ಲಿ ಡಿ ವಿ ಜಿಯವರು ಜೀವವನ್ನು ನದಿಗೆ ಮತ್ತು ಆತ್ಮವನ್ನು ಸಮುದ್ರಕ್ಕೆ ಹೋಲಿಸ್ತಾ ಇದ್ದಾರೆ. ತುಂಬ ಉತ್ತಮವಾದ ಹೋಲಿಕೆಗಳನ್ನು ಕೊಡೋದ್ರಲ್ಲಿ ಡಿ ವಿ ಜಿಯವರು ಸಿದ್ಧಹಸ್ತರು. ಈ ಪದ್ಯದಲ್ಲೂ ಕೂಡ ಅದು ಕಾಣಿಸುತ್ತೆ. ಅಂದರೆ ನದಿಗೆ ಯಾವ ಬಂಧನ ಇದೆ, ನದಿಗೆ ಒಂದು ಪಾತ್ರ ಇದೆ, ಅದನ್ನು ಬಿಟ್ಟು ಹರಿದ್ರೆ ಅದು ನದಿಯಾಗೋದಿಲ್ಲ. ಆದರೆ ಸಮುದ್ರಕ್ಕೆ ಇಷ್ಟೇ ಅನ್ನುವಂಥ ಪಾತ್ರ ಇಲ್ಲ. ಅದರ ಪಾತ್ರ, ಅದರ ವಿಸ್ತಾರ, ಅದರ ಗಾತ್ರ ದೊಡ್ಡದು. ಹಾಗೆಯೇ ಜೀವದ ಒಂದು ಮಿತಿ ಚಿಕ್ಕದು, ಆತ್ಮದ ಅಥವಾ ಪರಮಾತ್ಮನ ಒಂದು ಮಿತಿ ಅಥವಾ ಅದರ ಸ್ವರೂಪ ಅನ್ನೋದು ತುಂಬ ದೊಡ್ಡದಿದೆ. ಅಂದರೆ ಅದರ ಅರ್ಥ ಏನಂದರೆ ನಾವು ನದಿಯಿಂದ ಸಮುದ್ರವಾಗಿ ಪರಿವರ್ತನೆ ಆಗಬೇಕು, ವಿ ಶುಡ್ ಬಿಕಮ್ ಓಷನಿಕ್ ಅನ್ನೋದನ್ನು ಡಿ ವಿ ಜಿಯವರು ಈ ಒಂದು ಪದ್ಯದ ಮೂಲಕ ಹೇಳ್ತಿದ್ದಾರೆ. ತಬ್ಬಿಕೊಳ್ಳೋ ವಿಶ್ವವನ್ನು ಮಂಕುತಿಮ್ಮ ಅಂತ ಇನ್ನೊಂದು ಪದ್ಯದಲ್ಲಿ ಹೇಳ್ತಾರೆ. ನಾನು ವಿಸ್ತಾರ ಆಗಬೇಕು, ವಿಸ್ತಾರದಲ್ಲಿ ಬಾಳು, ವೈಶಾಲ್ಯದಲ್ಲಿ ಬಾಳು ಅಂತ ಬೇರೆ ಒಂದು ಕಗ್ಗದಲ್ಲಿ ಹೇಳ್ತಾರೆ. ಮುಖ್ಯವಾಗಿ ವ್ಯಕ್ತಿ ಇವತ್ತಿದ್ದಂತೆ ನಾಳೆ ಇರಬಾರ್ದು, ಅವನು ತನ್ನ ವ್ಯಕ್ತಿತ್ವವನ್ನು ಸದಾ ವಿಕಾಸ ಮಾಡಿಕೊಳ್ತಾ ಹೋಗಬೇಕು. ತನ್ನ ವ್ಯಕ್ತಿತ್ವದ ಪರಿಧಿಗಳನ್ನು, ಎಲ್ಲೆಗಳನ್ನು, ಬೌಂಡ್ರಿಗಳನ್ನು ದಾಟಿ ದಾಟಿ ಅವನು ವಿಶ್ವಾತ್ಮನಾಗಬೇಕು, ವಿಶ್ವಮಾನವನಾಗಬೇಕು ಅನ್ನುವುದು ಡಿ ವಿ ಜಿಯವರು ಅನೇಕ ಪದ್ಯಗಳ ಒಂದು ಒಳಗಿನ ಗುಪ್ತಧಾರೆಯಾಗಿ ಬರ್ತದೆ. ಈ ಪದ್ಯವು ಕೂಡ ಅದನ್ನೇ ಹೇಳ್ತಾ ಇದೆ.
1: ಕಗ್ಗದ ಸಿರಿ, ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಡಾಕ್ಟರ್ ಕೆ ಶ್ರೀನಿವಾಸ್, ವ್ಯಾಖ್ಯಾನ ಡಾಕ್ಟರ್ ಜಿ ಬಿ ಹರೀಶ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎ ವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ

0: ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಕ್ಯಾಚ್ ದ ರೈನ್, ಬಾರಿಶ್ ಕೆ ಪಾನಿ ಕಿ ಏಕ್ ಏಕ್ ಬೂಂದ್ ಕೋ ಹಮೇ ಬಚಾನಾ ಹೈ, ತೋ ಮೇರಾ ಖಾಸ್ ಆಗ್ರಹ ಹೈ, ವರ್ಷಾ ಕಾ ಬೂಂದ್ ಬೂಂದ್ ಪಾನಿ ಹಮ್ ಮಿಲ್ಕರ್ ಕೆ ಬಚಾಯೆ.
2: ವೇರ್ ದೇರ್ಸ್ ವಾಟರ್ ದೇರ್ಸ್ ಲೈಫ್. ಕಮ್ ಲೆಟ್ ಅಸ್ ಅಡಾಪ್ಟ್ ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್ ಇನ್ ಅವರ್ ಹೋಮ್ಸ್ ಅಂಡ್ ಆಫೀಸಸ್. ಲೆಟ್ ಅಸ್ ಬಿಲ್ಡ್ ರೀಚಾರ್ಜ್ ಪಿಟ್ಸ್ ಅಂಡ್ ಶಾಫ್ಟ್ಸ್, ಫಿಕ್ಸ್ ಡಿಫಂಕ್ಟ್ ಬೋರ್ವೆಲ್ಸ್, ರಿಮೂವ್ ಸಿಲ್ಟ್ ಫ್ರಮ್ ವಾಟರ್ ಬಾಡೀಸ್, ಪ್ಲಾಂಟ್ ಆಸ್ ಮೆನಿ ಟ್ರೀಸ್ ಆಸ್ ಪಾಸಿಬಲ್. ದಿಸ್ ಮಾನ್ಸೂನ್ ಲೆಟ್ ಅಸ್ ಜಾಯಿನ್ ಕ್ಯಾಚ್ ದ ರೈನ್ ಕ್ಯಾಂಪೇನ್.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ನಮಸ್ಕಾರ ಸ್ನೇಹಿತರೆ, ಮಧ್ಯಾಹ್ನ 1:30 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಏನ್ ವಿಶೇಷ, ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ, ಯಾರು ನಮ್ಮ ಜೊತೆ ಇದ್ದಾರೆ ಅಂತ ಉತ್ಸಾಹ ಉತ್ಸುಕತೆ ನಿಮಗೂ ಇದೆಯಾ? ಅದೇ ನಮಗೂ ಕೂಡ ಇದೆ. ಭಾರತದ ಬಾಹ್ಯಾಕಾಶದ ಕನಸಾದ ಗಗನಯಾನ ಮೊನ್ನೆ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಇಸ್ರೋ ಇತ್ತೀಚೆಗೆ ಅಂದರೆ ಜುಲೈ 14 ಮೊನ್ನೆ ಗಗನಯಾನದ ಕ್ರ್ಯೂ ಮಾಡೆಲ್ಗೆ ಸಂಬಂಧಿಸಿದ 3 ಪ್ರಮುಖ ಟೆಸ್ಟ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿತು. ಈ ಪರೀಕ್ಷೆಗಳು ನಮ್ಮ ದೇಶದ ಮೊದಲ ಮಾನವ ಬಾಹ್ಯಾಕಾಶ ಯಾನದ ದಾರಿಯಲ್ಲಿ ಅತ್ಯಂತ ಮಹತ್ವದ ಮೈಲಿಗಲ್ಲಾಗಿದೆ. ಈ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನಮ್ಮೊಂದಿಗೆ ಇದ್ದಾರೆ ಮಾಜಿ ಇಸ್ರೋ ವಿಜ್ಞಾನಿ ಶ್ರೀ ಪ್ರಸಾದ್ ಸಿಡಿ. ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ನೆಲ್ಮೆಯ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಪ್ರಸಾದ್ ಸಿಡಿ ಅವರಿಗೆ. ನಮಸ್ಕಾರ ಸರ್.
2: ನಮಸ್ಕಾರ.
1: ತಾವು ಇಸ್ರೋದಲ್ಲಿ 33 ವರ್ಷಗಳ ಸರ್ವಿಸ್ ಮಾಡಿದ್ದೀರಾ, ಬಹಳಷ್ಟು ಮೇಜರ್ ಪ್ರಾಜೆಕ್ಟ್ಸ್ ಅಲ್ಲಿ ಇದ್ರಿ. ನೀವು ನಮ್ಮ ಈ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಫೋನಿನ ಮೂಲಕ ನಮಗೆ ಎಲ್ಲ ವಿಷಯ ತಿಳಿಸ್ತೀರಾ ಅಂತ ಹೇಳಿರೋದ್ರಿಂದ ಬಹಳ ಸಂತೋಷ, ಸುಸ್ವಾಗತ ಸರ್. ಸರ್, ನನ್ನ ಮೊದಲ ಪ್ರಶ್ನೆ ಏನು ಅಂದ್ರೆ, ಸೊ ಗಗನಯಾನ ಯೋಜನೆ ಇದು ತುಂಬಾ ಸರಳವಾಗಿ ಈಗ ಚಿಕ್ಕದಾಗಿ ಹೇಳಬೇಕು ಅಂತ ಅಂದ್ರೆ ಹೇಗೆ ಹೇಳ್ತೀರಾ, ಆಮೇಲೆ ಈ ಮೊನ್ನೆ ಟೆಸ್ಟ್ ಬಗ್ಗೆ ಮಾತಾಡೋಣ.
2: ಓಕೆ, ಇದು ನಾವು ಸ್ಟ್ರೈಟವೇ ಅದಕ್ಕೆ ಏನ್ ಪ್ರೋಗ್ರಾಮ್ ಮಾಡುದು, ಈಗ ಒಂದು ಕಪಲ್ ಆಫ್ ಡೇಸ್ ಮುಂಚೆ ಅದು ನೇರ ಕೊಟ್ಟಿದ್ರೆ ಅಷ್ಟು ಸರಿಗೆ ಇರೋದಿಲ್ಲ, ಸ್ವಲ್ಪ ಬ್ಯಾಕ್ ಗ್ರೌಂಡ್ ಹಿಸ್ಟ್ರಿ ಕೊಡ್ತೀವಿ. ಓಕೆನಾ?
1: ಎಸ್ ಎಸ್, ಹೌದು.
2: ಓಕೆ, ಫಸ್ಟ್ ಆಫ್ ಆಲ್ ಈ ಗಗನಯಾನ್ ಮಿಷನ್ ಯಾತಕ್ಕೆ, ಈವನ್ ಪಾಕಿಯರ್ ತಗೊಂಡ್ರೆ ದೇಶದ್ದು US ಇರ್ಬೋದು, ಚೈನಾ ಇರ್ಬೋದು, ರಷ್ಯಾ ಇರ್ಬೋದು, ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಯಾತಕ್ಕೆ ಇದು, ವೈ ಇಟ್ ಇಸ್ ರಿಕ್ವೈರ್ಡ್, ಅದಕ್ಕೆ ಏನ್ ಮಾಡ್ತಾರೆ, ಬಿಕಾಸ್ ಮನುಷ್ಯನಿಗೆ ಒಂದು ರಿಸರ್ಚ್ ಮಾಡ್ಬೇಕು ಅನ್ಕೆ ಇಟ್ಸ್ ಅನ್ಲಿಮಿಟೆಡ್ ಸ್ಕೋಪ್. ಅದರಿಂದ ಈ ಜೀರೋ ಗ್ರಾವಿಟಿ ಅಲ್ಲಿ ಯಾವ್ದು ಬೇಕಾದ್ರೆ ಮೈಕ್ರೋ ಗ್ರಾವಿಟಿ ಅಂತ ಜಾಗದಲ್ಲಿ ಬೇಕಾದಷ್ಟು ಎಕ್ಸ್ಪೆರಿಮೆಂಟ್ ಗಳು ಮಾಡಿದ್ರೆ ಅದು ಮುಂದಿನ ಪೀಳಿಗೆಗೆ ಅದು ಬಹಳ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ವಿ ಹ್ಯಾವ್ ಎ ಲ್ಯಾಬೊರೇಟರಿ ಇನ್ ದಿ ಔಟರ್ ಸ್ಪೇಸ್. ಅದು ಅದಕ್ಕೆ ನಾವು ಅದು ಇಂಟರ್ನ್ಯಾಷನಲ್ ಎಲ್ಲಾರನ್ನು ಕಾಂಟ್ರಿಬ್ಯೂಟ್ ಮಾಡೋದ್ರಿಂದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತಾರೆ.
1: ಓಕೆ,
2: ಇದು ಸೈಂಟಿಫಿಕ್ ಗೋಸ್ಕರ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಮೆಡಿಕಲ್ ರಿಸರ್ಚ್ ಇರ್ಬೋದು, ಅಥವಾ ಸೋಫಿಸ್ಟಿಕೇಟೆಡ್ ಮೆಟೀರಿಯಲ್ ಮುಂದಕ್ಕೆ ಅದನ್ನೆಲ್ಲ ಸಂಶೋಧನೆ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಜೀರೋ ಗ್ರಾವಿಟಿ ನಲ್ಲಿ ಮಾಡ್ಬೇಕು ಅಂತ
1: ಮಾತಾಡ್ತೀವಿ.
2: ಇದು ಬೇಸಿಕ್. ಇದು ಈ ಇದರಲ್ಲಿ ಇವಾಗ ಒಂದು ಸ್ಪೇಸ್ ಸ್ಟೇಷನ್ ಮಾಡ್ಬೇಕಾದ್ರೆ ಇಟ್ ಲೈಕ್ ಎ ಬಿಲ್ಡಿಂಗ್, ಒಂದು ಬಿಲ್ಡಿಂಗ್ ತೋಡೋ ನಾವು ಸ್ಪೇಸ್ ಹೇಳಕ್ ಆಗೋದಿಲ್ಲ. ಇವಾಗ ನಾವು ತೋಡಕ್ ಹೋದ್ರು ಕೂಡ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಒಂದು ಫುಟ್ಬಾಲ್ ಗ್ರೌಂಡ್ ಅಷ್ಟು ದೊಡ್ಡದಾಗಿರುತ್ತೆ. ಅದು ಅಷ್ಟೊಂದು ಸೆವೆರಲ್ ಹಂಡ್ರೆಡ್ಸ್ ಆಫ್ ಟನ್ಸ್, ಅದನ್ನೆಲ್ಲ ಜಸ್ಟ್ ಒಂದು ರಾಕೆಟ್ ಅಲ್ಲಿ ತಗೊಂಡು ಹೋಗಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಇಲ್ಲಿಂದ ಡಿಸೈನ್ ಮಾಡಿ ಎಲ್ಲ ಪ್ರೀ ಫ್ಯಾಬ್ರಿಕೇಟೆಡ್ ಒಂದೊಂದೇ ತರಗಿ ಈ ಕಾರ್ಗೋ ರಾಕೆಟ್ ಅಲ್ಲಿ ತಗೊಂಡೋಗಿ ಒಂದು 100 ಕಿಲೋಮೀಟರ್ ಎತ್ತರದಲ್ಲಿ ಭೂಮಿಯ ಮೇಲೆ ಅಲ್ಲಿ ತಗೊಂಡೋಗಿ ಸ್ಪೇಸ್ ಸ್ಟೇಷನ್ ಎಸ್ಟಾಬ್ಲಿಷ್ ಮಾಡ್ತಾರೆ. ನೋಡಿ, ಇದರಲ್ಲೇ ಕೂಡ ಎಷ್ಟು ಸೈಂಟಿಫಿಕ್ ಟೆಕ್ನಾಲಜಿಕಲ್ ಎಕ್ಸ್ಪರ್ಟ್ ಇರ್ಬೇಕು. ಅದು ಒಂದು ಜಾಗಕ್ಕೆ ತಗೊಂಡು ಇಡಬೇಕಾದ್ರೆ ಅದಕ್ಕೆ ಪಾರ್ಟ್ ಬೈ ಪಾರ್ಟ್ ತಗೊಂಡು ಇಲ್ಲಿ ನಾವು ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಅಲ್ಲಿ ಯಾವುದು ಜೆಸಿಬಿನೇ ಆಗ್ಲಿ ಕ್ರೇನ್ ಆಗ್ಲಿ ಯಾರೂ ಇಲ್ಲ, ಹೌ ಮೆಕ್ಯಾನಿಕಲ್ ಇದ್ದಾರೆ ಅಷ್ಟು ಬಿ ಇಂಟಿಗ್ರೇಟೆಡ್ ಟುಗೆದರ್. ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಬೇಕಾದ್ದು ಮುಂದೆ ನಾವು ಒಂದು ಚೂರು ತಗೊಂಡಾಗ ಸೇರಿಸ್ಬೇಕಾದ್ರೆ ಡಾಕಿಂಗ್, ಅದನ್ನ ಡಾಕಿಂಗ್ ಮಾಡಾದ್ಮೇಲೆ ತಿರ್ಗಾ ಅದು ಡಿ ಡಾಕಿಂಗ್ ಅಥವಾ ಅನ್ ಡಾಕಿಂಗ್ ಆಗ್ಬೇಕಾಗತ್ತೆ.
1: ಓಕೆ,
2: ಇದು ಸ್ವಲ್ಪ ಅಲ್ಲಿಂದ ಈಚೆಗೆ ಹೋಗ್ತೀನಿ, ಹಿಂದಿನ ಮುಂದೆ ಹೋಗ್ತಾ ಇರ್ತೀನಿ. ಇದೇ ಅಂಡರ್ಸ್ಟ್ಯಾಂಡಿಂಗ್ ಗೋಸ್ಕರ ಈ ಡಾಕಿಂಗ್ ಅನ್ ಡಾಕಿಂಗ್ ಗೋಸ್ಕರ ನಾವು ISRO ಕೂಡ ಈಗ ಒಂದು March 25 ಹೋದ ವರ್ಷ ಮಾರ್ಚ್ ಅಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡುದು ನಮ್ಮ PSLV ರಾಕೆಟ್ ಇಂದ 2 ಚಿಕ್ಕ ಚಿಕ್ಕ ಸ್ಯಾಟಲೈಟ್ ಜಸ್ಟ್ ಅರೌಂಡ್ 220 kg ಇರುವಂತದ್ದು, ಒಂದಿನ ರಿಲೀಸ್ ಮಾಡಿದ್ವು. ಅದು ರಿಲೀಸ್ ಮಾಡಿ ಕಪಲ್ ಆಫ್ ಸೆಕೆಂಡ್ಸ್ ಆದ್ಮೇಲಿಂದ ಎರಡನೇ ದಿನ ರಿಲೀಸ್ ಮಾಡಿದ್ವು. ಅಷ್ಟಕ್ಕಾಗಿ ಮೊದಲನೇದು 100 kilometers ದೂರ ಹೊರಟೋಗಿರುತ್ತೆ. ಇದು ಈಗ ಎರಡನೇದು ಹೋಗಿ ಹತ್ತಿಸ್ಕೊಂಡು ಹೋಗ್ಬೇಕು ಅದನ್ನ. ಅದನ್ನ ಹೋಗಿ ಅಲ್ಲಿಗೆ ಒಂದು ಸ್ಟೇಷನರಿ, ಇನ್ನೊಂದು ಚೇಸರು, ಒಂದಕ್ಕೊಂದು ಹೋಗಿ ಅದು ತ್ರಿಗಾ ಡಾಕಿಂಗ್ ಆಗ್ಬೇಕು. ಈ ಎಕ್ಸ್ಪೆರಿಮೆಂಟ್ ಮಾಡಿದ್ವು ನಾವು, ಹೈಲಿ ಸಕ್ಸಸ್ಫುಲ್. ಅದನ್ನ ಚಿಕ್ಕದಾಗಿ ಮಾಡಿದ್ರು ಕೂಡ ನಾವು March 25 ಇಂಡಿಯಾ ಬಿಕೇಮ್ ದಿ ಫೋರ್ತ್ ಕಂಟ್ರಿ ಇನ್ ದಿ ವರ್ಲ್ಡ್ ಟು ಹ್ಯಾವ್ ದಿಸ್ ನಾಲೆಡ್ಜ್.
3: ಸೂಪರ್.
2: ಯಾವ ರೀತಿ ಡಾಕಿಂಗ್ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೊಂಡ್ವಿ ನಾವು.
3: ವೆರಿ ನೈಸ್.
2: ಅದಕ್ಕೆ ಮುಂಚೆ ಇದ್ದದ್ದು US, ರಷ್ಯಾ ಅಂಡ್ ಚೈನಾ. ಈಗ ಇಂಡಿಯಾ ಬಿಕೇಮ್ ದಿ ಫೋರ್ತ್ ಕಂಟ್ರಿ ಟು ಹ್ಯಾವ್ ದಿಸ್ ನಾಲೆಡ್ಜ್.
3: ಬಹಳ ಹೆಮ್ಮೆಯ ವಿಷಯ.
2: ಗ್ರೇಟೆಸ್ಟ್ ಅಚೀವ್ಮೆಂಟ್.
3: ಹೌದು, ಬಹಳ ಹೆಮ್ಮೆಯ ವಿಷಯ.
2: ಇದಾದ್ಮೇಲಿಂದ ಇವಾಗ ನಾವು ಬರಬೇಕಾದ್ರೆ, ನಾವು ಇವಾಗ ಅಮೆರಿಕನ್ಸ್ ಏನು ಆಸ್ಟ್ರೋನಾಟ್ ಅಂತ ಕರೀತಾರೆ, ರಷ್ಯನ್ಸ್ ಕಾಸ್ಮೋನಾಟ್ ಅಂತಾರೆ, ನಾವು ಅದನ್ನ ಗಗನ ಯಾತ್ರಿ ಅಂತ ಕರಿತೀವಿ. ಈಗ ನಾವು ಗಗನ ಮಿಷನ್ ಈ ಕಂಪ್ಲೀಟ್ ಪ್ರೋಗ್ರಾಮ್ ಗೆ ನಾವು ಗಗನಯಾನ ಅಂತ ಕರ್ಕೊಳ್ತೀವಿ ನಾವು.
3: ಓಕೆ ಓಕೆ. ಅದೇ
2: ನಿಮಗೆ ಗೊತ್ತಿರಬಹುದು, ನಾವೀಗ ಹೋದ ವರ್ಷ June 25 ನಮ್ಮ ಒಬ್ಬ ಇಂಡಿಯನ್ ಏರ್ಫೋರ್ಸ್ ಪೈಲಟ್ ಆಗಿದ್ದವರು ಶುಭಾಂಶು ಶುಕ್ಲಾ,
3: ಕರೆಕ್ಟ್,
2: ಅವರು ಬಾಹ್ಯಾಕಾಶಕ್ಕೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಹೋಗಿ 18 ಅಲ್ಲಿದ್ರು.
3: ಹೌದು,
2: 18 ಅಲ್ಲಿ ಬರ್ಬೇಕು. ಯಾತಕ್ಕೆ ಅದು ಹೇಳಕ್ ಬರ್ತಾ ಇದೀನಿ ಅಂತಂದ್ರೆ, ಈ ಬಾಹ್ಯಾಕಾಶ ಶೂನ್ಯ ಇದರಲ್ಲಿ ಗ್ರಾವಿಟಿನಲ್ಲಿ ಅಷ್ಟು ದಿನ ಕಳೆದು ಬಂದ್ಮೇಲೆ ಆ ಮನುಷ್ಯನ ದೇಹ ಸ್ಥಿತಿ ಹೇಗಿರುತ್ತೆ? ಯಾಕೆಂದ್ರೆ ಮುಂದಕ್ಕೆ ನಾವು ನಮ್ಮ ಗಗನ ಯಾತ್ರಿಗಳು ನಮ್ಮ ಯಾತ್ರಿಗಳನ್ನ ಕಳಿಸಿದ್ರೆ ಅವ್ರ ದೇಹ ಸ್ಥಿತಿ ಹೇಗಿರುತ್ತೆ? ಅವ್ರ ಕಪಲ್ ಆಫ್ ಮಂತ್ಸ್ ಇರ್ಬೋದು, 6 to 8 ಇರ್ಬೋದು, ಅಲ್ಲಿ ಅವ್ರಿಬ್ಬಂದ್ರೆ ಅವ್ರಿಗೆ ಅವ್ರಿಗೆ ಏನಾಗಿರುತ್ತೆ, ಅವ್ರ ದೇಹ ಸ್ಥಿತಿ ಹೇಗಿರುತ್ತೆ, ಅದನ್ನೆಲ್ಲ ಕಲ್ತ್ಕೋಬೇಕಾದ್ರೆ ಇದು ಯಾಕೆ ಕೇಳ್ತೀನಿ ಅಂದ್ರೆ, ಈಗಿನ ಕಾಲದ ಹುಡುಗರುಗಳಿಗೆ ಸ್ಟೂಡೆಂಟ್ಸ್ ಎಸ್ಪೆಷಲಿ ಅವರೆಲ್ಲ ಅನ್ಕೊಂತಾರೆ ನಾನು ಮೆಡಿಕಲ್ ಹೋಗ್ಬೇಕು ಅಂತಿದ್ದೀನಿ. ಯೂಶುವಲ್ ಮೆಡಿಕಲ್ ಬೇಕಾದಷ್ಟು ಡಾಕ್ಟರ್ಗಳು ಇರ್ಬೋದು ಇವಾಗ ಈ ಒಂದು ಸಿಟಿನಲ್ಲಿ. ಆದ್ರೆ ಈ ಬಾಹ್ಯಾಕಾಶಕ್ಕೆ ಹೋಗಿ ಬಂದಂತ ಒಬ್ಬ ಆಸ್ಟ್ರೋನಾಟ್ ಗಗನ ಯಾತ್ರಿ, ಅವನ ದೇಹ ಸ್ಥಿತಿ ಹೇಗಿರುತ್ತೆ ಅಂತ ತಿಳುವಳಿಕೆ ಪಡೆಯುವಂತದ್ದು ಎಂತ ಡಾಕ್ಟರ್ಗಳಿದ್ದಾರೆ?
3: ಕರೆಕ್ಟ್.
2: ಅದನ್ನ ಯೋಚನೆ ಮಾಡ್ಬೇಕು. ಅಲ್ಲಿಗೆ ರಿಸರ್ಚ್ ಮಾಡೋದಿಕ್ಕೆ ರೆವಿನ್ಯೂ ಮಾಡೋದಿಕ್ಕೆ ಬೇಕಾದಷ್ಟು ಅವೆನ್ಯೂಸ್ ರಸ್ತೆಗಳು ಮುಂದಿನ ಪೀಳಿಗೆಗೆ ಇದೆಲ್ಲ ಅವೈಲೇಬಲ್ ಇರ್ಬಹುದು.
3: ಖಂಡಿತ ಪ್ರಸಾದ್ ಅವರೇ, ನಾನು ಇನ್ನು ನಿಮ್ಮ ಮಾತಾಡ್ತೀನಿ.
2: 25 ಜೂನ್ ನಲ್ಲಿ ನಮ್ಮ ಬಾಷು ಅವರು ಇದಕ್ಕೆ ಹೋಗಿ 18 ಇದು ಕಳೆದು ಬಂದ್ರು.
3: ಹೌದು,
2: ಇದು ನಮ್ದು ಸ್ಟೇಷನ್ ಅಲ್ಲ, ಅದು ಅದು ಮುಂಚೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್.
3: ಓಕೆ.
2: ಈಗ ನಮ್ದು ಒಂದು ಸ್ಪೇಸ್ ಸ್ಟೇಷನ್ ನಾವು ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ನಾನು ಮುಂಚೆನೆ ಹೇಳ್ದಂಗೆನೆ ಅಲ್ಲಿ ಒಂದು ಸ್ಪೇಸ್ ಸ್ಟೇಷನ್ ಇಟ್ ಕ್ಯಾನ್ ಬಿ ಆಸ್ ಬಿಗ್ ಆಸ್ ಎ
3: ಫುಟ್ಬಾಲ್
2: ಗ್ರೌಂಡ್ ಇರುತ್ತೆ. ಅದನ್ನ ಕೂಡ ಪೀಸ್ ಬೈ ಪೀಸ್ ತಗೊಂಡಿರ್ಬೇಕು. ಯಾವ ದೇಶಗಳಲ್ಲಿ ಇನ್ನೊಬ್ಬರಿಗೆ ಹೇಳ್ಕೊಡಲ್ಲ. ನಾವೇ ನಮ್ಮ ಸೈಂಟಿಸ್ಟ್ ನಮ್ಮ ಟೆಕ್ನಾಲಜಿಸ್ಟ್ ನಾವೇ ಇದನ್ನ ಕಲ್ತ್ಕೊಳ್ಬೇಕು ಅಂತದ್ರಲ್ಲಿ ನಮ್ಮ ಹತ್ರ ಇವಾಗ GSLV ರಾಕೆಟ್ ತಡೀದಿ ಹೆವಿ ಅಷ್ಟು, ಅದು ಮ್ಯಾಕ್ಸಿಮಮ್ 4 ಟನ್ ಎತ್ತಬಹುದು ಅಂತ ಒಂದು ಪೇಲೋಡ್ ತಗೊಂಡೋಗಿ ಒಂದು ನಿರ್ದಿಷ್ಟವಾದ ಜಾಗದ ತಗೊಂಡೋಗಿ ಇಟ್ಟು ಮತ್ತೆ ರಾಕೆಟ್ ನಾವು ಕಾರ್ಗೋ ರಾಕೆಟ್ ಕರ್ಕೊಬಹುದು ಅದನ್ನ ಅಕ್ಕೊಂಡೋಗಿ ನಾವು ಅಂತ ಸ್ಪೇಸ್ ಸ್ಟೇಷನ್ ಎಸ್ಟಾಬ್ಲಿಷ್ ಮಾಡ್ಬೇಕು.
3: ಓಕೆ.
2: ಇದಕ್ಕೆ ಪ್ರತಿಯೊಂದಕ್ಕೂ ಬೇಕಾದ್ದು ಡಾಕಿಂಗ್ ಡಿ ಡಾಕಿಂಗ್ ಆ ವಿದ್ಯೆನ ಮೊದಲು ಕಲ್ತ್ಕೊಂಡು ಅದು ನಾವು ಅಲ್ಲೇ ಕಲಿತಾ ಇತ್ತು.
3: ಓಕೆ.
2: ಇದು ಬಹಳ ಇಂಪಾರ್ಟೆಂಟ್ ಸ್ಟೆಪ್.
3: ಓಕೆ.
2: ಇದು ಯಾಕೆ ಹೇಳಕ್ ಬರ್ತೀನಿ ಅಂದ್ರೆ ನೀವು ಕೇಳಿರೋ ಪ್ರಶ್ನೆಗೆ ಈ ಈಚೆಗೆ ನಾವು ಮಾಡಿದ 3-4 ಟೆಸ್ಟ್ ಗಳು ಅದು ಮುಂದೊಂದು ಹೆಜ್ಜೆ. ಈ ಕಂಪ್ಲೀಟ್ ನಾವು ಗಗನಯಾತ್ರಿ ಮಾಡ್ಬೇಕಾದ್ರೆ ಐ ಡೋ ನಾಟ್ ನೋ 100 ಹೆಜ್ಜೆಗಳಿರ್ಬೇಕಾಗುತ್ತೆ. ಅಲ್ಲಿಗೆ ಪ್ರತಿಯೊಂದು ಹೆಜ್ಜೆ ಕೂಡ ಮೋಸ್ಟ್ ಕ್ರಿಟಿಕಲ್, ಪ್ರತಿಯೊಂದನ್ನು ಕೂಡ ನಾವು ಸಾಧಿಸ್ಕೊಂಡು ಹೋಗ್ಬೇಕು.
3: ಖಂಡಿತ ಖಂಡಿತ ಪ್ರಸಾದ್ ಅವರೇ. ಪ್ರಸಾದ್ ಅವರೇ, ನಾನು ನಿಮ್ ಜೊತೆ ಮತ್ತೆ ಮಾತಾಡ್ತೀನಿ ನಾನು ನಿಮ್ ಜೊತೆ.
2: ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಇವಾಗ ಫಸ್ಟ್ ತಗೊಳ್ಬೇಕಾದ್ರೆ ನಾವು ಒಂದು ರಾಕೆಟ್ ಅಲ್ಲಿ ಕಳಿಸ್ಬೇಕಾದ್ರೆ ಇವಾಗ 3 ಗಗನ ಯಾತ್ರಿಗಳಿದ್ದಾರೆ ಅನ್ಕೋಣ, ಅವ್ರನ್ನ ಕಳಿಸ್ಬೇಕಾದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೇನೆ ಇದು ಐರೋಸ್ಪಿಯರ್ ಅಲ್ಲಿ ತೂರ್ಕೊಂಡು ಹೋಗ್ಬೇಕಾದ್ರೆ ರಾಕೆಟ್ನ ಮೇಲ್ಗಡೆ ಎನಾರ್ಮಸ್ ಅದು ಫ್ರಿಕ್ಷನ್ ಇಂದ ಹೈ ಟೆಂಪರೇಚರ್ ಬಿಲ್ಟಪ್ ಆಗುತ್ತೆ. ಅಲ್ಲಿಯೇ ಅಂತ ಒಂದು ಈ ನಿರ್ದಿಷ್ಟವಾದ ಜಾಗಕ್ಕೆ ನಮ್ಮ ಈ ಕ್ಯಾಪ್ಸೂಲ್ ತಗೊಂಡೋಗಿ ಬಿಡಬೇಕು. ಆ ಕ್ಯಾಪ್ಸೂಲ್ ನಲ್ಲಿ ಅದನ್ನ ಎರಡು ಭಾಗದಲ್ಲಿ ಹೇಳ್ಬೋದು, ಒಂದು ಕ್ರೂ ಮಾಡ್ಯೂಲ್ ಇದೇ ನಮ್ಮ ಮೂರು ಜನನೋ ಇಬ್ಬರು ಇರ್ತಾರೋ ಅಷ್ಟು ಕೂತ್ಕೊಳ್ಳುವಂಥದ್ದು ಕ್ರೂ ಕೂತ್ಕೊಳ್ಳುವಂತ ಜಾಗ ಕ್ರೂ ಮಾಡ್ಯೂಲ್. ಅದನ್ನ ತಗೊಂಡೋಗಿ ಇದಕ್ಕೆ ಬೇಕಾದಂತ ಅಡ್ಜಸ್ಟ್ಮೆಂಟ್ ಅದೆಲ್ಲ ತಗೊಂಡೋಗಿ ಮನೋವರಿಂಗು ಕಂಟ್ರೋಲ್ ಸಿಸ್ಟಮು ಅದೆಲ್ಲ ಮಾಡ್ಬೇಕಾದ್ರೆ ಅದು ಸರ್ವಿಸ್ ಕ್ಯಾಪ್ಸೂಲ್ ಅಲ್ಲಿ ಎರಡು ಅದನ್ನ ತಗೊಂಡೋಗಿ ರಾಕೆಟ್ ತಗೊಂಡೋಗಿ 400 kilometers ತಗೊಂಡು ಬಿದ್ಬಿಡುತ್ತೆ. ಅಲ್ಲೇ ರಾಕೆಟ್ ಕೆಲಸ ಮುಗಿದೋಯ್ತು. ಇವಾಗ ಇದು ತಗೊಂಡೋಗಿ ನಿಧಾನಾಗಿ ಆವಾಗ್ಲೇ ಇದು ಸ್ಪೇಸ್ ಸ್ಟೇಷನ್ ಮಾಡಾಗಿದೆ ಅನ್ಕೊಳ್ಳಿ, ಅಲ್ಲಿ ತಗೊಂಡೋಗಿ ಡಾಕಿಂಗ್ ಮಾಡ್ತೀವಿ. ಇಲ್ಲಿ ಎರಡು ವಿಧಾನ ಇದೆ. ಅಲ್ಲಿ ಡಾಕಿಂಗ್ ಆದ್ಮೇಲೆ ಅವರು 2-3 ತಿಂಗಳು ಮುಗಿದ್ಬೇರೆ ಅವ್ರ ತಿರ್ಗಾ ವಾಪಸ್ ತಗೊಂಡ್ಬರ್ಬೇಕು ಭೂಮಿಗೆ. ಅದು ಭೂಮಿಗೆ ತಿರ್ಗಾ ವಾಪಸ್ ತರ್ಬೇಕಾದ್ರೆ ತಿರ್ಗಾ ಇವರು ಅದನ್ನ ನಮ್ಮ ಇವರು ರಾಕೆಟ್ ಡೀಲ್ ಡಾಕಿಂಗ್ ಆಗಿ ಅದನ್ನ ಭೂಮಿ ಕಡೆಗೆ ತಿರುಗಿಸಿ ಅದ್ರ ಭೂಮಿ ಕಡೆ ಬರಕ್ಕೆ ಶುರು ಮಾಡ್ಬೇಕು. ಇದು ಬಹಳ ಬಹಳ ಕಷ್ಟ ಮಾಡ್ದು. ಇದ್ರಲ್ಲಿ ಏನಾಗುತ್ತೆ, ಈ ಪ್ರತಿಯೊಂದು ಕಷ್ಟ, ಇದು ಮಾತ್ರ ಕಷ್ಟ ಅಂತ ಹೇಳ್ತಿಲ್ಲ, ಪ್ರತಿಯೊಂದು ಕಷ್ಟ. ಇದು ವಾಪಸ್ ತರ್ಬೇಕಾದ್ರೆ ತಿರ್ಗಾ ನಾನು ಹೇಳ್ದಂಗೆನೆ ಇದ್ರೆ ಐನೋಸ್ಟಿಕ್ ಟೆಂಪರೇಚರ್ ವೆರಿ ಹೈ ಟೆಂಪರೇಚರ್ ಅಲ್ಲಿಗೆ ಬೀಳ್ಕೊಂಡು ಕವಚ ಅಂತ ಹೇಳ್ಬೋದು. ಆ ಕಂಪ್ಲೀಟ್ ಕವಚದ ಅದರೊಳಗಡೆ ಈ ಕ್ಯಾಪ್ಸೂಲ್ ಇರುತ್ತೆ. ಆ ಕವಚದಲ್ಲಿ ಸ್ಪೆಷಲ್ ಮೆಟೀರಿಯಲ್, ಅದರಿಂದ 1500 degrees ಆಫ್ ಫ್ರಿಕ್ಷನ್ ಟೆಂಪರೇಚರ್ ಆಗಿದ್ರು. ಯಾಕೆ ಇದು ಹೇಳಕ್ ಬಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಹಿಂದೆ ಅಪೋಲೋ ಮಿಷನ್ ಟೈಮ್ ನಲ್ಲಿ ಒಂದು ಅಪೋಲೋ 5 ಟೈಮ್ ಅಲ್ಲಿ 7 ಜನ ಆಸ್ಟ್ರೋನಾಟ್ ಇದ್ರು. ಅವ್ರು ವಾಪಸ್ ಭೂಮಿಗೆ ಬರ್ಬೇಕಾದ್ರೆ ಅದರಲ್ಲಿ ನಮ್ಮ ಇಂಡಿಯಾದ ಫಾರಿನ್ ಆಸ್ಟ್ರೋನಾಟ್ ಕಲ್ಪನಾ ಚೌಲಾ ಅವರು ಕೂಡ ಇದ್ರು. ಆ ಹೈ ಟೆಂಪರೇಚರ್ ಇಂದ ಅದು ಆ 7 ಜನ ಆಸ್ಟ್ರೋನಾಟ್ ಕೂಡ ಸುಟ್ಟು ಭಸ್ಮ ಆಗೋಗ್ಬಿಟ್ರು. ಅದು ಹಳೆಯ ಅದರಿಂದ ಈ ಕವಚ ಈ ಕ್ಷೀಣಿಗೆ ಅದು ಪ್ರೊಟೆಕ್ಟ್ ಮಾಡ್ಬೇಕಿದ್ದು. ಅದು ಪ್ರೊಟೆಕ್ಟ್ ಆಗಿ ಏನೋ ಈ ರೀತಿಯ ಕ್ರಾಸ್ ಆಗಿ ಅದು ಭೂಮಿ ಕಡೆಗೆ ಹತ್ತಿರ ಬರ್ತಿದೆ ಏನೋ ಕೂಡ ಅರ್ಥ ಗ್ರಾವಿಟಿ ಬಹಳ ಹೈ ಅದು ವೆಲಾಸಿಟಿ ನಲ್ಲಿ ಬರ್ತಾ ಇರ್ತದೆ.
3: ಓಕೆ,
2: ಆ ಸ್ಪೀಡ್ ನಲ್ಲಿ ನಾನು ಬಂದು ಅದು ಅಪ್ಪಳಿಸಿದ್ರೆ ನುಚ್ಚು ನೂರಾಗಿ ಚೂರು ಚೂರು ಆಗ್ಬಿಡ್ಬೋದು. ಅದರಿಂದ ಇದನ್ನ ಅರೆಸ್ಟ್ ದಿ ಫ್ರೀ ಫಾಲ್.
3: ಓಕೆ,
2: ಅದು ಅರೆಸ್ಟ್ ಆದ ಮುಂಚೆ ನಾವು ಪ್ಯಾರಾಚೂಟ್ ಓಪನ್ ಮಾಡ್ಬೇಕು. ಈ ಪ್ಯಾರಾಚೂಟ್ ಓಪನ್ ಆದ್ರೆ ಅದು ಫ್ರೀ ಫಾಲ್ ನ ಅರೆಸ್ಟ್ ಮಾಡಿ ನಿಧಾನವಾಗಿ ಅದು ಭೂಮಿಗೆ ಇಳಿಯುವಂತದ್ದು ಕೆಲಸ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲ, ಅದು ಭೂಮಿ ಬರ್ತಾ ಇರ್ಬೇಕಾದ್ರೆ ಅದು ತಲೆಕಳಿತ ಬಂದ್ಬಿಟ್ರೆ ಕಷ್ಟ. ಈ ಅಷ್ಟಾರು ಜನ ತಲೆ ಕಳಿಕ ನೀರಿನ ಕಡೆಗೆ ಆಗ್ಬಾರ್ದು. ಅದಕ್ಕೆ ಓರಿಯೆಂಟೇಶನ್ ಅದ್ರ ಡೈರೆಕ್ಷನ್ ಸರಿ ಮಾಡ್ಬೇಕು. ಅವರು ತಲೆ ಎಲ್ಲ ಆಕಾಶದ ಕಡೆಗೆ ಕಾಲೆಲ್ಲ ಭೂಮಿ ಕಡೆಗೆ ಆ ರೀತಿಯಲ್ಲಿ ಓರಿಯೆಂಟೇಶನ್ ಮಾಡ್ಬೇಕಾಗುತ್ತೆ.
3: ಓಕೆ ಓಕೆ,
2: ಅದು ಬಂದು ನೀರಿಗೆ ಅಪ್ ಆ ನಿರ್ದಿಷ್ಟವಾದ ಜಾಗಕ್ಕೆ ಬಂದು ಇಳಿತು ಅನ್ಕೊಳ್ಳೋಣ. ಅಲ್ಲಿ ಇಳಿದ ಕೂಡಲೇ ಅದು ಸಮುದ್ರದಲ್ಲಿ ಬಂದು ಅದು ಮುಳುಗಾಡ್ಬಾರ್ದು, ಅದು ಇಮ್ಮಿಡಿಯೇಟ್ಲಿ ಅದು ತೇಲ್ಬೇಕದು. ಅದಕ್ಕೋಸ್ಕರ ನಾವು 4-6 ಬೆಲೂನ್ ಗಳಿತಿರ್ತೇವೆ, ಯಾಕೆಂದ್ರೆ ಅದನ್ನ ನಾವು ಏರ್ ಅದ್ರಲ್ಲಿ ತುಂಬಿ ಅದ್ ಗಾಳಿಯಿಂದ ಅದು ತೇಲ್ಕೊಂಡು ಮಾಡ್ಕೊಡ್ಬೇಕು. ಇದು 3 tests ಇದೆ. ನಾವು ಈಚೆಗೆ ನಾವು ರೀಸೆಂಟ್ ಆಗಿ
3: ಮಾಡ್ಕೊಂಡು
2: ನೀವ್ ಹೇಳ್ದಂಗೆನೆ ಈಗ ಹೋದ ಭಾನುವಾರ ಈ ಟೆಸ್ಟ್ ಬಾ ನಮ್ಮ ISR ಅವ್ರು ಮಾಡಿ ಹೈಲಿ ಸಕ್ಸಸ್ಫುಲ್ 3 experiments ಮಾಡಾಯ್ತು. ಒಂದು ಕವಚ ಈ ಕ್ಷೀಣ ಅದು ಓಪನ್ ಆಗುತ್ತೆ ಐನೋಸ್ಪಿಯರ್ ರೀಜನ್ ಕ್ರಾಸ್ ಆದ್ಮೇಲೆ. ನೆಕ್ಸ್ಟ್ ಒನ್ ಓರಿಯೆಂಟೇಶನ್ ಅದು ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ತೀವಿ. ಅದು ಎರಡನೇದು. ಮೂರನೇದು ಪ್ಯಾರಾಚೂಟ್ ಓಪನ್. ಆ ಪ್ಯಾರಾಚೂಟ್ ಓಪನ್ ಆಗಿ ಅದು ಸ್ಲೋ ಆಗಿ ನಿಧಾನ ಆಗಿ ಅದು ಬಂದು ಸಮುದ್ರದ ಮೇಲೆ ಇಳಿಬೇಕು. ರಾತ್ರಿಗಳಲ್ಲಿ ಸಮುದ್ರ ಇಳಿದ್ಕೊಳ್ಳೆ ಮುಳುಗೋಗ್ಬಾರ್ದು. ಕಷ್ಟ ಈ ಬೆಲೂನ್ಗಳು

0: ಅದನ್ನ ತುಂಬಿ ತುಂಬಿ ಫ್ಲೋಟ್ ಆಗಿ ಇಟ್ಕೋಬೇಕು. ಇಷ್ಟು ಕೆಲಸ ಕೊಡೋಣ ನಾವು, ಹೋದ ಭಾನುವಾರ ಹೈಲಿ ಸಕ್ಸಸ್ಫುಲ್ ಆಗಿ ಮಾಡಿ ನಮ್ಮ ಭಾರತ ದೇಶ ಅಸ್ ಎಸ್ಟಾಬ್ಲಿಷ್ಡ್ ನ್ಯೂ ಸ್ಟೆಪ್.
1: ವೆರಿ ನೈಸ್.
0: ಇನ್ನೂ ಎಷ್ಟು ಸ್ಟೆಪ್ ಗಳು ಬಾಕಿ ಇದೆ, ಅದು ಬೇಕಾದಷ್ಟು ಆಗ್ಬೇಕು. ಇನ್ನೂ ಅಲ್ಲಿಗೆ ನಾನು ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ, ಇದರಿಂದ ನಮ್ಗೇನ್ ಅನ್ನಿಸ್ತು ನಾವು ಕ್ವಶನ್.
1: ಖಂಡಿತ, ನಾನು ಮತ್ತೆ ಮಾತಾಡ್ತೀನಿ ನಿಮ್ ಜೊತೆ. ಒಂದು ಚಿಕ್ಕ ಬ್ರೇಕ್ ತಗೊಂಡು ನಮ್ಮ ಕೇಳುಗರಿಗೆ ಒಂದು ಹಾಡನ್ನ ಕೇಳಿಸಿ ಮತ್ತೆ ಮಾತಾಡ್ತೀನಿ. ಈ ಕ್ರೀವ್ ಮಾಡೆಲ್ ಅಪ್ರೈಟಿಂಗ್ ಸಿಸ್ಟಮ್ ಅಂದ್ರೆ ಏನು, ಮತ್ತು ಇದು ಗಗನಯಾನದಲ್ಲಿ ಯಾಕೆ ಮುಖ್ಯ ಅಂತ ಮತ್ತೆ ಮಾತಾಡ್ತೀನಿ. ಇದೊಂದು ಚಿಕ್ಕ ಬ್ರೇಕ್ನ ನಂತರ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ನೀವು ಕೇಳ್ತಾ ಇದ್ದೀರಾ FM ರೈನ್ಬೋ ಕನ್ನಡ ಕಾಮನಬಿಲ್ಲು. ನಾವು ಸಾಕ್ತಾ ಇದೀವಿ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ. ಮತ್ತೆ ನಮ್ಮ ಜೊತೆ ಇದ್ದಾರೆ ಇಸ್ರೋದ ಮಾಜಿ ಸೈಂಟಿಸ್ಟ್ ಪ್ರಸಾದ್ ಅವರು. ಅವರು ನಮಗೆ ಈ ಕ್ರೂ ಮಾಡೆಲ್ ಅಪ್ರೈಟಿಂಗ್ ಸಿಸ್ಟಮ್ ಅಂದ್ರೆ ಏನು, ಇದು ಗಗನಯಾನದಲ್ಲಿ ಯಾಕೆ ಅಷ್ಟೊಂದು ಮುಖ್ಯ ಅಂತ ಎಲ್ಲ ಹೇಳ್ತಾ ಇದ್ರು. ಹಾಗೆ ಪ್ರಸಾದ್ ಅವರೇ, ನಿಮಗೆ ಮತ್ತೊಂದು ಪ್ರಶ್ನೆ ಕೇಳಬೇಕು ಅಂದ್ರೆ, ಈ ಪರೀಕ್ಷೆಗಳು ಯಶಸ್ವಿಯಾಗಿರುವುದರಿಂದ ಗಗನಯಾನ ಯೋಜನೆ ಅಥವಾ ಮಿಷನ್ ಎಷ್ಟು ಮುಂದೆ ಬಂದಿದೆ ಅಂತ ನೀವು ಹೇಳಬಹುದು?
2: ಇದು ಅಷ್ಟೇ ಅಲ್ಲ, ಇವಾಗ ಇನ್ನು ಬೇಕಾದಷ್ಟು ಟೆಸ್ಟ್ ನಾನೆಲ್ಲ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ. ಈಗ ಫಾರ್ ಎಕ್ಸಾಂಪಲ್, ಸ್ಟಾರ್ಟಿಂಗ್ ಅಲ್ಲಿ ರಾಕೆಟ್ ಇಂದ ಇದು 400 ಕಿಲೋಮೀಟರ್ ತಗೊಂಡು ಹೋಗ್ಬೇಕು ಅನ್ನೋದು ಪ್ಲಾನ್ ಇರುತ್ತೆ. ಡ್ಯೂ ಟು ಸಮ್ ಪ್ರಾಬ್ಲಮ್ ಸ್ಟಾರ್ಟಿಂಗ್ ಅಲ್ಲೇ ರಾಕೆಟ್ ಯಾವ್ದೋ ಕಂಟ್ರೋಲ್ ಸಿಸ್ಟಮ್ ಅಥವಾ ಇಗ್ನಿಷನ್ ಸೆಲ್ ಆಗ್ಲಿಲ್ವೋ ಅಥವಾ ಪ್ರಾಪರ್ ಪ್ರೆಷರ್ ಸಿಕ್ಕಿಲ್ವೋ, ಅದು ಲಿಫ್ಟ್ ಆಫ್ ಆಗ್ದೇನೆ ಅದೇನಾದ್ರೂ

0: ಆಕ್ಸಿಡೆಂಟ್ ಆಗೋ ಟೈಮ್ ಆದ್ರೆ ನಮ್ಮ ಆಸ್ಟ್ರೋನಾಟ್ ನಾವು ಬಚಾವ್ ಸೇವ್ ಮಾಡ್ಬೇಕು. ಏನ್ ಮಾಡ್ತೀವಿ? ಫ್ಲೈಟ್ ಅಬಾರ್ಟ್ ಸಿಸ್ಟಮ್. ಫ್ಲೈಟ್ ಅಬಾರ್ಟ್ ಸಿಸ್ಟಮ್ ಅಂದ್ರೆ ಇಮಿಡಿಯೇಟ್ಲಿ ಇವಾಗ ನಮ್ಮ ಫೈಟರ್ ಏರ್ಕ್ರಾಫ್ಟ್ ಪೈಲಟ್ ಗಳು ನೋಡ್ರಿ, ನೀವು ಕೇಳಿರ್ತೀರಾ, ಏನಾದ್ರು ಪ್ರಾಬ್ಲಮ್ ಬಂದ್ರೆ ಏರ್ಕ್ರಾಫ್ಟ್ ನಲ್ಲಿ ಅವ್ರ ತಕ್ಷಣ ಎಜೆಕ್ಟ್ ಆಗ್ತಾರೆ. ಸೊ ದಿ ಪೈಲಟ್ ಗೆಟ್ಸ್ ಎಜೆಕ್ಟೆಡ್. ಇಲ್ಲೂ ಕೂಡ ನಾವು ಅಂತ ಒಂದು ರಾಕೆಟ್ ಟೇಕ್ ಆಫ್ ನಲ್ಲಿ ಏನಾದ್ರು ಅನಾಮಲಿ ಪ್ರಾಬ್ಲಮ್ ಬಂದು ಆ ಟೈಮ್ನಲ್ಲಿ ಯಾವ ರೀತಿ ನಾವು ನಮ್ಮ ಅಸ್ಟ್ರೋನಾಟ್ಸ್ನ ಬಚಾವ್ ಮಾಡಬೇಕು ಅನ್ನೋದಕ್ಕೆ ಫ್ಲೈಟ್ ಅಬಾರ್ಟ್ ಸಿಸ್ಟಮ್ ಅದ್ ಮಾಡ್ತೀವಿ. ಅದನ್ನ ಕೂಡ ನಾವು ಆರ್ಡರ್ ಮಾಡಾಯ್ತು. ಅದ್ ಯಾವ ರೀತಿ ಅದನ್ನ ಸೇವ್ ಮಾಡ್ಬೇಕು ಇವಾಗ ಹೇಳ್ದಂಗೆನೆ ಪ್ಯಾರಾಚೂಟ್ ಯಾವ ತರ ಓಪನ್ ಆಗ್ಬೇಕು ಅದೆಲ್ಲ ನಾವು ಮಾಡಿ ಸಕ್ಸಸ್ ಮಾಡಾಗಿದೆ. ಹಂಡ್ರೆಡ್ಸ್ ಆಫ್ ಸಚ್ ಟೆಸ್ಟ್ ಅಷ್ಟು ಬಿಡಾನ್. ಇವಾಗ ನೀವು ಕೇಳಿದ್ರಿ ಸರ್ವಿಸ್ ಮಾಡ್ಯೂಲ್, ಆಮೇಲೆ ಇವರು ಅಸ್ಟ್ರೋನಾಟ್ ಕೂತ್ಕೊಂಡ್ರೆ ಕ್ರೂ ಮಾಡ್ಯೂಲ್, ಇದೆರಡನ್ನು ಕೂಡ ನಾವು ಫೈನಲ್ ಆಗಿ ನಮ್ಮ ರಾಕೆಟ್ ತಗೊಂಡೋಗಿ ಬಿಡೋದು. ಅದು ಸ್ಟೇಷನ್ಗೆ ಅಲ್ಲಿ ಹೋಗಿ ಡಾಕಿಂಗ್ ಆಗ್ಬೇಕಿದು. ಕ್ರೂ ಮಾಡ್ಯೂಲ್ ಅಲ್ಲಿ ಬರೀ ಕ್ರೂಗಳು ಕೂತಿರೋದಕ್ಕೆ ಅವ್ರಿಗೆ ವಸತಿ ಇರೋದು, ಅವ್ರಿಗೆ ಮಾಡಬೇಕಾದ ಎಕ್ಸ್ಪೆರಿಮೆಂಟ್ಸ್ ಮಿನಿಮಮ್ ರಿಕ್ವೈರ್ಮೆಂಟ್ ಅದು ಮಾತ್ರ ಇರುತ್ತೆ ಅಷ್ಟೇನೆ. ಜೊತೆಯಲ್ಲಿ ಹೋಗುದು ಸರ್ವಿಸ್ ಮಾಡ್ಯೂಲ್ ಇರುತ್ತಲ್ಲ ಅದ್ರಲ್ಲಿ ಬೇಕಾದ ಕಮ್ಯುನಿಕೇಶನ್, ಅಲ್ಲಿ ಏನೇನ್ ಆಗ್ತಾ ಇದೆ ಅದನ್ನ ಗ್ರೌಂಡ್ ಎಲ್ಲಿಗೆ ನಮ್ಗೆ ಮೆಸೇಜ್ ಕೊಡ್ತಾ ಇರ್ಬೇಕು. ಅದಕ್ಕೆ ನಾವು ಟೆಲಿಮೆಟ್ರಿ ಸಿಸ್ಟಮ್, ಅದರಿಂದ ಸಿಗ್ನಲ್ ಗಳೆಲ್ಲ ನಾವು ಬರ್ತಾ ಇರ್ಬೇಕು ಕಂಟಿನ್ಯೂಸ್ ಆಗಿ ಎವ್ರಿ ನ್ಯಾನೋ ಸೆಕೆಂಡ್ಸ್ ಅಲ್ಲಿ ಏನ್ ನಡೀತಾ ಇದೆ ಮೇಲ್ಗಡೆ, ಇದು ನಮ್ಗೆ ಭೂ ಕಂಟ್ರೋಲ್ ಸಿಸ್ಟಮ್ಗೆ ಆ ವರ್ತಮಾನಗಳು ನಮಗೆ ಬರ್ತಾ ಇರ್ಬೇಕು. ಆಮೇಲೆ ಕಂಟ್ರೋಲ್ ಸ್ವಲ್ಪ ಈಗ ಡಾಕಿಂಗ್ ಆ ಟೈಮ್ ನಲ್ಲಿ ಮೈನರ್ ಅಡ್ಜಸ್ಟ್ಮೆಂಟ್ ಗಳಾಗಬೇಕಾದ್ರೆ ಈ ಸರ್ವಿಸ್ ಮಾಡ್ಯೂಲ್ ಇಂದ ಹಿಂಗಡೆಯಿಂದ ಅದು ವರ್ಕೌಟ್ ಆಗ್ಬೇಕು. ಅಲ್ಲಿ ಏನ್ ಸರ್ವಿಸ್ ಮಾಡ್ಯೂಲ್ ಕೆಲಸನ ಬೇರೆ, ಕ್ರೂ ಮಾಡ್ಯೂಲ್ ಅಲ್ಲಿ ಕೂತಿರೋದು ಮಾತ್ರ. ಗೊತ್ತಾಯ್ತಲ್ಲ ಹೇಳಿ ನೆಕ್ಸ್ಟ್ ಕ್ವಶನ್.
1: ಅಂಕಲ್, ನಿಮ್ದು ಇದು ಇಸ್ರೋದಲ್ಲಿ ಈ ಕೆಲಸ ಮಾಡಿದ ಅನುಭವ ಇದೆಯಲ್ಲ, ಈ ರೀತಿಯ ಮಿಷನ್ಗಳ ಹಿಂದೆ ವಿಜ್ಞಾನಿಗಳ ಪರಿಶ್ರಮ ಹೇಗಿರುತ್ತೆ ಅಂತೀರಾ? ಈ ತರ ಮಿಷನ್ ಮಾಡಿದಾಗ ಈ ವಿಜ್ಞಾನಿಗಳ ಪರಿಶ್ರಮ ತುಂಬಾ ಇರಬಹುದಲ್ವಾ? ಮತ್ತೆ ಈ ಯೋಜನೆಯಿಂದ ಭಾರತದ ಯುವ ವಿಜ್ಞಾನಿಗಳು ಅಥವಾ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಪ್ರೇರಣೆ ಸಿಗಬಹುದು?
0: ಇದು ಅದೇನೆ, ಇವಾಗ ಒಂದೊಂದು ಕೂಡ ನಾವು ಅರ್ಥ ಮಾಡ್ಕೊಂಡ್ರೆ ಚಾಲೆಂಜ್ ಎಂತೆಂತ ಚಾಲೆಂಜ್ ಗಳಿದೆ ನೋಡಿ. ಇದರಲ್ಲಿ ಇವಾಗ ಒಂದು ನಮ್ಮ ರಾಕೆಟ್ ಹೇಳಕ್ ಹೋದ್ರು ಕೂಡ ಹೌ ಮೆನಿ ಟೈಪ್ಸ್ ಆಫ್ ಇಂಜಿನಿಯರ್ಸ್ ಆರ್ ರಿಕ್ವೈರ್ಡ್, ಹೌ ಮೆನಿ ಇಂಜಿನಿಯರ್ಸ್ ಅಲ್ಲ, ಹೌ ಮೆನಿ ಡಿಫರೆಂಟ್ ಕ್ಯಾಟಗರಿ, ಡಿಫರೆಂಟ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್, ಕಂಪ್ಯೂಟರ್, ಟೆಕ್ನಾಲಜಿ, ಏರೋಡೈನಮಿಕ್, ಏರೋನಾಟಿಕಲ್, ಮೆಟೀರಿಯಲ್, ಇದೇ ಕೇಳಿ ಎಷ್ಟು ತರ ಇಂಜಿನಿಯರ್ಸ್ ಬೇಕು. ಇದರಲ್ಲಿ ಯಾವ್ದಲ್ಲಾದ್ರೆ ಒಂದು ವ್ಯತ್ಯಾಸ ಕೂಡ ನಾವು ಪ್ರಾಬ್ಲಮ್ ಬರುತ್ತೆ. ಅಲ್ಲಿಗೆ ನಮ್ಮ ಫ್ಯೂಚರ್ ಜನರೇಷನ್ ಹುಡುಗರುಗಳು ದೇ ಕ್ಯಾನ್ ಡಿಸೈಡ್ ಐ ವಾಂಟ್ ಟು ಬಿಕಮ್ ಎ ಮೆಕ್ಯಾನಿಕಲ್ ಇಂಜಿನಿಯರ್, ಎಲೆಕ್ಟ್ರಾನಿಕ್ ಇಂಜಿನಿಯರ್, ಸ್ಟ್ರಕ್ಚರಲ್ ಇಂಜಿನಿಯರ್, ಮೆಟೀರಿಯಲ್, ಹೇಳಿ ಎಷ್ಟು ಬೇಕಂತದ್ದು.
1: ವೆರಿ ನೈಸ್.
0: ಅದು ಅಲ್ಲದೆ ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಬಹಳ ವ್ಯತ್ಯಾಸ ಇದೆ. ಹಿಂದಿನ ಕಾಲದಲ್ಲಿ ನೀವೆಲ್ಲ ಅನ್ಕೊಂತಿರ್ಬೋದು ಅಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್ ನಮ್ಗೆ ಒಂದು ಕ್ಯಾಲ್ಕುಲೇಟರ್ ಕೇಮ್ ಟು ಲೈಫ್ ಸಮ್ವೇರ್ ಇನ್ 1975-76 ಪೀರಿಯಡ್. ಅದಕ್ಕೆ ಮುಂಚೆ ನಾವು ಈವನ್ ಇಫ್ ಯು ಟೇಕ್ ಸ್ಕಾರ್ಚ್ ಟೇಬಲ್ ಇರ್ತಿತ್ತು ಮಾತ್ರ ಲೆಕ್ಕಾಚಾರ ಮಾಡಕ್ಕೆ. ಈಗ ಸೂಪರ್ ಕಂಪ್ಯೂಟರ್ಸ್ ಆರ್ ಅವೈಲೇಬಲ್. ಅಲ್ಲಿ ಈಗಿನ ಜನರೇಷನ್ ಗೆ ವಾಟ್ ವಿ ಕುಡ್ ಡೂ ಇನ್ ಸೆವೆರಲ್ ಮಂತ್ ಅವರ್ ಸ್ಕೂಲ್ ಚಿಲ್ಡ್ರನ್ ಕ್ಯಾನ್ ಡೂ ಟುಡೇ ಇನ್ ವಿತಿನ್ ಎ ಕಪಲ್ ಆಫ್ ಡೇಸ್ ದೇ ಕ್ಯಾನ್ ಡೂ.
1: ನಿಜ,
0: ಅಷ್ಟೊಂದು ಫೆಸಿಲಿಟೀಸ್ ಇದೆ.
1: ಖಂಡಿತ,
0: ನೋ ಡೌಟ್ ಅಬೌಟ್ ಇಟ್. ಚಾಲೆಂಜಸ್ ಆರ್ ಪ್ಲೆಂಟಿ. ಅದರಿಂದ ಹುಡುಗರಿಗೆ ಬೇಕಾದಷ್ಟು ಅದನ್ನು ಕೂಡ ಇದೆ ಇದರಲ್ಲಿ.
1: ಖಂಡಿತವಾಗ್ಲು ಖಂಡಿತವಾಗ್ಲು. ಪ್ರಸಾದ್ ಸರ್ ಅವರೇ, ನಿಮ್ಮ ಅಮೂಲ್ಯ ಸಮಯವನ್ನ ತುಂಬಾ ಸರಳವಾಗಿ, ಈ ರಾಕೆಟ್ ಸೈನ್ಸ್ ಯಾರಿಗೂ ಅರ್ಥ ಆಗಲ್ಲ ಅಂತ ಹೇಳ್ತಾರೆ, ಬಟ್ ನೀವು ಎಷ್ಟು ಸರಳವಾಗಿ ಅರ್ಥವಾಗುವ ರೀತಿಯಲ್ಲಿ ಮಾಹಿತಿನ ಹಂಚಿಕೊಂಡಿದ್ದೀರಾ, ತುಂಬಾ ತುಂಬಾ ಧನ್ಯವಾದಗಳು. ಭಾರತದ ಬಾಹ್ಯಾಕಾಶ ಪಯಣದ ಬಗ್ಗೆ ಇನ್ನಷ್ಟು ನಮಗೆ ಮತ್ತಷ್ಟು ಹೆಮ್ಮೆ ಮತ್ತು ಕುತೂಹಲ ಮೂಡಿಸಿದೆ. ನಿಮ್ಮ ಮಾತುಗಳಿಗೆ ಅಭಿನಂದನೆಗಳು. ಗಗನ್ಯಾನ್ ಯಶಸ್ವಿಯಾಗಲಿ, ಮತ್ತು ನಿಮ್ಮೆಂಥ ಎಲ್ಲ ಸೈಂಟಿಸ್ಟ್ಗಳ ಪ್ರೇರಣೆಯಿಂದ ನಮ್ಮ ಯುವ ಜನರು ಮತ್ತಷ್ಟು ಈ ತರ ದೇಶಾಭಿಮಾನ ಕೆಲಸವನ್ನ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಮಾತುಕತೆಯನ್ನ ಮುಗಿಸ್ತೀನಿ. ಕೊನೆಯದಾಗಿ ಏನಾದ್ರೂ ಒಂದ್ ಎರಡು ನಿಮಿಷದಲ್ಲಿ ಹೇಳಕ್ ಇಷ್ಟಪಡೋದಾದ್ರೆ ಖಂಡಿತವಾಗ್ಲೂ ತಿಳಿಸಬಹುದು.
0: ಫಸ್ಟ್ ಆಫ್ ಆಲ್ ಐ ಟು ಥ್ಯಾಂಕ್ ಕಂಪ್ಲೀಟ್ ಯುವರ್ ಆರ್ಗನೈಸೇಷನ್ ಫಾರ್ ಇನ್ವೈಟಿಂಗ್ ಮೀ ಫಾರ್ ದಿಸ್ ಸ್ಮಾಲ್ ಲಿಟಲ್ ಟಾಕ್. ಸೋ ಅದರಿಂದ ಸ್ವಲ್ಪ ಜನಕ್ಕೆ ಅದನ್ನು ಅನುಕೂಲ ಆಗಿರುತ್ತೆ ಅಂತ ನಂಬಿ ಇರ್ತೀನಿ, ನಾನು ನಂಬಿದ್ದೀನಿ.
1: ಖಂಡಿತ.
0: ಸೊ ಒನ್ಸ್ ಅಗೇನ್ ಐ ಥ್ಯಾಂಕ್ ಯು ಫಾರ್ ಅರೇಂಜಿಂಗ್ ದಿಸ್ ಪ್ರೋಗ್ರಾಮ್. ಥ್ಯಾಂಕ್ ಯು ವೆರಿ ಮಚ್.
1: ಥ್ಯಾಂಕ್ ಯು ಸರ್ ಪ್ರಸಾದ್ ಸರ್.

0: ಇದಾಗಿತ್ತು ಇವತ್ತು ಇಸ್ರೋದ ಮಾಜಿ ಸೈಂಟಿಸ್ಟ್ ಅವರಾದ ಪ್ರಸಾದ್ ಸಿಡಿ ಅವರೊಂದಿಗೆ ಮಾತುಕತೆ. ಕ್ರ್ಯೂ ಮಾಡೆಲ್ ಅಪ್ರಿಂಗಿಂಗ್ ಸಿಸ್ಟಮ್ ಅಂದ್ರೆ ಏನು, ಇದು ಗಗನಯಾನದಲ್ಲಿ ಯಾಕೆ ಇಷ್ಟೊಂದು ಮುಖ್ಯ, ಮತ್ತು ಇತ್ತೀಚೆಗೆ ಇಸ್ರೋ ಮಾಡಿದಂತಹ ಮೂರು ಯಶಸ್ವಿ ಪರೀಕ್ಷೆಗಳ ಬಗ್ಗೆ ಇವತ್ತು ನಾವು ನಮ್ಮ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಸ್ವಲ್ಪ ಹೊತ್ತು ಮಾತಾಡಿ ಎಲ್ಲರಿಗೆ ಸ್ವಲ್ಪ ಮಾಹಿತಿಯನ್ನ ಹಂಚಿಕೊಳ್ಳುವಂತಹ ಪ್ರಯತ್ನ ಇದಾಗಿತ್ತು. ಇದರಿಂದ ನಿಮಗೇನಾದರೂ ಸ್ವಲ್ಪ ಸಾರ್ಥಕತೆ ಅನಿಸಿದ್ರೆ ನಮ್ಮ ಲಂಚ್ ಬಾಕ್ಸ್ ಕಾರ್ಯಕ್ರಮದ ಯಶಸ್ಸು ಅಂತ ಹೇಳ್ತಾ ಇಂದಿನ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ.
1: ಒಂದು ಸಮಾಚಾರ ಹೇಳಕ್ಕೆ ಇಷ್ಟಪಡ್ತಿದ್ದಂತು, ನಾವು ಮುಂದಿನ ವರ್ಷ 2027 ನಲ್ಲಿ ಅನ್ಮ್ಯಾನ್ಡ್ ಕ್ರೂ ಒಂದು ಗಗನಯಾನ್ 1 ಕಲಿಸ್ಬೇಕು ಅಂತ ಇದೀವಿ. ಅದನ್ನಾಗೆ ರೆಡಿ ಆಗ್ತಾ ಇದೆ, ಅಷ್ಟೊತ್ತ ಬಾಕಿ ಟೆಸ್ಟ್ ಗಳೆಲ್ಲ ಮುಗಿದಿರುತ್ತೆ ಅನ್ಕೊಂತೀನಿ. ಇದು ಅನ್ಮ್ಯಾನ್ಡ್, ಇದ್ರಲ್ಲಿ
0: ಯಾರು
1: ಗಗನಯಾತ್ರಿಗಳು ಇರೋದಿಲ್ಲ, ಆದ್ರೆ ಒಂದು ರೋಬೋ ವೈಮಿತ್ರ ಅಂತ ಹೇಳಿ, ವೈಮಿತ್ರ ಅಂದ್ಬಿಟ್ಟು ಒಂದು ರೋಬೋನ ಕೂರಿಸಿ ಅದನ್ನ ನಾವು ಕಲಿಸ್ಬೇಕು ಅಂತ ಇದೀವಿ.
0: ನೆಕ್ಸ್ಟ್
1: ಇಯರ್ ಬೈ ಅರೌಂಡ್ ಆಗಸ್ಟ್ ಬಿಗಿನಿಂಗ್, ವಿತ್ ಆಲ್ ಯುವರ್ ಗುಡ್ ವಿಶಸ್ ಐ ಹೋಪ್ ಐ ಹೆಲ್ಪ್ ಅವರ್ ಸಕ್ಸೀಡ್.
0: ಖಂಡಿತವಾಗ್ಲೂ ಅಂಕಲ್, ವೈಮಿತ್ರ ಅನ್ನೋ ಈ ಅನ್ಮ್ಯಾನ್ಡ್ ಹೇಳಿದ್ರಲ್ಲ ಮಿಷನ್, ಅದು ಕೂಡ ಸಕ್ಸಸ್ ಆಗಲಿ ಅಂತ ನಾವು ಕೂಡ ಬೇಡ್ಕೋತೀವಿ. ಥ್ಯಾಂಕ್ ಯು ಸೋ ಮಚ್ ನೀವು ನಮ್ಮ ಜೊತೆ ಇಷ್ಟು ಅಮೂಲ್ಯ ಸಮಯವನ್ನು ಕಳೆದಿದ್ದಕ್ಕೆ. ಧನ್ಯವಾದ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ರಾಜ್ಯದ ಬರ ಪರಿಸ್ಥಿತಿಯನ್ನು ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸುವಂತೆ ಪ್ರಧಾನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರ. ಗುಣಮಟ್ಟದ ಮಾನದಂಡ ವಿಚಾರ ವಿನಿಮಯ ಕುರಿತಂತೆ ಬೆಂಗಳೂರಿನಲ್ಲಿಂದು ಬ್ರಿಕ್ಸ್ 11 ರಾಷ್ಟ್ರಗಳಿಂದ ಒಡಂಬಡಿಕೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ನವದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವರಿಷ್ಠರೊಂದಿಗೆ ಚರ್ಚೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ ರಾಜ್ಯದ 4 ರೈಲು ನಿಲ್ದಾಣಗಳು ನಾಳೆ ಪ್ರಧಾನಿಯವರಿಂದ ಲೋಕಾರ್ಪಣೆ. ಹಾಗೂ ಉಪಸಭಾಪತಿ ಎಂಕೆ ಪ್ರಾಣೇಶ್ ಪರಿಷತ್ ಸದಸ್ಯತ್ವ ರದ್ದು, ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ವಜಾ. ರಾಜ್ಯವು ತೀವ್ರ ಮಳೆಯ ಕೊರತೆ, ಕುಡಿಯುವ ನೀರಿನ ಬಿಕ್ಕಟ್ಟು ಹಾಗೂ ಕೃಷಿ ಮತ್ತು ಗ್ರಾಮೀಣ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ನೆರವು ಕೋರಿ ಕಂದಾಯ ಸಚಿವರು ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ರಾಜ್ಯದಲ್ಲಿ ಜೂನ್ ತಿಂಗಳಲ್ಲಿ ಶೇಕಡಾ 42% ಮತ್ತು ಜುಲೈನಲ್ಲಿ ಶೇಕಡಾ 34% ಮಳೆ ಕೊರತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಸಣ್ಣ ಮತ್ತು ಅತಿಸಣ್ಣ ರೈತರ ಸಂಖ್ಯೆಯನ್ನು ನಿರ್ಧರಿಸಲು ಹಳೆಯ ಕೃಷಿ ಜನಗಣತಿಯ ಬದಲಾಗಿ ಫ್ರೂಟ್ಸ್ ದತ್ತಾಂಶವನ್ನು ಪರಿಗಣಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಬಿತ್ತನೆ ಅವಧಿಯಲ್ಲಿನ ಶೇಕಡಾ 20, ಶೇಕಡಾ 59 ಮಳೆ ಕೊರತೆಯನ್ನು ಬರ ಘೋಷಣೆಗೆ ಮಾನದಂಡವಾಗಿ ಪರಿಗಣಿಸಬೇಕು ಎಂದು ತಿಳಿಸಿದ್ದಾರೆ. ಪ್ರಸ್ತುತ ಬರ ಪರಿಸ್ಥಿತಿಯನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸುವುದು ಇಲ್ಲವೇ ಅದಕ್ಕೆ ಸಮಾನವಾದ ವಿಶೇಷ ಆರ್ಥಿಕ ನೆರವು ನೀಡುವಂತೆ ಪ್ರಧಾನಿಗೆ ಮನವಿ ಮಾಡಿದ್ದಾರೆ. ಜಾಗತಿಕ ವ್ಯಾಪಾರ ಪ್ರಮುಖವಾಗಿ ಗುಣಮಟ್ಟದ ಆಧಾರದಲ್ಲಿ ನಡೆಯುತ್ತಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಮತ್ತು ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜಿಸಲಾದ ಬ್ರಿಕ್ಸ್ ರಾಷ್ಟೀಯ ಗುಣಮಟ್ಟ ಸಂಸ್ಥೆಗಳ ಮುಖ್ಯಸ್ಥರ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಆಶಯದೊಂದಿಗೆ ಜಾಗತಿಕ ವ್ಯಾಪಾರಕ್ಕೆ ವೇಗ ನೀಡುವ ಹಾಗೂ ಗ್ರಾಹಕರ ವಿಶ್ವಾಸವನ್ನು ಬಲಪಡಿಸುವ ಪಾರದರ್ಶಕ ಮತ್ತು ಜಾಗತಿಕ ಗುಣಮಟ್ಟದ ಮಾನದಂಡಗಳನ್ನು ರೂಪಿಸಲು ಭಾರತ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಮಾಪನ ಗುಣಮಟ್ಟ ವಿಷಯದಲ್ಲಿ ಸಮನ್ವಯ ರೂಪಿಸಲು ಇಂದು 11 ರಾಷ್ಟ್ರಗಳು ಒಡಂಬಡಿಕೆಗೆ ಸಹಿ ಹಾಕಲಿವೆ. ಈ ಒಡಂಬಡಿಕೆಯಿಂದ ಬ್ರಿಕ್ಸ್ ರಾಷ್ಟ್ರಗಳ ನಡುವೆ ವ್ಯಾಪಾರ ವೃದ್ಧಿಯಾಗುವುದಲ್ಲದೆ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ತಯಾರಾಗಲು ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ.
1: ಈ ಬ್ರಿಕ್ಸ್ ಸಮ್ಮೇಳನದಲ್ಲಿ ಮುಖ್ಯವಾಗಿ ನಾವು MOU ಒಪ್ಪಂದಗಳನ್ನು ಈ ಎಲ್ಲಾ ದೇಶಗಳ ಜೊತೆಗೆ ಮಾಡ್ತಾ ಇದ್ದೀವಿ. ಕಳೆದ ಹಲವಾರು ವರ್ಷಗಳಿಂದ ಇದು ಪೆಂಡಿಂಗ್ ಇತ್ತು. ಇದರಲ್ಲಿ ಮಾಹಿತಿಗಳನ್ನು ನಾವು ಪರಸ್ಪರ ಶೇರ್ ಮಾಡುವಂತದ್ದು, ಒಳ್ಳೆಯ ಪ್ರಾಕ್ಟೀಸಸ್ಗಳೇನಿದೆ ಅದನ್ನ ಎಕ್ಸ್ಚೇಂಜ್ ಮಾಡೋದು, ಟೆಕ್ನಿಕಲ್ ಕೊಲಾಬರೇಷನ್ ಮತ್ತು ಸಾಮರ್ಥ್ಯವನ್ನು ವೃದ್ಧಿ ಮಾಡುವಂತಹದ್ದು, ಈ ಎಲ್ಲ ಸಂಗತಿಗಳ ಬಗ್ಗೆ ಈ MOU ಬಹಳ ಒಳ್ಳೆ ರೀತಿಯಲ್ಲಿ ನಮಗೆ ಎಲ್ಲಾ ದೇಶಗಳಿಗೂ ಇದು ಸಹಾಯವನ್ನು ಮಾಡುತ್ತದೆ.
0: ಸಭೆಯಲ್ಲಿ ಬಿಐಎಸ್ನ ಮಹಾನಿರ್ದೇಶಕ ಸಂಜಯ್ ಗರ್ಗ್ ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಮತ್ತಿತರರು ಪಾಲ್ಗೊಂಡಿದ್ದರು. ನವದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ದಾರೆ. ಬಳಿಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುರ್ಜೇವಾಲಾ ಅವರೊಂದಿಗೆ ಸಂಪುಟ ವಿಸ್ತರಣೆ ಹಾಗೂ ಸರ್ಕಾರದ ಮುಂದಿನ ಕಾರ್ಯತಂತ್ರಗಳ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾಗಲಕೋಟೆಯ ಬಾದಾಮಿ, ಕೊಪ್ಪಳ, ಆಳ್ನಾವರ, ಬಂಟ್ವಾಳ ನಿಲ್ದಾಣ ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ನಿಲ್ದಾಣಗಳನ್ನು ಅತ್ಯಾಧುನಿಕ ಸೌಲಭ್ಯಗಳು, ಸುಧಾರಿತ ಪ್ರಯಾಣಿಕರ ವಸತಿ ಗೃಹಗಳು ಮತ್ತು ಸುಂದರವಾದ ವಿನ್ಯಾಸಗಳೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ರೈಲ್ವೆ ನಿಲ್ದಾಣ 26.18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮರು ನಿರ್ಮಾಣಗೊಂಡಿದ್ದು, ನಿರೀಕ್ಷಣಾ ಮಂದಿರ, ಟಿಕೆಟ್ ಕೌಂಟರ್ಗಳನ್ನು ನವೀಕರಿಸಲಾಗಿದೆ. ಪ್ರಯಾಣಿಕರು ಓಡಾಡಲು ಪ್ಲಾಟ್ಫಾರ್ಮ್ ಅನ್ನು ಮತ್ತಷ್ಟು ವಿಸ್ತರಣೆ ಮಾಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ರೈಲ್ವೆ ನಿಲ್ದಾಣವನ್ನು 15.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮರು ನಿರ್ಮಿಸಲಾಗಿದೆ. ವಿಶಾಲವಾದ ಪ್ಲಾಟ್ಫಾರ್ಮ್ ನಿರ್ಮಿಸಲಾಗಿದ್ದು, ಪ್ರವಾಸಿ ತಾಣವಾದ ಬಾದಾಮಿ ಪಟ್ಟಣವನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸ ಮಾಡಲಾಗಿದೆ. ಧಾರವಾಡ ಜಿಲ್ಲೆಯ ಆಳ್ನಾವರದ ರೈಲ್ವೆ ನಿಲ್ದಾಣವನ್ನು 17.20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನೀಕರಣಗೊಳಿಸಲಾಗಿದೆ. ಕೊಪ್ಪಳದ ರೈಲ್ವೆ ನಿಲ್ದಾಣವನ್ನು 21.1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನ ಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಅವರ ಸದಸ್ಯತ್ವವನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿ ಆದೇಶ ನೀಡಿದೆ. ಪರಿಷತ್ ಸದಸ್ಯತ್ವ ರದ್ದತಿಯನ್ನು ಪ್ರಶ್ನಿಸಿ ಪ್ರಾಣೇಶ್ ಸಲ್ಲಿಸಿದ್ದ ಅರ್ಜಿಯನ್ನು ನ್ಯಾಯಾಲಯ ವಜಾಗೊಳಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜಾಯ್ ಮಲ್ಯ ಬಾಗ್ಜಿ ಮತ್ತು ವಿಪುಲ್ ಎಂ ಪಂಚೋಲಿ ಅವರನ್ನೊಳಗೊಂಡ ಪೀಠವು ಈ ತೀರ್ಪು ನೀಡಿದೆ. 2021 ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತಗಳ ಮರು ಎಣಿಕೆಗೆ ಆದೇಶಿಸಿದ್ದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಪ್ರಾಣೇಶ್ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದರು. ಅಂದು ಚಲಾವಣೆಯಾಗಿದ್ದ 2410 ಮತಗಳ ಪೈಕಿ 39 ಮತಗಳು ಅಸಿಂಧುವಾಗಿದ್ದವು. ಪ್ರಾಣೇಶ್ ಅವರು 1188 ಹಾಗೂ ಗಾಯತ್ರಿ ಶಾಂತೇಗೌಡ ಅವರು 1182 ಮತಗಳನ್ನು ಗಳಿಸಿದ್ದರು. ಪ್ರಾಣೇಶ್ 6 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ದರು. 12 ನಾಮನಿರ್ದೇಶಿತ ಸದಸ್ಯರು ಮತದಾನ ಮಾಡಲು ಅವಕಾಶವಿಲ್ಲ ಎಂದು ಗಾಯತ್ರಿ ಶಾಂತೇಗೌಡ ನ್ಯಾಯಾಲಯದ ಮೆಟ್ಟಿಲೇರಿದ್ದರು. ರಾಜ್ಯದಲ್ಲಿ ಪ್ರಸಕ್ತ ಮುಂಗಾರು ಆರಂಭವಾಗಿದ್ದರೂ ಸಮರ್ಪಕ ಮಳೆಯಾಗದೆ ರೈತರು ತೀವ್ರ ಸಂಕಷ್ಟದಲ್ಲಿದ್ದಾರೆ ಎಂದು ಬಿಜೆಪಿ ಬಿವೈ ವಿಜಯೇಂದ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಗದಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರ ರೈತರ ನೆರವಿಗೆ ಧಾವಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಎಂದು ದೂರಿದ್ದಾರೆ. ಮಳೆ ಸಮರ್ಪಕವಾಗಿ ಆಗದ ಹಿನ್ನೆಲೆಯಲ್ಲಿ ರೈತರು ಬಿತ್ತನೆ ಮಾಡಿದ ಬೆಳೆಗಳು ಬಾಡಿ ಹೋಗಿವೆ. ರಾಜ್ಯ ಸರ್ಕಾರ ರೈತರ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿದೆ ಎಂದು ಆರೋಪಿಸಿದ್ದಾರೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜ ಸಾಗರ ಜಲಾಶಯದಲ್ಲಿ ಒಳಹರಿವು ಕಡಿಮೆಯಾಗಿದೆ. ಈ ನಡುವೆ ಜಲಾಶಯದಿಂದ ಮಂಡ್ಯ ಜಿಲ್ಲೆಯ ನಾಲೆಗಳಿಗೆ ನೀರು ಬಿಡಬೇಕೆಂದು ರೈತರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ 3ನೇ ದಿನಕ್ಕೆ ಕಾಲಿಟ್ಟಿದೆ. ಬೆಂಗಳೂರಿನ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಗೆ ಜಲಾಶಯದ ಬಳಿ ರೈತರು ಅಡ್ಡಿಪಡಿಸಿದ್ದಾರೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿ ಕುಡಿಯಲು ಮಾತ್ರ ನೀರು ಬಳಸಿ ಎಂದು ಆದೇಶ ನೀಡಿರುವುದರಿಂದ ಮಂಡ್ಯ ಜಿಲ್ಲಾಡಳಿತ ಕೇವಲ ಕುಡಿಯಲು ಮಾತ್ರ ನೀರು ಬಿಡುತ್ತಿದ್ದು ಈವರೆಗೆ ಕೃಷಿ ಚಟುವಟಿಕೆಗೆ ನೀರನ್ನು ಬಿಡುಗಡೆ ಮಾಡಿಲ್ಲ. ಮಂಗಳೂರಿನಲ್ಲಿ ಮಾದಕ ವಸ್ತುಗಳ ವಿರುದ್ದದ ಕಾರ್ಯಾಚರಣೆ ಮುಂದುವರಿದಿದ್ದು ಕಳೆದ 1 ವರ್ಷದಲ್ಲಿ 84 ಪ್ರಕರಣಗಳು ದಾಖಲಾಗಿವೆ. ಮಾದಕ ದ್ರವ್ಯ ಸಾಗಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ಇಬ್ಬರನ್ನು ಬಂಧಿಸಲಾಗಿದ್ದು ಬಂಧಿತರಿಂದ 5,20,00,000 ರೂಪಾಯಿ ಮೌಲ್ಯದ ಮಾದಕ ವಸ್ತುವನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆರೋಪಿಗಳು ದೆಹಲಿಯಿಂದ ಮಾದಕ ವಸ್ತುವನ್ನು ಖರೀದಿಸಿ ಬೆಂಗಳೂರು ನಗರವನ್ನು ಕೇಂದ್ರವಾಗಿಸಿಕೊಂಡಿದ್ದರು. ಬಳಿಕ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಹಾಗೂ ಕೇರಳ ರಾಜ್ಯದ ಇತರೆ ಕಡೆಗಳಿಗೆ ಮಾದಕ ವಸ್ತುವನ್ನು ಪೂರೈಕೆ ಮಾಡುತ್ತಿರುವುದು ತನಿಖೆಯಿಂದ ತಿಳಿದು ಬಂದಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲೇ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸುವ ಜಿಲ್ಲೆಗಳಲ್ಲಿ ರಾಯಚೂರು 5ನೇ ಸ್ಥಾನದಲ್ಲಿದೆ ಎಂಬ ಆಘಾತಕಾರಿ ಮಾಹಿತಿಯನ್ನು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಹನುಮಂತಪ್ಪ ಹಂಚಿಕೊಂಡಿದ್ದಾರೆ. ನಗರದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ನ್ಯಾನೋ ಗೊಬ್ಬರಗಳ ಕುರಿತು ವಿಚಾರ ಸಂಕಿರಣ ಉದ್ಘಾಟಿಸಿ ಮಾತನಾಡಿದ ಅವರು ರಾಸಾಯನಿಕ ಗೊಬ್ಬರಕ್ಕೆ ಪರ್ಯಾಯವಾಗಿ ನ್ಯಾನೋ ಗೊಬ್ಬರ ಜೈವಿಕ ಗೊಬ್ಬರಗಳು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಬಳಕೆ ಮಾಡುವಂತೆ ಸಲಹೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿಯನ್ನು ರಾಷ್ಟೀಯ ವಿಪತ್ತು ಎಂದು ಘೋಷಿಸುವಂತೆ ಪ್ರಧಾನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರ. ಗುಣಮಟ್ಟದ ಮಾನದಂಡ ವಿಚಾರ ವಿನಿಮಯ ಕುರಿತಂತೆ ಬೆಂಗಳೂರಿನಲ್ಲಿಂದು ಬ್ರಿಕ್ಸ್ 11 ರಾಷ್ಟಗಳಿಂದ ಒಡಂಬಡಿಕೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ನವದೆಹಲಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವರಿಷ್ಠರೊಂದಿಗೆ ಚರ್ಚೆ. ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ ರಾಜ್ಯದ 4 ರೈಲು ನಿಲ್ದಾಣಗಳು ನಾಳೆ ಪ್ರಧಾನಿಯವರಿಂದ ಲೋಕಾರ್ಪಣೆ. ಹಾಗೂ ಉಪಸಭಾಪತಿ ಎಂಕೆ ಪ್ರಾಣೇಶ್ ಪರಿಷತ್ ಸದಸ್ಯತ್ವ ರದ್ದು, ಸುಪ್ರೀಂಕೋರ್ಟ್ನಲ್ಲಿ ಅರ್ಜಿ ವಜಾ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಪ್ರಸಾರ ಭಾರತೀಯ ಅಧ್ಯಕ್ಷರಾದ
2: ಆಕಾಶವಾಣಿ ಎಫ್ಎಂ ರೇನ್ಬೋ.
3: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 2:41. ನೀವು ಕೇಳ್ತಾ ಇದ್ದೀರಾ ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್, ಎಫ್ಎಂ ರೈನ್ಬೋ, ಕನ್ನಡ ಕಾಮನವಿಲ್ಲು. ಈಗ ಕನ್ನಡ ಎವರ್ಗ್ರೀನ್ ಸಾಂಗ್ಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ.

0: ಕೆಲವೊಬ್ಬರು ಕೆಲಸ ಮಾಡ್ತಿರ್ತಾರೆ, ಅವರು ಡೆಲಿವರಿ ಮಾಡೋಕ್ಕೆಲ್ಲ ಹೋಗ್ತಿರ್ತಾರೆ, ಅಲ್ಲಿ ಗ್ರಾಹಕರು ಮತ್ತು ಅವರ ನಡುವೆ ಒಂದು ಸಂಬಂಧ ಇರುತ್ತೆ. ಅದೇ ರೀತಿ ರೆಸ್ಟೋರೆಂಟ್ಗಳ ಜೊತೆಗೂ ಕೂಡ ಒಂದು ನಿರಂತರವಾದಂತಹ ಸಂಪರ್ಕ ಇರುತ್ತೆ, ಅವರಿಲ್ದೇನೆ ಒಬ್ರಿಗೊಬ್ರು ನಡೆಯಲ್ಲ. ಅಲ್ಲಿ ಏನಾದರೂ ಸಿಬ್ಬಂದಿಯಿಂದ ಅವಮಾನ ಅಥವಾ ಬೆದರಿಕೆ, ಹೊಡೆದಾಟ ಅಥವಾ ಈ ಲೈಂಗಿಕ ಕಿರುಕುಳಗಳು ಏನಾದರೂ ಆದರೆ ಯಾವ ರೀತಿಯಲ್ಲಿ ಅವರು ಮುಂದುವರಿಬೇಕಾಗತ್ತೆ? ಅದು ಹಾಗೆ ಡೆಲಿವರಿ ಬಾಯ್ಗಳಿಗೂ ಆಗ್ಬೋದು ಅಥವಾ ಡೆಲಿವರಿ ಬಾಯ್ಗಳಿಂದ ಗ್ರಾಹಕರಿಗೂ ಕೂಡ ಆಗ್ಬೋದು. ಏನು ಮಾಡಬೇಕು ಅಲ್ಲಿ, ಅದಕ್ಕೆ ಏನು ಪರಿಹಾರಗಳಿವೆ ಅಂತ ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ. ಇದ್ರ ಬಗ್ಗೆ ತಿಳಿಸಿ ಮೇಡಮ್.
1: ಸರ್, ಡೆಲಿವರಿ ಪಾರ್ಟ್ನರ್ಗಳಿಗೆ ನಾವು ಗಿಗ್ ವರ್ಕರ್ಸ್ ಅಂತಾನು ಕರಿತೀವಿ. ಅವರಿಗೆ ಸಂಪೂರ್ಣವಾದ ಕಾನೂನಿನ ರಕ್ಷಣೆ ಇದೆ ಸರ್. ಕೆಲಸ ಮಾಡುವ ಸಮಯದಲ್ಲಿ ಅಲ್ಲಿ ಏನಾದರೂ ಕಿರುಕುಳ ಅಥವಾ ಹಲ್ಲೆ ನಡೆದ್ರೆ ಅಲ್ಲಿ ಅವರಿಗೆ ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಬಹುದು ಸರ್. ಅವರು ಪೊಲೀಸರಿಗೆ ದೂರು ನೀಡುವ ಹಕ್ಕಿದೆ ಸರ್. ಲಿಂಗ ಜಾತಿ ಆಧಾರದ ಮೇಲೆ ತಾರತಮ್ಯ ಮಾಡಿದ್ರೆ, ಲೈಂಗಿಕ ಕಿರುಕುಳ ಆಗಿದ್ರೆ ಅಲ್ಲಿ ಹತ್ತಿರದ ಪೊಲೀಸ್ ಸ್ಟೇಷನ್ ಯಾವ್ದಿರತ್ತೋ ಅಲ್ಲಿ ಹೋಗಿ ಅವರು FIR ಅನ್ನ ರಿಜಿಸ್ಟರ್ ಮಾಡಬಹುದು.
0: ಈಗ ಸಾಮಾನ್ಯವಾಗಿ ನಾವು ಎಷ್ಟೋ ಕಡೆ ಮೊದಲು ಪುರುಷರು ಗಿಗ್ ವರ್ಕರ್ಗಳು ಸಿಗ್ತಿದ್ರು, ಇವತ್ತು ಮಹಿಳಾ ಡೆಲಿವರಿ ಪಾರ್ಟ್ನರ್ಸ್ಗಳು ಕೂಡ ಇದ್ದಾರೆ. ಅವರಿಗೆ ಎದುರಾಗುವಂತಹ ಸಮಸ್ಯೆಗಳ ಕಡೆನೂ ನಾವು ನೋಡಬೇಕಾಗತ್ತೆ. ಯಾವ ರೀತಿ ಅವರು ಅಲ್ಲಿಂದ ಪಾರಾಗಬೇಕು, ಅವರಿಗೆ ಏನೇನು ಹಕ್ಕುಗಳಿವೆ ಅಂತ ಅನ್ನೋದನ್ನ ನಾವು ಅವರು ತಿಳ್ಕೊಳ್ಬೇಕಾಗತ್ತೆ.
1: ಅವರ ಮೇಲೆ ಲೈಂಗಿಕ ಕಿರುಕುಳ ಆದ್ರೆ, ಯಾರಾದ್ರೂ ಅಸಭ್ಯವಾಗಿ ವರ್ತಿಸಿದ್ರೆ, ಮಾತನಾಡಿದ್ರೆ, ಅವರು 1091 ಇದು ಮಹಿಳಾ ಸಹಾಯವಾಣಿ ಸರ್, ಇಲ್ಲಿ ಅವರು ದೂರನ್ನ ದಾಖಲಿಸಬಹುದು ಅಥವಾ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರು ದೂರನ್ನ ದಾಖಲಿಸಬಹುದು. ಅಥವಾ ಅವರೇನು ಕಂಪನಿ ಇರ್ತಾರೆ ಆ ಕಂಪನಿಯಲ್ಲಿ ಪಾಶ್ ಆಕ್ಟ್ ಅಡಿಯಲ್ಲಿ ಕೂಡ ಅವರು ರಕ್ಷಣೆಯನ್ನು ಕೇಳಬಹುದು ಸರ್. ಬಹಿರಂಗಗೊಳಿಸದೇನೆ ನಾವು ಕಂಪ್ಲೇಂಟ್ ಅನ್ನ ಇತ್ಯರ್ಥಗೊಳಿಸ್ತೀವಿ ಸರ್.
0: ಒಟ್ಟಾರೆ ಈ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ ಸುರಕ್ಷತೆ ಅಂತ ಅನ್ನೋದು ಬಹಳ ಮುಖ್ಯ ಆಗುತ್ತೆ, ಮತ್ತೆ ಒಂದಿಷ್ಟು ಸಪೋರ್ಟ್ ಬೇಕಾಗತ್ತೆ. ಯಾಕಂದ್ರೆ ಅವರು ಕಷ್ಟಪಟ್ಟು ದುಡಿದಿರ್ತಾರೆ, ನಿರಂತರವಾದ ಓಡಾಟದಲ್ಲಿರ್ತಾರೆ, ಹಗಲು ರಾತ್ರಿ ಅಂದೇನೆ ಕೆಲಸ ಮಾಡ್ತಿರ್ತಾರೆ.
1: ಖಂಡಿತ ಸರ್. ಈ ಸ್ವಿಗ್ಗಿ ಜೊಮ್ಯಾಟೊ ಕಂಪನಿ ಏನಿದೆಯಲ್ಲ, ಅವರಿಗೆ ಆದಂತ ಆಪ್ಗಳಿವೆ ಸರ್. ಆ ಆಪ್ ಮೂಲಕನು ಅವರಿಗೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಸರ್. ಸೇಫ್ಟಿ ಸಪೋರ್ಟ್ ಅಂತ ಅವರಿಗೆ ಅಲ್ಲಿ ಆಪ್ಷನ್ ಇದೆ ಸರ್. ಆ ಆಪ್ಷನ್ ನಲ್ಲೂ ಕೂಡ ಅವರು ಹೋಗಿ ದೂರು ದಾಖಲಿಸಬಹುದು. ಸ್ಪೆಷಲಿ ಯಾರಾದರೂ ಗ್ರಾಹಕರು ಈ ತರ ವರ್ತನೆ ಮಾಡಿದ್ರೆ ಆ ಗ್ರಾಹಕರ ವಿರುದ್ಧ ಕೂಡ ಅವರು ಕ್ರಮವನ್ನ ಕೈಗೊಳ್ಳಬಹುದು. ಆ ಗ್ರಾಹಕರ ಖಾತೆಯನ್ನ ಬ್ಲಾಕ್ ಮಾಡಬಹುದು ಅಥವಾ ಅಲ್ಲಿ ತುರ್ತು ಸಹಾಯವನ್ನ ಕೂಡ ಅವರು ಕೇಳಬಹುದು ಸರ್.
0: ಗಿಗ್ ವರ್ಕರ್ಗಳ ಹಕ್ಕುಗಳು ಯಾವ ರೀತಿ ಇವೆ
1: ಸರ್? ಈಗ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಅಂತ ಹೇಳ್ತೀವಿ ನಾವು. ಸ್ಪೆಷಲ್ ಆಗಿ 2020 ಗಿಗ್ ವರ್ಕರ್ಗೆ ಅಂತಾನೆ ಮಾಡಿರೋಂತ ಒಂದು ಕೋಡ್ ಸರ್. ವಿಮೆ ಕೊಡ್ತೀವಿ, ಇನ್ಶೂರೆನ್ಸ್ ಅನ್ನ ಕೊಡ್ತೀವಿ.
0: ಈಗ ನಿರಂತರವಾಗಿ ಓಡಾಟದಲ್ಲಿ ಇರ್ತಾರೆ, ಎಲ್ಲೋ ಒಂದ್ ಕಡೆ ಬೀಳಬಹುದು, ಎಲ್ಲೋ ಒಂದ್ ಕಡೆ ಯಾವ್ದೋ ಪೆಟ್ಟಾಗಬಹುದು, ಅದಕ್ಕೆ ರಕ್ಷಣೆ ಇರುತ್ತ ಅವರಿಗೆ?
1: ಇರತ್ತೆ ಸರ್. ಅವರಿಗೆ ಗ್ರೂಪ್ ಇನ್ಶೂರೆನ್ಸ್ ಅಂತ ಕಂಪನಿಯವರು ಕೊಡ್ತಾರೆ ಸರ್. ಹಲ್ಲೆ ಮಾಡಿದ್ರೆ, ಹಲ್ಲೆಯಿಂದ ಗಾಯಗೊಂಡ್ರೆ, ಆ ರೀತಿ ಏನಾದ್ರೂ ಅಪಘಾತ ಅಂತ ಆದ್ರೆ ಕಂಪನಿಯವರಿಗೆ ಇನ್ಶೂರೆನ್ಸ್ ಪಾಲಿಸಿ ಇರುತ್ತೆ ಸರ್.
0: ಗ್ರಾಹಕರಿಗೂ ತೊಂದರೆ ಆಗಿರಬಹುದು, ಅವರಿಗೂ ಕೂಡ ತೊಂದರೆ ಆಗಿರಬಹುದು. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ ಪ್ರತಿಮಾ ಜೋಶಿ ಅವರೇ. ನಮ್ಮ ಎಲ್ಲಾ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಕ್ಯಾಚ್ ದ ರೈನ್, ಬಾರಿಸ್ ಕೆ ಪಾನಿ ಕಿ ಏಕ್ ಏಕ್ ಬೂಂದ್ ಕೋ ಹಮೇ ಬಚಾನಾ ಹೈ, ತೋ ಮೇರಾ ಖಾಸ್ ಆಗ್ರಹ ಹೈ, ವರ್ಷಾ ಕಾ ಬೂಂದ್ ಬೂಂದ್ ಪಾನಿ ಹಮ್ ಮಿಲ್ಕರ್ ಕೆ ಬಚಾಯೇ.
4: ಜಲ್ ಹೈ ತೋ ಹಮ್ ಹೈ. ಆಯೇ ಘರೋ ಆಫೀಸೋ ಮೇ ರೈನ್ ವಾಟರ್ ಹಾರ್ವೆಸ್ಟಿಂಗ್ ತಕ್ನೀಕ್ ಅಪ್ನಾಯೇ. ರೀಚಾರ್ಜ್ ಪಿಟ್ ಆರ್ ಶಾಫ್ಟ್ ಬನ್ವಾಯೇ, ಅನುಪಯೋಗಿ ಬೋರ್ವೆಲೋ ಕೋ ಠೀಕ್ ಕರೇ, ಜಲಾಶಯೋ ಸೇ ಗಾದ್ ನಿಕಾಲೇ, ಅಧಿಕ್ ಸೇ ಅಧಿಕ್ ಪೇಡ್ ಲಗಾಯೇ. ಇಸ್ ಬಾರಿಶ್ ಆಯೇ ಜುಡೇ ಕ್ಯಾಚ್ ದ ರೈನ್ ಅಭಿಯಾನ್ ಸೇ.
5: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಸ್ವಾಸ್ಥ್ಯ.
1: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ

0: ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಆಕಾಶವಾಣಿ ಎಫ್ಎಂ ರೈನ್ಬೋ. ನನ್ನ ಎಲ್ಲ ಎಫ್ಎಂ ರೈನ್ಬೋ ಸ್ನೇಹಿತರಿಗೆ ಹೊಂಬಿಸಿಲು ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದು ಜಗತ್ತು ಬೆಳಿಗ್ಗೆ ಏಳುವ ವೇಳೆ ಬದಲಾಗುತ್ತೆ. ಸಂಜೆ ಆಗುವಷ್ಟರಲ್ಲಿ ಮತ್ತೊಂದು ಹೊಸ ಸುದ್ದಿ, ಹೊಸ ಘಟನೆ. ತಂತ್ರಜ್ಞಾನ, ರಾಜಕೀಯ, ಸಿನಿಮಾ, ವ್ಯಾಪಾರ, ಪ್ರತಿ ಕ್ಷಣವೂ ಮಾಹಿತಿಯ ಸಾಗರ. ಹಾಗಾದರೆ ಓನ್ಲಿ ಅರ್ಧ ಗಂಟೆ ಇರುವ ಈ ಹೊಂಬಿಸಿಲು ಕಾರ್ಯಕ್ರಮದ ಕ್ವಿಸ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಹಾಗಾದ್ರೆ ಫ್ರೆಂಡ್ಸ್, ರೆಡಿ ಇದ್ದೀರಾ ಅಲ್ಲ? ಸೊ ನನ್ನ ಮೊದಲನೇ ಪ್ರಶ್ನೆ ಇದಾಗಿರುತ್ತೆ. ಫಿಫಾ ವಿಶ್ವಕಪ್ 2026 ಫ್ರಾನ್ಸ್ ತಂಡವನ್ನು 2-0 ಅಂತರದಿಂದ ಸೋಲಿಸಿ ಫೈನಲ್ಸ್ಗೆ ಪ್ರವೇಶಿಸಿದ ತಂಡ ಯಾವುದು? ಮತ್ತೊಮ್ಮೆ ನನ್ನ ಪ್ರಶ್ನೆ, ಫಿಫಾ ವಿಶ್ವಕಪ್ 2026 ಫ್ರಾನ್ಸ್ ತಂಡವನ್ನು 2-0 ಅಂತರದಿಂದ ಸೋಲಿಸಿ ಫೈನಲ್ಸ್ಗೆ ಪ್ರವೇಶಿಸಿದ ತಂಡ ಯಾವುದು ಅಂತ ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಕಳಿಸ್ಕೊಡಿ ಅಂತ ಹೇಳ್ತಾ ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ.

ಕೇಳಿಕೊತ್ತಿದೆ ನಿನ್ನ ಕಣ್ಣೋಟ ನಮ್ಮ ಪ್ರಶ್ನೆಯಾಗಿತ್ತು. ಫಿಫಾ ವಿಶ್ವಕಪ್ 2026 ಫ್ರಾನ್ಸ್ ತಂಡವನ್ನು 2-0 ಅಂತರದಿಂದ ಸೋಲಿಸಿ ಫೈನಲ್ಸ್ಗೆ ಪ್ರವೇಶಿಸಿದ ತಂಡ ಯಾವುದು ಅಂತ ಬಹಳಷ್ಟು ಜನ ಉತ್ತರ ಕಳಿಸಿದ್ದೀರಾ. ಸರಿಯಾದ ಉತ್ತರನೇ ಕಳಿಸಿದ್ದೀರಾ. ಹೌದು, ಸರಿಯಾದ ಉತ್ತರ ಸ್ಪೇನ್. ಸೊ ನಾನು ಯಾರ್ಯಾರು ಫಸ್ಟ್ ಉತ್ತರ ಕೊಟ್ಕೊಂಬಂದ್ರು ಅವ್ರ ಹೆಸರನ್ನ ಓದ್ಕೊಂಡು ಹೋಗ್ತೀನಿ. ಸೊ ಎನ್ ಆರ್ ಪ್ರಸಾದ್ ರಾಜಾಜಿನಗರದ್ರಿಂದ, ಆಮೇಲೆ ನೇತ್ರ ಕೆಂಗೇರಿ, ಓಕೆ, ಬಿಂದು ಪ್ರಕಾಶ್, ಹೆಚ್ ಆರ್ ರುದ್ರಸ್ವಾಮಿ ಚಿಕ್ಕಮಗಳೂರು, ರಾಧಾಕೃಷ್ಣ ಚೆಲ್ಲಹಳ್ಳಿ, ಸುಮಿತ್ರಾ ಸಂಡೂರು, ಸಿ ಎನ್ ಲಕ್ಷ್ಮಣ್ ಮಲ್ಲೇಶ್ವರಂದಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರ ಬೆಂಗಳೂರಿನಿಂದ ಅಶೋಕ್ ಅವರು ಕಳಿಸಿದ್ದಾರೆ. ಹಾಗೆ ಪುಷ್ಪಾ ಶಾನ್ಭೋಗ್, ಚಂದ್ರಕಾಂತ್ ಹವಲ್ದಾರ್ ಅವರು ಕಳಿಸಿದ್ದಾರೆ. ವಾಣಿಶ್ರೀ ಅವರು ಧಾರವಾಡದಿಂದ, ಲಕ್ಷ್ಮೀಕಾಂತ್ ನವಲೆ ರಟ್ಟೆಹಳ್ಳಿ, ಗೀತಾ ಜೋಶಿ ಅವರು ಕಲಬುರಗಿಯಿಂದ, ರವೀಂದ್ರ ಇಂಜರಿಗೆಯಿಂದ, ಚನ್ನಬಸಪ್ಪ ಕರಮಡಿ ಅವರು ಹುಬ್ಬಳ್ಳಿಯಿಂದ, ಎಸ್ ಎಂ ಶೋಭಾ ಹಾಸನದಿಂದ, ಬಿ ಎಂ ವಿಶ್ವನಾಥ್ ಅವರು ಕಳಿಸಿದ್ದಾರೆ, ಪ್ರಹ್ಲಾದ್ ಮಂಚಲಾ ಊರು ರಾಯಚೂರಿನಿಂದ, ಸುಭಾನ್ ಕೋರಿ ಅವರು ಕಳಿಸಿದ್ದಾರೆ, ದಿಲೀಪ್ ಕಲ್ಯಾಣ್ಕರ್ ಅವರು ಕಳಿಸಿದ್ದಾರೆ, ಹಾಗೆ ಎ ಹರಿಹರನ್ ವಿಜ್ಞಾನ ನಗರದಿಂದ ಕಳಿಸಿದ್ದಾರೆ, ಬಾಬಾ ಕಲ್ಯಾಣ್ ಅವರು ಕಳಿಸಿದ್ದಾರೆ. ಬಹಳಷ್ಟು ಜನ ನಿಮ್ಮ ಮೆಸೇಜ್ಗಳನ್ನು ಕಳಿಸಿದ್ದೀರಾ, ಸರಿಯಾದ ಉತ್ತರ ಕಳಿಸಿದ್ದೀರಾ, ಸರಿಯಾದ ಉತ್ತರ ಕೊಟ್ಟಂಥ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಹಾಗೂ ಒಂದು ದೊಡ್ಡ ಚಪ್ಪಾಳೆ. ಕರೆಕ್ಟ್. ಸ್ಪೇನ್ ತಂಡದ ಆಕ್ಚುಲಿ ಮೈಕೆಲ್ ಒಯಾರ್ಜ್ಬುಲ್ ಮತ್ತು ಪೆಡ್ರೊ ಪೋರೋ ಅವರ ಗೋಲುಗಳ ನೆರವಿನಿಂದ ಫ್ರಾನ್ಸ್ ವಿರುದ್ಧ 2-0 ಅಂತರದ ಗೆಲುವು ಸಾಧಿಸಿ ಫೈನಲ್ಸ್ಗೆ ಲಗ್ಗೆ ಇಟ್ಟಿದೆ. ಈಗ ಸ್ಪೇನ್ ತಂಡವು ಭಾನುವಾರ ಜುಲೈ 19 ನಡೆಯಲಿರುವ ಫಿಫಾ ವಿಶ್ವಕಪ್ 2026 ಫೈನಲ್ಸ್ನಲ್ಲಿ, ಅಂದರೆ ಇಂಗ್ಲೆಂಡ್ ಅರ್ಜೆಂಟೀನಾ ನಡುವಿನ 2ನೇ ಸೆಮಿಫೈನಲ್ ಪಂದ್ಯದ ವಿಜೇತ ತಂಡವನ್ನು ಎದುರಿಸಲಿದೆ. ಅಮೆರಿಕದ ನ್ಯೂಯಾರ್ಕ್ನ ನ್ಯೂಜರ್ಸಿ ಸ್ಟೇಡಿಯಂನಲ್ಲಿ ಇದು ನಡೆಯಲಿದೆ. ಸೊ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಗಳು.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಹೊಂಬಿಸಿಲು ಕ್ವಿಸ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ. ನನ್ನ 2ನೇ ಪ್ರಶ್ನೆ ಇದಾಗಿದೆ, ಭಾರತದ ಮೊದಲ ಆಸ್ಕರ್ ಪ್ರಶಸ್ತಿ ಗೆದ್ದ ಸಿನಿಮಾ ಯಾವುದು? ಮತ್ತೊಮ್ಮೆ, ಭಾರತದ ಮೊದಲ ಆಸ್ಕರ್ ಪ್ರಶಸ್ತಿ ಗೆದ್ದ ಸಿನಿಮಾ ಯಾವುದು ಮತ್ತು ಯಾವ ವರ್ಷದಲ್ಲಿ ಗೆದ್ದು ಅಂತ ಕೂಡ ನೀವು ನಮಗೆ ಮೆಸೇಜ್ ಕಳಿಸಬಹುದು. ಸಂದೇಶ ಕಳಿಸಬೇಕಾಗಿರುವಂತಹ ನಂಬರ್ 9480901013, 9408901013. ಹೌದು, ಭಾರತದ ಮೊದಲ ಆಸ್ಕರ್ ಪ್ರಶಸ್ತಿ ಗೆದ್ದ ಸಿನಿಮಾ ಯಾವುದು? ಖಂಡಿತವಾಗ್ಲೂ ಸಂದೇಶ ಕಳಿಸಿ. ಅಲ್ಲಿ ತನಕ ಒಂದು ಹಾಡಿನ ಕಾಲಾವಕಾಶ ನಿಮ್ಮೆಲ್ಲರಿಗೂ ಇರುತ್ತೆ.

ಸೂಪರ್ ಹಿಟ್ ಹಾಡು ಕೇಳ್ಕೊಂಡ್ಬಂದ್ಮೇಲೆ ನಿಮ್ಮ ಸರಿ ಉತ್ತರಗಳನ್ನು ನೋಡುವಂತಹ ಸಮಯ ನನ್ನ ಪ್ರಶ್ನೆಯಾಗಿತ್ತು. ಭಾರತದ ಮೊದಲ ಆಸ್ಕರ್ ಪ್ರಶಸ್ತಿ ಗೆದ್ದ ಸಿನಿಮಾ ಯಾವುದು ಅಂತ ಬಹಳಷ್ಟು ಜನ ಸರಿಯಾದ ಸಂದೇಶವನ್ನೇ ಕಳಿಸಿದ್ದೀರಾ, ಸರಿಯಾದ ಉತ್ತರವನ್ನೇ ಕಳಿಸಿದ್ದೀರಾ. ಅದು ಲಾಸ್ಟ್ ಪ್ರಶ್ನೆ ಓದಿದ್ದಂತಹ ಉತ್ತರಗಳು ಓದಿದ್ದಂತಹ ಹೆಸರನ್ನು ನಾನು ಈ ಸಲ ರಿಪೀಟ್ ಮಾಡೋದಕ್ಕೆ ಟ್ರೈ ಮಾಡಲ್ಲ. ಸೊ ರಿಪೀಟ್ ಆಗದೇ ಇರಂಗೆ ನೋಡ್ಕೊಳ್ಳುವಂತಹ ಕಾರ್ಯಕ್ರಮ ನಮ್ಮದು. ಓಕೆ, ಸೊ 1982 ತೆರೆ ಕಂಡಂತಹ ಗಾಂಧಿ ಸಿನಿಮಾ. ಹೌದು, ಸಂದೇಶ ಕಳಿಸಿ ಸರಿಯಾದ ಉತ್ತರ ಕಳಿಸಿರುವ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಮತ್ತು ಚಪ್ಪಾಳೆ FM ರೈನ್ಬೋ ಕನ್ನಡ ಕಾಮನ ಬಿಲ್ಲಿನಿಂದ. 1982 ಗಾಂಧಿ ಸಿನಿಮಾ ತೆರೆ ಕೊಳ್ತು. ಆದರೆ 1983 ನಡೆದ 55th ಅಕಾಡೆಮಿ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಚಿತ್ರ ಸೇರಿದಂತೆ 8 ಆಸ್ಕರ್ ಪ್ರಶಸ್ತಿಗಳು ಈ ಸಿನಿಮಾಗೆ ಸಿಕ್ಕಿತ್ತು. ಗಾಂಧಿ ಸಿನಿಮಾ ಬ್ರಿಟಿಷ್ ಭಾರತೀಯ ಸಹ ನಿರ್ಮಾಣವಾಗಿತ್ತು. ಆದರೆ ಏನು ಗೊತ್ತಾ, 1957 ಮದರ್ ಇಂಡಿಯಾ ಚಿತ್ರಕ್ಕಾಗಿ ನಾಮಿನೇಷನ್ ಸಲ್ಲಿಕೆಯಾಗಿತ್ತು. ನಾಮಿನೇಷನ್ ಏನೋ, ಮದರ್ ಇಂಡಿಯಾ ಚಿತ್ರಕ್ಕೆ 1957 ಸಲ್ಲಿಕೆಯಾಗಿದ್ದರು. ಗಾಂಧಿ ಸಿನಿಮಾಗೆ ಫಸ್ಟ್ ಆಸ್ಕರ್ ಬಂದಿದ್ದು. ಉತ್ತರ ಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು. ಯಾರ್ಯಾರು ಉತ್ತರ ಕೊಟ್ಟಿದ್ದಾರೆ? ಚಂದ್ರಪ್ಪ ಉತ್ತರಹಳ್ಳಿಯಿಂದ, ದೇವಿ ಸಿಂಗ್, ಸರೋಜ್ ಸಿಂಗ್, ನಾಗಪತಿ ವಿ ಹೆಗ್ಡೆ, ಬಿಬಿ ಭೂಮಿಕಾ ಬಸವರಾಜು ಕಿಂಗೇರಿ, ಸಿದ್ದಲಿಂಗಮೂರ್ತಿ ಸಿರಿಗೆರೆ, ಶ್ರುತಿ ವಿಎಂ ಚಿಕ್ಕಮಗಳೂರು, ತಿರುಕನ ಬಳಗ ಮಲ್ಲಾಡಿಹಳ್ಳಿ, ಹರೀಶ್ ಮಲ್ಲೇಶ್ವರದಿಂದ, ರೇಣುಕಾ ಜೀವನ್ ಭೀಮಾ ನಗರದಿಂದ, ಸುಧಾ ಬುದಿಹಾಳ್, ಪೂರ್ಣಿಮಾ ಬೆಂಗಳೂರಿನಿಂದ, ಬಿಎಂ ವಿಶ್ವನಾಥ್ ರಾಮಸಾಗರ್ ಬಳ್ಳಾರಿಯಿಂದ, ಉಷಾ ಬಿ ಪ್ರಕಾಶ್ ಮೈಸೂರಿನಿಂದ, ಜೈರಾಮ್ ಟೈಲರ್ ಸಾಗರದಿಂದ, ಹಾಗೆ ಗುಣವತಿ ಭೀಮಪ್ಪ ದಾವಣಗೆರೆಯಿಂದ ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಸೊ ಸಂದೇಶ ಕಳಿಸ್ಕೊಟ್ಟಂತಹ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಮತ್ತೆ ನಮ್ಮ ಮುಂದಿನ ಪ್ರಶ್ನೆಗೆ ಹೋಗುವ ಸಮಯ.

ಇಂದು ಪುರಿಯಲ್ಲಿ ನಡೆಯುತ್ತಿರುವ ಶ್ರೀ ಜಗನ್ನಾಥ ರಥಯಾತ್ರೆಯಲ್ಲಿ ಶ್ರೀ ಜಗನ್ನಾಥನನ್ನು ಹೊತ್ತೊಯ್ಯುತ್ತಿರುವ ರಥದ ಹೆಸರೇನು ಅಂತ. ಮತ್ತೊಮ್ಮೆ ಶ್ರೀ ಜಗನ್ನಾಥನ ರಥದ ಹೆಸರೇನು ಅಂತ ನೀವು ನಮಗೆ ಬರೆದು ಕಳಿಸ್ಬೇಕು ವಾಟ್ಸಪ್ ಮೂಲಕ 9480901013. ಇಂದು ಪುರಿಯಲ್ಲಿ ನಡೆಯುತ್ತಿರುವ ಶ್ರೀ ಜಗನ್ನಾಥ ರಥಯಾತ್ರೆಯಲ್ಲಿ ಶ್ರೀ ಜಗನ್ನಾಥ ದೇವರನ್ನು ಹೊತ್ತೊಯ್ಯುತ್ತಿರುವ ರಥದ ಹೆಸರೇನು ಅಂತ ಬರೆದು ಕಳಿಸಿ 9480901013.

ಹೋಮ್ ದಿಸಿಲು ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ವಿ. ನನ್ನ ಪ್ರಶ್ನೆಯಾಗಿತ್ತು, ಇಂದು ಶ್ರೀ ಜಗನ್ನಾಥನ ರಥಯಾತ್ರೆಯಲ್ಲಿ ಶ್ರೀ ಜಗನ್ನಾಥನ ರಥದ ಹೆಸರೇನು ಅಂತ ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಸೊ ಸಂದೇಶ ಕಳಿಸಿರೋರು ಯಾರ್ಯಾರು ಮತ್ತೆ ಏನು ಉತ್ತರ ಅಂತ ನೋಡೋದಾದ್ರೆ, ನಂದಿ ಘೋಷ. ಹೌದು, ಸರಿಯಾದ ಉತ್ತರ ಕಳಿಸಿರುವಂತವರು ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ, ಹಾಗೂ ನಂಬರ್ ಎಂಡಿಂಗ್ ವಿತ್ 53548 ಮತ್ತೆ ಮಹೇಂದ್ರ ಬಣಕರ್ ದಾವಣಗೆರೆಯಿಂದ, ಪೂಜಾ ಅವರು ದಾವಣಗೆರೆಯಿಂದ, ವತ್ಸಲಮೂರ್ತಿ ವಿಜಯಪುರದಿಂದ, ಈರಣ್ಣ ಬೆಂಗಾಲಿ ಅವರು ವೇದಾಶೆಟ್ಟಿ ಕಾಳವಾರದಿಂದ, ಅರ್ಜುನ್ ಸಾಗರ್ ಅವರು ಗೀತಾಮೂರ್ತಿ ಶೃಂಗೇರಿಯಿಂದ, ಅನಿಲ್ ಭೀಷ್ಟಣ್ಣನ್ ಅವರ್ ಶಮನೆವಾಡಿಯಿಂದ, ರಾಜ್ಕುಮಾರ್ ಅವರು KHB ಕಾಲೋನಿಯಿಂದ, ಹಾಗೆ ಡಿ ಸಮರ್ಥ್ ಹಾಸನದಿಂದ, ಹಾಗೆ ಧಾರವಾಡದಿಂದ ರೇಖಾ, ಹಾಗೂ ಇವರು ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರ ಬೆಂಗಳೂರಿನಿಂದ ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಯುವರ್ ಆನ್ಸರ್ಸ್ ಅಂತ ಹೇಳ್ತಾ, ನಿಮ್ಮ ಈ ಉತ್ತರಗಳಿದೆಯಲ್ಲ, ಇದೇ ನಮ್ಮ ಈ ಕಾರ್ಯಕ್ರಮದ ಸ್ಫೂರ್ತಿ ಮತ್ತು ಬೆನ್ನೆಲುಬು. ನಿಮ್ಮ ಉತ್ತರಗಳಿಗೆ ನಾವು ಸದಾ ಋಣಿ ಅಂತ ಹೇಳ್ತಾ ಇದ್ದೀನಿ. ಸೊ ಉತ್ತರ ಕೊಟ್ಟಂತಹ ಎಲ್ಲರಿಗೂ FM ರೇನ್ಬೋ ಕನ್ನಡ ಕಾಮನ ಬಿಲ್ಲಿನಿಂದ ಪರವಾಗಿ ಅಪೂರ್ವ ಅನಂತ ಧನ್ಯವಾದಗಳು. ಸೊ ಇದಾಗಿತ್ತು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ ಕ್ವಿಜ್ ಶೋ. ನಿಮಗೂ ಕೂಡ ಈ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು, ಜ್ಞಾನ ಸಾಗರದಲ್ಲಿ ಇನ್ನೊಂದು ಸ್ವಲ್ಪ ಮುಳುಗಿ ಎದ್ದಿದ್ದೀರಾ ಅಂತ ಅನ್ಕೋತೀವಿ. ಬೆಳಗ್ಗೆಯಿಂದ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ RJ ಶಾಂತಲಾಜೆ. ಮತ್ತೊಮ್ಮೆ ಇನ್ನೊಂದಿನ ಭೇಟಿಯಾಗ್ತೀನಿ, ಅಲ್ಲಿವರೆಗೂ ದಿಸ್ ಇಸ್ ಶಾಂತಲಾಜೆ ಸೈನಿಂಗ್ ಆಫ್. ಬೈ ಬೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ये कार्यक्रम आकाशवाणी के दिल्ली केंद्र से प्रसारित किया गया है।

ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿರೋದು 5 ಗಂಟೆ. ಆಕಾಶವಾಣಿ ಬೆಂಗಳೂರು FM ರೈನ್ಬೋ 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಏನ್ ಮಾತಾಡ್ತಾ ಇದ್ದೀವಿ, ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೊತ್ತು ತಂದಿದ್ದೇನೆ ನಿಮ್ಮ ಜೊತೆ ಮಾತಾಡೋದಕ್ಕೆ. ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯಗಳು, ನಿಮ್ಮಿಷ್ಟ ಕಷ್ಟ ಎಲ್ಲವನ್ನ ಕೇಳೋದಕ್ಕೆ ನಾನು ರೆಡಿಯಾಗಿದ್ದೀನಿ. ನೀವು ಕೂಡ ನಮ್ಮ ಜೊತೆ ಮಾತಾಡೋದಕ್ಕೆ ರೆಡಿಯಾಗಿ ಅಂತ ಹೇಳ್ತಾ ಕಾರ್ಯಕ್ರಮದ ಮೊದಲ ಗೀತೆಗಳು ನಿಮಗಾಗಿ ಬರ್ತಾ ಇರೋದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ FM ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬ.

ಕೇಶವ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸಮಯ ಆಗಿರೋದು 5:10 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು FM ರೈನ್ಬೋ ಕನ್ನಡ ಕಾಮನಬಿಲ್ಲನ್ನ ಇವತ್ತು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವು ಏನ್ ಮಾತಾಡ್ತಿದ್ದೀವಿ ಅಂತಂದ್ರೆ, ಜೀವನದಲ್ಲಿ ಒಂದಷ್ಟು ಅನುಭವಗಳು ಮಾಡಲೇಬೇಕು ಅಂತಿರುತ್ತಲ್ಲ, ಬಕೆಟ್ ಲಿಸ್ಟ್ ಎಕ್ಸ್ಪೀರಿಯನ್ಸಸ್, ಇದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಒಮ್ಮೆ ಆದ್ರೂ ಜೀವನದಲ್ಲಿ ಇದು ಮಾಡ್ಬೇಕಪ್ಪ, ಜೀವನದ ನನ್ನ ಕನಸಿನ ಪಟ್ಟಿ ಇದು ಅಂತ ನಿಮ್ಗನ್ಸಿದ್ರೆ, ಅಥವಾ ಬದುಕಿನಲ್ಲಿ ಒಮ್ಮೆನಾದ್ರೂ ಇದನ್ನ ಟ್ರೈ ಮಾಡಲೇಬೇಕು ನಾನು, ಒಂದು ಸತಿ ಸಾಕು, ಒಂದೇ ಒಂದ್ ಸತಿ ಏನಾದ್ರೂ ನಾನು ಮಾಡಲೇಬೇಕು ಅನ್ನುವಂತಹ ನಿಮ್ಮ ಕನಸಿನ ಅನುಭವಗಳಾಗಿರ್ಬೋದು ಅಥವಾ ನಿಮ್ಮ ಜೀವನದ ಅನುಭವಗಳಾಗಿರ್ಬೋದು, ಯಾವುದದು ನಿಮಗೆ ಈ ಒಂದು ಬಕೆಟ್ ಲಿಸ್ಟ್ ಎಕ್ಸ್ಪೀರಿಯನ್ಸ್, ನೀವು ಯಾವುದನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ನೀವು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬಹುದು. 9480910013 ಈ ಒಂದು ವಾಟ್ಸ್ಆ್ಯಪ್ ಸಂಖ್ಯೆಗೆ ನಿಮ್ಮ ಹೆಸರು, ಹಾಗೆ ನಿಮಗೆ ಯಾವ ಒಂದು ಬಕೆಟ್ ಲಿಸ್ಟ್ ಆಸೆ ಇದೆ ಅಂತ ನೀವು ನನ್ನ ಜೊತೆ ಶೇರ್ ಮಾಡ್ಕೊಳ್ಬಹುದು. ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಇವಾಗ ಸೂರ್ಯೋದಯ, ಸಾಮಾನ್ಯವಾಗಿ ನಾವು ಸಿಟೀಲಿರೋರ್ಗಂತೂ ಈ ಸೂರ್ಯೋದಯ ಆಗೋದು ಅಥವಾ ಬೆಳಗ್ಗೆ ಬೆಳಗ್ಗೆ ಸನ್ರೈಸ್ ನೋಡೋದಾಗಲಿ ಇದೆಲ್ಲ ತುಂಬಾ ಕಷ್ಟ ಅಂತ ಅಂದ್ಕೊಳ್ಳಿ. ಸೊ ಯಾವುದಾದ್ರೂ ಬೆಟ್ಟದ ಮೇಲೆ ಹೋಗಿ ನಾನು ಒಂದು ಸನ್ರೈಸ್ನ ನೋಡಬೇಕು ಅಥವಾ ಕಡಲ ತೀರದಲ್ಲಿ ಕೂತ್ಕೊಂಡು ಸನ್ಸೆಟ್ನ ನೋಡಬೇಕು, ಈ ಥರ ಒಂದೊಂದು ಅನುಭವಗಳಿರ್ತಲ್ವಾ, ಆ ರೀತಿ ನಿಮಗೆ ನೀವು ಮಾಡಲೇಬೇಕು ಜೀವನದಲ್ಲಿ ಒಂದು ಸತಿನಾದರೂ ಅನ್ನುವಂತಹ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ವಾಟ್ಸ್ಆ್ಯಪ್ ಸಂಖ್ಯೆಗೆ. ಮುಂದೆ ನಿಮಗಾಗಿ ಎರಡು ಗೀತೆಗಳು FM ರೈನ್ಬೋ 101.3 MHz ನಲ್ಲಿ.

ಸಮಯಾಗಿರೋದು 5:21 ಕೇಳ್ತಾ ಇರೋದು ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಸಾಗ್ತಾ ಇದೆ. ಬಕೆಟ್ ಲಿಸ್ಟ್ ಅನುಭವಗಳು, ಯಾವುದೆಲ್ಲ ಬಕೆಟ್ ಲಿಸ್ಟ್ ಅನುಭವಗಳನ್ನ ನೀವು ಮಾಡಲೇಬೇಕು ಅಂತ ಇದ್ದೀರಾ ಅಂತ ನಾನು ನಿಮ್ಮನ್ನ ಕೇಳಿದ್ದೆ. ಸಂದೇಶಗಳು ಬಂದಿದೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಮಂಜುಳಾ ಮುನಿಯಪ್ಪ ಅವರು ಪಂತ್ರಪಾಳ್ಯ ಮೈಸೂರು ರಸ್ತೆ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸೂಪರ್ ಹಿಟ್ ಗೀತೆಗಳು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮತ್ತೊಂದು ಸಂದೇಶ ಬಂದಿರೋದು ನಂಬರಿಂಗ್ ವಿತ್ 58949, ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಅವರಿಗೂ ಕೂಡ ಕಡಲ ತೀರದಲ್ಲಿ ಕೂತ್ಕೊಂಡು ಸೂರ್ಯಾಸ್ತವನ್ನು ನೋಡಬೇಕು ಅಂತ ತುಂಬ ಆಸೆ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಯಾವೆಲ್ಲ ಬಕೆಟ್ ಲಿಸ್ಟ್ ಎಕ್ಸ್ಪೀರಿಯನ್ಸ್ಗಳು ಮಾಡಲೇಬೇಕು ಜೀವನದಲ್ಲಿ ಅಂತ ಅನಿಸುತ್ತೆ ಅದನ್ನು ನೀವು ನಮಗೆ ಸಂದೇಶಗಳ ಮುಖಾಂತರ ತಿಳಿಸ್ಕೊಡ್ಬೋದು. 9480910013 ಈ ಒಂದು ಸಂಖ್ಯೆಗೆ ವಾಟ್ಸಪ್ ಮುಖಾಂತರ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ SIR 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ECI ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
2: कैच द रेन, बारिश के पानी की एक एक बूंद को हमें बचाना है, तो मेरा खास आग्रह है वर्षा का बूंद बूंद पानी हम मिलकर के बचाएं।
3: Where there's water, there's life. Come, let us adopt to rainwater harvesting techniques in our homes and offices. Let us build recharge pits and shafts, fix defunct borewells, remove silt from water bodies, plant as many trees as possible. This monsoon, let us join Catch the Rain campaign.

0: do Non-Stop Sanjay. Non-Stop Sanjay. Non-Stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: Non-Stop Sanjay.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ಸಮಯ ಆಗಿರೋದು 5:33 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲನ್ನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತು ಬಕೆಟ್ ಲಿಸ್ಟ್ ಎಕ್ಸ್ಪೀರಿಯನ್ಸ್ ಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪುಷ್ಪಾ ಶಾನ್ಭೋಗ್ ಅವರು ಗದಗ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶುಭ ಸಂಜೆ ಮೇಡಮ್, ನನಗೆ ಬಕೆಟ್ ಲಿಸ್ಟ್ ನಲ್ಲಿ ಫ್ಲೈಟ್ ಅಲ್ಲಿ ಆಗ್ರಾಗೆ ಹೋಗಿ ಅಲ್ಲಿ ಗೋಲ್ಡನ್ ಟೆಂಪಲ್, ತಾಜ್ ಮಹಲ್ ನೋಡುವಂತಹ ಆಸೆ ಮತ್ತು ಊಟಿಗೆ ಫ್ಯಾಮಿಲಿ ಸಮೇತ ಹೋಗಬೇಕು ಅಂತ ಆಸೆ ಇದೆ. ಹಾಗೆ ಮನಾಲಿ ಕೂಡ ನೋಡಬೇಕು ಅಂತ ಆಸೆ ಇದೆ. ಅಲ್ಲಿ ಒಂದು ರೀಲ್ಸ್ ಕೂಡ ಮಾಡಬೇಕು ಅಂತ ಆಸೆ ಇದೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿದ್ದಾರೆ. ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಸೆ ಆಗಿದೆ ನಿಮ್ಮದು. ರೀಲ್ಸ್ ಮಾಡಬೇಕು, ಅಕೌಂಟ್ ಕ್ರಿಯೇಟ್ ಮಾಡ್ಕೊಬೇಕು, ರೀಲ್ಸ್ ಎಲ್ಲ ಮಾಡೋಕ್ಕೆ ಶುರು ಮಾಡಬೇಕು ಅಂತೆಲ್ಲ ಹೇಳ್ತಿದ್ದೀರಾ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ನಂಬರ್ ಎಂಡಿಂಗ್ ವಿತ್ 4289. ಇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ರಾತ್ರಿ ಆಕಾಶದಲ್ಲಿ ಬರೀ ನಕ್ಷತ್ರಗಳಿರಬೇಕು, ಈ ನಕ್ಷತ್ರಗಳನ್ನು ನಾನು ಯಾವುದಾದ್ರೂ ಒಂದು ಖಾಲಿ ಪ್ರದೇಶದಲ್ಲಿ ಮಲ್ಕೊಂಡು ನೋಡಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ, ಸುಧೀಂದ್ರ ಅವರು ಸಂದೇಶವನ್ನು ಕಳಿಸಿ, ನನಗೆ ಯಾವುದಾದ್ರೂ ಒಂದು ಹೊಸ ವಾದ್ಯವನ್ನು ಕಲಿಬೇಕು, ನುಡಿಸ್ಬೇಕು ಅಂತ ಹೇಳ್ತಿದ್ದಾರೆ. ವೆರಿ ವೆರಿ ನೈಸ್. ಸೊ ನಿಮಗೆ ಯಾವ ಒಂದು ಬಕೆಟ್ ಲಿಸ್ಟ್ ಎಕ್ಸ್ಪೀರಿಯನ್ಸ್ನ ಮಾಡಬೇಕು ನಿಮ್ಮ ಜೀವನದಲ್ಲಿ ಅಂತ ಆಸೆ ಇದೆ, ಬೇಗ ಬೇಗ ನಮಗೆ ಸಂದೇಶವನ್ನು ಕಳಿಸ್ಕೊಡಿ. 9480909013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ.

ಸಮಯ ಆಗಿರೋದು 5:45 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಸಾಗ್ತಾ ಇದೆ. ನಾನ್ ಸ್ಟಾಪ್ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಬಕೆಟ್ ಲಿಸ್ಟ್ ಎಕ್ಸ್ಪೀರಿಯನ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವ ಒಂದು ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮ ಜೀವನದಲ್ಲಿ ನೀವು ಮಾಡಲೇಬೇಕು ಅಂತ ನಿಮ್ಗನ್ನಿಸ್ತಾ ಇದೆ, ಅಥವಾ ಯಾವ ಒಂದು ಅನುಭವ ನೀವು ಜೀವನದಲ್ಲಿ ತಗೊಳ್ಳೇಬೇಕು ಅಂತ ನಿಮ್ಗನ್ನಿಸ್ತಾ ಇದೆ ಅಂತ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮ ಸಂದೇಶಗಳನ್ನು ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಕೆಲವರು ಸಂದೇಶಗಳನ್ನು ಕಳಿಸಿದ್ದಾರೆ, ಒಂದು ದಿನ ಮೊಬೈಲ್ ಇಲ್ಲದೆ ಕಾಲ ಕಳಿಬೇಕು, ಇದೇ ನಮ್ಮ ಜೀವನದಲ್ಲಿ ದೊಡ್ಡ ಅನುಭವವನ್ನು ನಾವು ಪಡಿಬೇಕಾಗಿರೋದು ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಹೌದು. ಯಾವ ಒಂದು ಗ್ಯಾಜೆಟ್ಸ್ ಇಲ್ಲದೆ, ಮೊಬೈಲ್ ಆಗಿರ್ಬೋದು, ಯಾವುದೇ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇಟ್ಕೊಳ್ಳದೆ ನಿಮ್ಮ ಜೀವನವನ್ನು ಒಂದು ದಿನ ಕಳೆದು ನೋಡಿ, ಅದ್ರ ಸುಖ ಅದ್ರ ಮಜಾನೇ ಬೇರೆ ಅಂತ ಹೇಳ್ಬೋದು. ಹಾಗೆ ಸ್ವತಃ ಅಡುಗೆ ಮಾಡಿ ಕುಟುಂಬದವರೆಲ್ಲರಿಗೂ ಕೂಡ ಊಟ ಬಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 58949. ವೆರಿ ವೆರಿ ಗುಡ್ ಥಾಟ್. ಸೊ ನೀವು ಅಡುಗೆ ಮಾಡಿ ಕುಟುಂಬದವ್ರಿಗೆಲ್ಲರಿಗೂ ಬಡಿಸ್ಬೇಕು ಅಂತ ಹೇಳ್ತಿದ್ದೀರಾ. ಹಾಗೆಯೇ ಮತ್ತೊಬ್ಬರು ಪ್ರಕೃತಿಯ ಮಧ್ಯೆ ಒಂದು ದಿನ ಕಳಿಬೇಕು ಅಂದರೆ ಯಾವುದಾದ್ರೂ ಒಂದು ಫಾರೆಸ್ಟ್ ರೀಜನ್ಗೆ ಹೋಗಿ ಒಂದು ದಿನವನ್ನು ಕಳಿಬೇಕು ನಾನು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಗಳಿಗೆ. ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನ ಕೇಳ್ತಾ ಇದ್ದೀರಿ. ನಿಮಗೂ ಕೂಡ ನಿಮ್ಮ ಬಕೆಟ್ ಲಿಸ್ಟ್ ಎಕ್ಸ್ಪೀರಿಯನ್ಸ್ಗಳನ್ನು, ಯಾವ ಅನುಭವಗಳನ್ನು ನೀವು ಜೀವನದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀರಾ, ಇದನ್ನು ನೀವು ನಮಗೆ ಸಂದೇಶಗಳ ಮುಖಾಂತರ ಕಳಿಸ್ಕೊಡಬಹುದು. 9489901013 9480901013 ಈ ಒಂದು ಸಂಖ್ಯೆಗೆ ವಾಟ್ಸಪ್ ಮುಖಾಂತರ.

ಸಮಯ ಆಗಿರೋದು 5:55 ಕೇಳ್ತಾ ಇದ್ರೆ ನಾನ್ ಸ್ಟಾಪ್ ಸಂಜೆ ಇದು ಆಕಾಶವಾಣಿ ಬೆಂಗಳೂರು FM ರೈನ್ಬೋ 101.3 ಮೆಗಾಹರ್ಟ್ಸ್. ನಾನ್ ಸ್ಟಾಪ್ ಸಂಜೆಯಲ್ಲಿ ನಾವು ಮಾತಾಡ್ತಾ ಇದ್ವಿ ಒಂದಷ್ಟು ಬಕೆಟ್ ಲಿಸ್ಟ್ ಎಕ್ಸ್ಪೀರಿಯನ್ಸ್ಗಳು, ನಿಮ್ಮ ಜೀವನದಲ್ಲಿ ನೀವು ಮಾಡಲೇಬೇಕು ಅಂತ ಇರುವಂತಹ ಆಸೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಅನುಭವಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಈ ಒಂದು ಮಾತುಕತೆ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BS.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: Designed, engineered, and integrated in India, the train has been developed using indigenous technology, reflecting the country's growing capabilities in advanced railway engineering. The launch marks a significant milestone in the country's transition towards clean and sustainable mobility in the railway sector. The sacred city of Puri in Orissa is immersed in an ocean of devotion as the world-renowned Rath Yatra of Lord Jagannath is progressing with immense religious fervor. The ceremonial pulling of the three majestic chariots of Lord Jagannath, Lord Balbhadra and Devi Subhadra commenced this afternoon following the completion of the sacred Pahani Bije and Chera Pahana rituals. Lakhs of devotees are participating in the pulling of the colossal wooden chariots along the Borodonda towards the Sri Gundicha temple, revered as the maternal aunt's abode of the sibling deities. Meanwhile, one devotee lost his life and several others sustained injuries in a stampede during the Rath Yatra. The injured were immediately evacuated by emergency response teams and shifted to nearby hospitals. The district administration, police and fire services swiftly launched rescue and crowd management operations to restore normalcy. The enforcement director today conducted search operations at 13 premises in connection with a case relating to an alleged terror funding and illegal infiltration network. The premises include Kolkata, North and South Chobisha Parganas and Murshidabad in West Bengal, Ballabgarh at Faridabad in Haryana, Devband in Saharanpur, Uttar Pradesh, Delhi and other places. The case originates from an FIR registered by the UPATS against organized syndicate allegedly involved in facilitating illegal infiltration of Rohingya and Bangladeshi nationals into India, arranging forged Indian identity documents and aiding their rehabilitation in various parts of the country. In men's cricket, India were 44 for no loss in 7.3 overs against host England in the second one-day international of the three-match series in Cardiff when reports last came in. Earlier, England won the toss and opted to field. In badminton, two-time Olympic medalist PV Sindhu outclassed world number 5 Han Yui of China to storm into the quarterfinals of Japan Open in Tokyo today. She will next face Nozomi Okuhara of Japan tomorrow. And that is the end of this news bulletin.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕನ್ನಡ ರಂಗಭೂಮಿಯ ದೊಡ್ಡ ಹೆಸರು ಆರ್ ನಾಗೇಂದ್ರ ರಾಯರು, ಟೈಗರ್ ವರದಾಚಾರ್ಯರು. ಇವರ ಜೊತೆ ಜೊತೆಗೆ ಇದ್ದವರು ಎಂಜಿ ಮರಿರಾವ್. ಗಾಯನ ಅಭಿನಯದಲ್ಲಿ ಬಹಳ ಜನಪ್ರಿಯರಾಗಿದ್ದರು. ವರದಾಚಾರ್ಯರ ಕೊನೆಯ ದಿನಗಳವರೆಗೂ ಅವರ ಜೊತೆ ಇದ್ದರು. ಅವರ ಬಗ್ಗೆ ಪುಸ್ತಕವನ್ನು ಬರೆದರು. ಸ್ವತಃ ಕಲಾವಿದರಾದ ಎಂಜಿ ಮರಿರಾವ್ ಅವರು ಟೈಗರ್ ವರದಾಚಾರ್ಯರು ಹೇಗಿದ್ದರು ಅಂತ ಬಣ್ಣಿಸಿದ್ದಾರೆ. ಮರಿರಾವ್ ಅವರ ಧ್ವನಿಯನ್ನ ಕೇಳ್ತಾ ಟೈಗರ್ ವರದಾಚಾರ್ಯರನ್ನ ನಾವು ಚಿತ್ರಿಸಿಕೊಳ್ಳಬೇಕು. ಕೇಳೋಣ ರಂಗಭೂಮಿ ಕಲಾವಿದರು ಎಂಜಿ ಮರಿರಾವ್ ಅವರ ಧ್ವನಿ.
2: ನನಗೆ ಸುಮಾರು ಏಳು ವರ್ಷ ವರ್ಷ ಇದ್ದಾಗ ಆ ವರದಾಚಾರ್ಯ ಕಂಪನಿಯಲ್ಲೇ ಇದ್ದ ನಮ್ಮ ಅಣ್ಣನ ಜೊತೆಯಲ್ಲಿ ನೋಡೋದಕ್ಕೆ ಹೋಗ್ತಾ ಇದ್ದೆ. ಆಗ ಆ ನಾಟಕ ಆ ಚಿಕ್ಕ ವಯಸ್ಸಿನಲ್ಲಿ ಏನೋ ಒಂದು ವಿಶೇಷವಾಗಿ ಕಾಣಿಸ್ತಾ ಇತ್ತು. ನನಗೂ ಏನೋ ಒಂದು ತರಹ ನಾಟಕದಲ್ಲಿ ಸೇರ್ಕೋಬೇಕು ಅಂತನೋ ಅಭಿಪ್ರಾಯವೂ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇತ್ತು. ಅದೇ ಸಂದರ್ಭದಲ್ಲಿ 1908 ಅವ್ರ ಕಂಪನಿಯಲ್ಲಿ ಬಾಲ ಪಾತ್ರಗಳು ವಹಿಸೋದಕ್ಕೆ ಸರಿಯಾದ ಚಿಕ್ಕ ಹುಡುಗರು ಯಾರೂ ಇರಲಿಲ್ಲ. ನಾನು ಅವರ ಕಂಪ್ನಿಗೆ ಸೇರೋ ಸುಯೋಗ ಬಂತು. ನಮ್ಮಣ್ಣ ಕರ್ಕೊಂಡು ಹೋಗಿ ಆ ಕಂಪ್ನಿಗೆ 1908 ಸೇರಿಸ್ತಾ ಅವರು ದಿವಂಗತರಾಗೋದು ಆಗೋ ಸಮಯದಲ್ಲೂ ಕೂಡ ನಾನು ಅವಿಚ್ಛಿನ್ನವಾಗಿ ಅವರ ಸೇವೆ ಮಾಡಿ ಕಲಾ ಸೇವೆ ಮಾಡಿ ಇದುವರೆಗೂ ಅವ್ರ ಹೆಸರು ಹೇಳಿಕೊಂಡೆ ನಾನು ಇವತ್ತಿನ ದಿವಸ ಜೀವನ ಮಾಡ್ತಾ ಇದ್ದೀನಿ. ಅದು ನಾನು ಕಲಾವಿದನಾದ್ರೂ ಅವರ ವಿಶೇಷ ಗುಣಗಳನ್ನ ವರ್ಣಿಸೋ ಅಷ್ಟು ನನಗೆ ಶಕ್ತಿ ಇಲ್ಲ. ಬೆಲ್ಲಸವಿ ಬಲ್ಲವನೇ ಬಲ್ಲ ಅಂದ ಹಾಗೆ ಅವರ ನಾಟಕಗಳನ್ನ ಅವ್ರನ್ನ ಕಂಡು ಅವರ ಮೆಚ್ಚುಗೆ ಪಡೆದು ಅವ್ರನ್ನ ಹೊಗಳಬಹುದಾದಂಥ ಜನಗಳ ಬಾಯಿಂದ ನಾನು ಎಷ್ಟೋ ವಿಧವಾಗಿ ಕೇಳಿದ್ದೀನಿ. ಜೊತೆಯಲ್ಲೇ ಕೆಲಸ ಮಾಡಿದ್ರಿಂದ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ ತಕ್ಕ ಮಟ್ಟಿಗೆ. ಮುಖ್ಯವಾಗಿ ಅವರ ರೂಪ ರೂಪ ಅಂತಂದ್ರೆ ಸಾಧಾರಣವಾಗಿ ಸುಂದರ ಪುರುಷರು ಅಂತಂದಿದ್ದೆ ಹೇಳೋ ಹಾಗಿಲ್ಲ. ಸಾಧಾರಣವಾಗಿದ್ದರೂ ಅವರ ಸ್ಟೇಜ್ ಮೇಲೆ ಬಂದ ಕಾಲದಲ್ಲಿ ಅವರ ರೂಪ ಎಂಥ ಮನುಷ್ಯನಾದರೂ ಆಕರ್ಷಣೆ ಮಾಡಿ ಅವ್ರು ಏನು ಮಾಡಿದ್ರು ಅದು ಸರಿ ಅನ್ನಿಸ್ಕೊಳ್ಳೋ ಹಾಗೆ ಅವರ ಆಕರ್ಷಣೆ ಚೆನ್ನಾಗಿತ್ತು. ಆಮೇಲೆ ಪ್ರತಿಯೊಂದು ಪಾತ್ರ ಯಾವುದೇ ಪಾತ್ರ ತಗೊಳ್ಳಿ ಅವರು, ಶಕುಂತಲಾ ನಾಟಕದಲ್ಲಿ ದುಷ್ಯಂತ, ಹಿರಣ್ಯಕಶಿಪು ಪಾತ್ರ, ಮತ್ತೆ ರೋಮಿಯೋ ಇಂಗ್ಲಿಷ್ ನಾಟಕ ಶೇಕ್ಸ್ಪಿಯರ್ ಬರೆದಿರೋ ರೋಮಿಯೋ ಜೂಲಿಯಟ್ ನಲ್ಲಿ ರೋಮಿಯೋ ಪಾತ್ರ ವಹಿಸ್ತಾ ಇದ್ರು, ಆ ಪಾತ್ರ ಹರಿಶ್ಚಂದ್ರ, ಇಂತಹ ಪಾತ್ರಗಳು ಪ್ರತಿಯೊಂದು ಪಾತ್ರ ನೋಡಿದವರು
3: ಈ ನಿರುಪಮ ನಾಟಕದಲ್ಲಿ
2: ಮಾಡ್ತಾ ಇದ್ರು. ಈ ಪ್ರತಿಯೊಂದು ನಾಟಕ ಅವ್ರು ಆಡ್ತಾ ಇದ್ದ ಪ್ರತಿಯೊಂದು ನಾಟಕದಲ್ಲೂ ಆ ಪಾತ್ರಕ್ಕೆ ಹೊಂದುವಂಥ ರೂಪ ಅವರ ಮೈಕಟ್ಟು. ಆಮೇಲೆ ಪಾತ್ರಕ್ಕೆ ಒಪ್ಪುವ ಸಹಜವಾದ ಅಭಿನಯ, ಆ ಪಾತ್ರ ಚೆನ್ನಾಗಿ ತಿಳ್ಕೊಂಡು ಆ ಪಾತ್ರವೇ ನಾನು ಅಂತ ಲೀನವಾಗಿ ಅದನ್ನ ಒಂದೊಂದು ಸಮಯದಲ್ಲಿ ನಮಗೆ ಅನುಮಾನ ಬಂದ್ಬಿಡೋದು, ಇವರೇ ನಿಜವಾಗ್ಲೂ ಕೋಪಿಸ್ಕೊಂಡೇ ಇದ್ದಾರೆಯೋ ಇಲ್ವೋ ಅಂತನೋ ಅಭಿಪ್ರಾಯ ನಮ್ಮ ಮನಸ್ಸಿನಲ್ಲೇ ಬಂದ್ಬಿಟ್ಟು ಜೊತೆಯಲ್ಲಿ ನಾನು ಇದ್ರೂ ಕೂಡ ಭಯವಾಗ್ತಾ ಇತ್ತು. ಅಷ್ಟು ಸಹಜವಾಗಿ ಅಭಿನಯ ಆವರದಿತ್ತು. ಮತ್ತೆ ವಾಕ್ಚಾತುರ್ಯ, ಸ್ವತಂತ್ರವಾಗಿ ನಾಲ್ಕು ಮಾತುಗಳು ಆಡುವಂತಹ ಶಕ್ತಿ, ವಾಕ್ಚಾತುರ್ಯ ಚೆನ್ನಾಗಿತ್ತು. ಇದಿಷ್ಟು ಒಬ್ಬ ಮನುಷ್ಯನಲ್ಲಿ ಇರೋದು ಬಹಳ ಅಪರೂಪ. ಮತ್ತೆ ಅವರ ಗಾಂಭೀರ್ಯ, ವಿದ್ಯೆ, ಇವು ಬಹಳ ಮುಖ್ಯವಾಗಿ ಜನಗಳನ್ನ ಆಕರ್ಷಣೆ ಮಾಡ್ತಾ ಇತ್ತು. ಆ ಶಾಕುಂತಲಾ ನಾಟಕದಲ್ಲಿ ಅವ್ರ ಮುಖ್ಯವಾದ ನಾಟಕ, ಪ್ರಾರಂಭ ಮಾಡಬೇಕಾದ್ರೆ ಶಾಕುಂತಲಾ ನಾಟಕ, ಮುಕ್ತಾಯ ಮಾಡಬೇಕಾದ್ರೆ ಶಾಕುಂತಲಾ ನಾಟಕ, ಈ ರೀತಿಯ ಯಾವಾಗ್ಲೂ ಅವರ ಪದ್ಧತಿ. ಆ ಶಾಕುಂತಲಾ ನಾಟಕದಲ್ಲಿ ಆ ದುಷ್ಯಂತನ ಪಾತ್ರವನ್ನ ಕವಿಗಳು ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದಾರೆಯೋ, ಎಷ್ಟು ಗಾಂಭೀರ್ಯವಾಗಿರಬೇಕು ಅಂತ ಅವರ ಭಾವನೆ ಇತ್ತೋ ಅದೇ ಪ್ರಕಾರವಾಗಿ ಇವರ ಅಭಿನಯವೂ ಕೂಡ ಅಷ್ಟು ಗಾಂಭೀರ್ಯದಿಂದ ಕೂಡಿತ್ತೇ ಹೊರತು ಚೆಲ್ ಚೆಲ್ಲಾಗಿ ಏನೂ ಇರಲಿಲ್ಲ. ಇದಾಯಿತು, ಇದು ಏನೋ ಶೃಂಗಾರ ಸುಪ್ರಧಾನವಾದ ನಾಟಕ ಆಗೋಯ್ತು. ಅದಾದ ಮೇಲೆ ಹಿರಣ್ಯಕಶಿಪು ಪಾತ್ರ, ಅವರ ಆ ಅಟ್ಟಹಾಸ, ಏನು ಮುಖಕ್ಕೇನು ಹಸಿರು ಕೆಂಪು ಬಣ್ಣಗಳು ಬರೀದೇನೋ, ಸಾಧಾರಣವಾದ ಒಂದು ಮೀಸೆ ತಿರುವಿ ಒಂದು ರೀತಿಯಾಗಿ ಬಂದರೂ ಸಾಧಾರಣವಾಗಿ ಮಾಡಿಕೊಂಡ್ರು ಕೂಡ ಅವರ ಅಭಿನಯದಲ್ಲಿ ಆ ರೌದ್ರ, ಆ ಟಿವಿ, ಆ ಗರ್ವ ಇವುಗಳೆಲ್ಲ ಬಹಳ ಚೆನ್ನಾಗಿ ವ್ಯಕ್ತಪಡಿಸ್ತಾ ಇದ್ರು.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದರಾದ ಎಂ ಜಿ ಮರಿರಾವ್ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎ ಎಸ್ ಶಂಕರನಾರಾಯಣ.

0: ಸರ್ ಕೇಳುತ್ತೀರಿ ಇನ್ನೀಗ ದೆಹಲಿ ಕೇಂದ್ರದಿಂದ.
1: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾ. ಆದೌ ಮುಖ್ಯಾ ವಾರ್ತಾ. ವೈಶ್ವಿಕ ಭೂರಾಜನೈತಿಕ ಸಂಘರ್ಷಾವಧೌ ಸುರಕ್ಷಾ ಆರ್ಥಿಕ ಸಂಕಟಂ ಸಮ್ಮುಖೀಕರಣಾಯ ಬಿಮ್ಸ್ಟೆಕ್ ಸದಸ್ಯ ರಾಷ್ಟ್ರೇಷು ದೃಢ ಕ್ಷೇತ್ರೀಯ ಸಹಯೋಗಸ್ಯ ಭಾರತೇನ ಮಹತಿ ಅನಿವಾರ್ಯತಾ ಪ್ರಖ್ಯಾಪಿತಾ. ಯತ್ರ ಸೀಮಾಃ ನ ಕೇವಲಂ ಸುರಕ್ಷಿತಾಃ ಅಪಿತು ಸುಸಂಪರ್ಕಯುತಾಃ ಸ್ಯುಃ ತತ್ರ ವಿಕಾಸಃ ರಾಷ್ಟ್ರೀಯ ಸುರಕ್ಷಾ ಚ ಏಕೇನ ಏವ ಮಾರ್ಗೇಣ ಪ್ರವರ್ಧತೆ ಇತಿ ರಕ್ಷಾಮಂತ್ರಿ ರಾಜನಾಥ ಸಿಂಹಃ ಸಪ್ರಶ್ರಯಂ ಅವೋಚತ್. ನವಮ ಕಕ್ಷಾಯಾಂ ತೃತೀಯ ಭಾಷಾ ನಿಯಮಸ್ಯ ಪ್ರವರ್ಧನೇನ ಛಾತ್ರೇಷು ಮಾನಸೋದ್ವೇಗಂ ವಿಲೋಕ್ಯ ಪಂಚಮ ಷಷ್ಠ ಕಕ್ಷಯೋಃ ಏವ ತಸ್ಯ ಸಮಾವೇಶಾಯ ಸರ್ವೋಚ್ಚ ನ್ಯಾಯಾಲಯಸ್ಯ ಶ್ಲಾಘನೀಯೋ ಪರಾಮರ್ಶಃ. ಪುಣ್ಯಭೂಮೌ ಪುರ್ಯಾಂ ಸುದೃಢ ಸುರಕ್ಷಾ ವಲಯೆ ವೈದಿಕ ಮಂತ್ರೋದ್ಘೋಷೈಃ ಸಹ ಶ್ರೀ ಜಗನ್ನಾಥ ರಥಯಾತ್ರಾಯಾಃ ಮಂಗಲಮಯಃ ಶುಭಾರಂಭಃ. ಅಪಿ ಚ ಭಾರತ ಇಂಗ್ಲೆಂಡ್ ದೇಶಯೋರ್ಮಧ್ಯೆ ದ್ವಿತೀಯ ಏಕದಿವಸೀಯ ಸ್ಪರ್ಧಾ ಅದ್ಯ ಸಾಂಪ್ರತಂ ಕಾರ್ಡಿಫ್ ನಗರೆ ಜಾಯಮಾನ ವರ್ತತೆ. ಅಥ ವಾರ್ತಾಃ ವಿಸ್ತರೇಣ. ಭಾರತಸ್ಯ ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶಕಃ ಅಜಿತ್ ದೋಭಾಲಃ ವೈಶ್ವಿಕ ಭೂರಾಜನೈತಿಕ ಸಂಘರ್ಷಾವಧೌ ಸುರಕ್ಷಾ ಸಮಹ್ವಾನಾನಾಂ ಸಮ್ಮುಖೀಕರಣಾಯ ದೃಢ ಕ್ಷೇತ್ರೀಯ ಸಹಯೋಗಸ್ಯ ಅನಿವಾರ್ಯತಾಂ ಪ್ರತ್ಯಪಾದಯತ್. ತೇನ ಸಬಲಂ ಪ್ರೋದೀರಿತಂ ಯತ್ ಬಿಮ್ಸ್ಟೆಕ್ ಸದಸ್ಯ ರಾಷ್ಟ್ರೈಃ ಪರಸ್ಪರ ಕಲ್ಯಾಣಾಯ ಏಕೀಭೂಯ ಸಂಕಲ್ಪಾಃ ಕರಣೀಯಾಃ. ಸಹ ಅದ್ಯ ನವದೆಹಲ್ಯಾಂ ಸಮುಪಸ್ಥಿತಾನಾಂ ಬಿಮ್ಸ್ಟೆಕ್ ದೇಶಾನಾಂ ರಾಷ್ಟ್ರೀಯ ಸುರಕ್ಷಾ ಪ್ರಮುಖಾಣಾಂ ಪಂಚಮಂ ಸಮ್ಮೇಲನಂ ಸಂಬೋಧಯನಾಸೀತ್. ಶ್ರೀ ಡೋಭಾಲೇನ ಸ್ಪಷ್ಟೀಕೃತಂ ಯತ್ ಸಂಪ್ರತಿ ಸಮಗ್ರಂ ಜಗತ್ ವಿವಿಧ ಸಂಘರ್ಷೈಃ ಭೂರಾಜನೈತಿಕ ಅನಿಶ್ಚಿತತಾಭಿಃ ಚ ಗ್ರಸಿತಂ ವರ್ತತೆ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ, ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವೆಲ್ಲರೂ ಪ್ರತಿನಿತ್ಯ ಜೀವನದಲ್ಲಿ ಒಂದು ಭ್ರಮೆಯಲ್ಲಿ ಬದುಕ್ತಾ ಇರ್ತೀವಿ. ನಾನು ನನ್ನಿಂದನೇ, ನಾನಿಲ್ಲ ಅಂದ್ರೆ ಏನು ಕೆಲಸ ನಡೆಯೋದೇ ಇಲ್ಲ ಅನ್ನುವಂಥ ಒಂದು ಯೋಚನೆ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಇರುತ್ತೆ. ಈ ಕಥೆ ನಿಮಗೆ ಎಲ್ಲರಿಗೂ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು. ಒಬ್ಬಳು ಮುದುಕಿ ಇದ್ಲಂತೆ, ಅವಳ ಹತ್ರ ಒಂದು ಹುಂಜ ಇತ್ತಂತೆ. ಅವಳ ಪ್ರಕಾರ ಅವಳ ಹುಂಜ ಬೆಳಿಗ್ಗೆ ಕೂಗಿದ್ರೆ ಮಾತ್ರ ಆ ಹಳ್ಳಿಯಲ್ಲಿ ಬೆಳಗಾಗೋದು, ನನ್ನ ಹುಂಜ ಇಲ್ಲ ಅಂದ್ರೆ ಯಾರಿಗೂ ಎಚ್ಚರನೇ ಆಗಲ್ಲ ಅಂತ ಅವಳು ಅನ್ಕೊಂಡಿದ್ಲಂತೆ. ಸೊ ಒಂದಿವಸ ಏನಾಯ್ತು, ಊರವ್ರ ಹತ್ರ ಏನೋ ಜಗಳ ಮಾಡಿಕೊಂಡು ಅವಳಿಗೆ ಕೋಪ ಬಂತಂತೆ. ಸರಿ ಮಾಡ್ತೀನಿ, ನನ್ನ ಹುಂಜ ಇಲ್ಲ ಅಂದ್ರೆ ನಿಮ್ಗೆ ಯಾರಿಗೂ ಗೊತ್ತೇ ಆಗಲ್ಲ ಅಲ್ವಾ ಬೆಳಗಾಗೋದು. ಸೊ ನಾನು ನನ್ನ ಹುಂಜನ್ ತಗೊಂಡು ಬೇರೆ ಊರಿಗೆ ಹೋಗ್ಬಿಡ್ತೀನಿ, ಆಗೇನು ಮಾಡ್ತೀರಾ, ಬೆಳಗ್ಗೆ ಹೇಗಾಗತ್ತೆ ಅಂತ ನಿಮಗೆ ಹೇಗೆ ಗೊತ್ತಾಗತ್ತೆ ಅಂತ ಅಂದ್ಕೊಂಡು ತನ್ನ ಹುಂಜನ್ನ ತಗೊಂಡು ಬೇರೆ ಊರಿಗೆ ಹೋಗ್ತಾಳಂತೆ. ಒಂದೆರಡು ದಿವಸ ಆದ್ಮೇಲೆ ಅವಳಿಗೆ ಕುತೂಹಲ ತಡಿಯಕ್ಕಾಗಲ್ವಂತೆ. ನೋಡೋಣ, ನಾನು ನನ್ನ ಹುಂಜ ಇಲ್ಲ ಅಂದ್ರೆ ಊರಲ್ಲಿ ಎಲ್ಲ ಹೇಗಿದ್ದಾರೆ ಅಂತ ನೋಡ್ಬೇಕು ಅಂತ ಮತ್ತೆ ಊರಿಗೆ ವಾಪಸ್ ಬರ್ತಾಳಂತೆ. ನೋಡ್ತಾಳೆ, ಊರಲ್ಲಿ ಎಲ್ಲರೂ ಆರಾಮಾಗಿದ್ದಾರೆ. ಪ್ರತಿದಿನ ಸೂರ್ಯ ಹುಟ್ಟಿದಾಗ ಅವರಿಗೆ ಗೊತ್ತಾಗತ್ತೆ, ಬೆಳಕಾಗತ್ತೆ, ಅವ್ರ ಪಾಡಿಗೆ ಅವರು ದಿನದ ಕೆಲಸವನ್ನ ಮಾಡಿಕೊಂಡು ಆರಾಮಾಗಿದ್ದಾರೆ. ಆಗ ಅವಳಿಗೆ ಗೊತ್ತಾಯ್ತಂತೆ, ಓಹೋ, ನಾನು ನನ್ನ ಹುಂಜ ಇಲ್ಲ ಅಂದ್ರೆ ಯಾರು ಜೀವನ ನಡೆಸೋದು ನಿಲ್ಸಲ್ಲ, ಅದ್ರ ಪಾಡಿಗತ್ ಸಾಕ್ತಾ ಇರತ್ತೆ. ನಾನು ಅನ್ಕೊಂಡಿದ್ದೆ ನಾನೇ ತುಂಬಾ ಇಂಪಾರ್ಟೆಂಟ್, ನಾನಿಲ್ಲ ಅಂದ್ರೆ ಏನೂ ಆಗಲ್ಲ ಅಂತ, ಇಷ್ಟು ಸಹ ಭ್ರಮೆಯಲ್ಲಿ ಬದುಕ್ಬಿಟ್ಟೆ ಅಂತ ಅವಳಿಗೆ ಅರ್ಥ ಆಯ್ತಂತೆ. ಯಾಕೆ ಕಥೆ ಹೇಳಿದೆ ಅಂದ್ರೆ, ಎಷ್ಟೋ ಸಲಿ ನಾವು ಕೂಡ ಹಾಗೆ ಅನ್ಕೊಂಡಿರ್ತೀವಿ ಅಲ್ವಾ, ಮನೆಯಲ್ಲಿ ನಾನಿಲ್ಲ ಅಂದ್ರೆ ಮನೆ ನಡೆಯೋದೇ ಇಲ್ಲ, ನಾನಿಲ್ಲ ಅಂದ್ರೆ ನನ್ನ ಹೆಂಡತಿನೋ ನನ್ನ ಗಂಡನೋ ಬದುಕಕ್ಕೆ ಸಾಧ್ಯನೇ ಇಲ್ಲ, ನಾನಿಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮಂಗೆ ತುಂಬಾ ಬೇಜಾರಾಗತ್ತೆ, ಅವ್ರಿಗೆ ಬದುಕೋದಕ್ಕೆ ಆಗಲ್ಲ, ಇಲ್ಲ ನನ್ನ ಮೇಲೆ ನನ್ನ ಮಕ್ಕಳೆಲ್ಲ ಡಿಪೆಂಡ್ ಆಗಿದ್ದಾರೆ. ಅಥವಾ ನೀವು ಆಫೀಸಲ್ಲಿ ಕೆಲಸ ಮಾಡೋ ಆಫೀಸಲ್ಲಿ ಅಥವಾ ಕಂಪನಿಲಿ ನೀವು ಸಿಕ್ಕಾಪಟ್ಟೆ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಇದ್ದೀರಾ, ಹೀಗೆ ನಿಮ್ಮನ್ನ ನೀವು ತುಂಬಾ ನಾನಿಲ್ಲ ಅಂದ್ರೆ ಆಗದೇ ಇಲ್ಲ, ಬೇರೆಯವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ ಅಂತ ಅನ್ಕೊಂಡಿರ್ತೀರಾ. ಹಾಗಾಗಿ ಬೇರೆಯವ್ರಿಗೋಸ್ಕರ

ಎಷ್ಟೋ ಸಲ ನಿಮ್ಮ ಖುಷಿಯನ್ನ, ನಿಮ್ಮ ಒಂದು ಸಂತೋಷವನ್ನ, ನಿಮ್ಮ ಕನಸನ್ನ ತ್ಯಾಗ ಮಾಡಿರ್ತೀರ. ಮಾಡಬೇಡಿ. ಯಾಕೆ ಗೊತ್ತಾ? ನೀವು ಕೆಲಸ ಮಾಡೋ ಆಫೀಸಲ್ಲಿ ಅಥವಾ ಕಂಪ್ನಿಲಿ ನೀವಿಲ್ಲ ಅಂದ್ರೆ ಎರಡು ದಿವಸಕ್ಕೆ ಇನ್ನೊಬ್ಬ ಹೊಸ ಎಂಪ್ಲಾಯಿ ಬರ್ತಾನೆ. ಮನೆಯಲ್ಲಿ ನೀವಿಲ್ಲ ಅಂದ್ರೆ ಹೌದು ಬೇಜಾರಾಗತ್ತೆ, ಒಂದು ತಿಂಗಳು, ಎರಡು ತಿಂಗಳು, ಆರು ತಿಂಗಳು, ಒಂದು ವರ್ಷ ಅವ್ರು ಬೇಜಾರು ಮಾಡ್ಕೋಬಹುದು. ಆದರೆ ನೀವು ಹೋದ್ಮೇಲೆ ನಿಮ್ಮ ಸ್ಥಾನ ತುಂಬೋದಕ್ಕೆ ಅಥವಾ ಅವರು ನೀವಿಲ್ದೇನು ಬದುಕೋದಕ್ಕೆ ಅಭ್ಯಾಸ ಮಾಡ್ಕೋತಾರೆ. ಎಷ್ಟೋ ಸಲ ಹೇಳ್ತಾರಲ್ವಾ, ಗೋ ವಿತ್ ದ ಫ್ಲೋ ಅಂತ. ಸೊ ಯಾರು ಇಲ್ಲ ಅಂದರೂ ಕೂಡ ಪ್ರಪಂಚ ನಡೀತಾನೆ ಇರುತ್ತೆ, ಜೀವನ ಸಾಕ್ತಾ ಇರುತ್ತೆ. ಯಾಕೆ ಇದನ್ನು ಹೇಳಿದೆ ಅಂದರೆ, ಎಷ್ಟೋ ಸಲ ಅಮ್ಮಂಗೆ ಎಲ್ಲಿಗೋ ಹೋಗಬೇಕು ಅಂತ ಆಸೆ ಇರುತ್ತೆ, ಅವ್ರ ಫ್ರೆಂಡ್ಸ್ ಜೊತೆನೋ ಅಥವಾ ಫ್ಯಾಮಿಲಿ ಫಂಕ್ಷನ್ಗೋ. ಆದರೆ ಮಕ್ಕಳಿಗೆ ಎಕ್ಸಾಮು ಅಥವಾ ಮಕ್ಕಳಿಗೆ ಹುಷಾರಿಲ್ಲ ಅಥವಾ ಮನೇಲಿ ಇನ್ಯಾರಿಗೂ ಹುಷಾರಿಲ್ಲ, ಇನ್ಯಾರಿಗೂ ನನ್ನ ಅವಶ್ಯಕತೆ ಇದೆ ಅಂತ ಹೇಳಿ ಅವರ ಒಂದು ಆಸೆನ ಬದಿಗಿಡ್ತಾರೆ. ಅಪ್ಪಂಗಿನ್ನೇನೋ ಆಸೆ ಇರುತ್ತೆ, ಅದನ್ನು ತಗೊಳ್ಬೇಕು ಅನ್ನೋದಕ್ಕಿಂತ ಇಲ್ಲ, ಈ ದುಡ್ಡನ್ನು ಕೂಡಿಟ್ರೆ ನನ್ನ ಮಕ್ಕಳಿಗಾಗತ್ತೆ, ನಾನಿಲ್ಲ ಅಂದರೆ, ನಾನೇ ದುಡ್ಡು ಕೂಡಿಟ್ಟಿಲ್ಲ ಅಂದರೆ ಇನ್ಯಾರು ಅವ್ರಿಗೆ ಮಾಡ್ತಾರೆ ಅನ್ನುವಂಥ ಒಂದು ಜವಾಬ್ದಾರಿ. ಎಷ್ಟೋ ಸಲ ನಮ್ಮನ್ನು ನಾವೇ ಮೋಸ ಮಾಡ್ಕೊಳ್ತೀವಿ. ನಮ್ಮ ಮನಸ್ಸಿಗೆ ನಮ್ಮ ಈಗೋನ ಅಥವಾ ನಮ್ಮ ಮನಸ್ಸನ್ನು ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಇಲ್ಲ ಇಲ್ಲ, ಎಷ್ಟೇ ಹುಷಾರಿಲ್ಲ ಅಂದ್ರೂ, ಎಷ್ಟೇ ಕಷ್ಟ ಆದ್ರೂ ಇವತ್ತು ಕೆಲಸಕ್ಕೆ ಹೋಗಲೇಬೇಕು, ಇವತ್ತು ಮೀಟಿಂಗ್ ಇದೆ, ನಾನಿಲ್ಲ ಅಂದರೆ ನನ್ನ ಕೈ ಕೆಳಗಡೆ ಇರೋರಿಗೆ ಅಥವಾ ನನ್ನ ಕೊಲೀಗ್ಸ್ಗೆ ಕಷ್ಟ ಆಗತ್ತೆ ಅಂತ ಹೋಗ್ತೀರಾ. ನೀವಿಲ್ಲ ಅಂದರೂ ಆ ಮೀಟಿಂಗ್ ನಡೆಯುತ್ತೆ, ನೀವಿಲ್ಲ ಅಂದರೂ ಆ ಕೆಲಸ ನಡೆಯುತ್ತೆ. ಆದರೆ ನಿಮಗೆ ಅಯ್ಯೋ ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅನ್ನೋಂಥ ಒಂದು ಕಾಳಜಿ. ಆದರೆ ಆ ಕಾಳಜಿ ನಿಮ್ಮ ಸಂತೋಷವನ್ನು ಬಲಿ ಕೊಡಬಾರ್ದಲ್ವಾ? ಹಾಗಾಗಿ ನಾನು ಹೇಳೋದಿಷ್ಟೇ, ನಿಮ್ಮತನಕ್ಕೆ ನಿಮಗೆ ಅಂತ ಒಂದು ಸಮಯ ಕೊಡಿ. ನಿಮಗೇನು ಮಾಡಬೇಕು ಅನಿಸುತ್ತೋ ಅದನ್ನು ಮಾಡಿ. ಬೇರೆಯವ್ರಿಗೋಸ್ಕರ ನಿಮ್ಮ ಕನಸನ್ನು, ನಿಮ್ಮ ಖುಷಿಯನ್ನು ಜಾಸ್ತಿ ತ್ಯಾಗ ಮಾಡೋಕ್ಕೆ ಹೋಗಬೇಡಿ. ನೀವಿಲ್ಲ ಅಂದ್ರೂ ಆ ಕೆಲಸ ನಡೆಯುತ್ತೆ, ಆಗತ್ತೆ. ಒಂದು ಸ್ವಲ್ಪ ಡಿಲೇ ಆಗ್ಬೋದು, ಒಂದು ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಆಗಲ್ಲ ಅಂತ ಖಂಡಿತ ಇಲ್ಲ ಅಲ್ವಾ? ಹಾಗಾಗಿ ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದ ಸಂದೇಶ ಇಷ್ಟೆ. ನಿಮ್ಮತನಕ್ಕೆ ನಿಮಗೆ ಟೈಮ್ ಕೊಟ್ಕೊಳ್ಳಿ. ನೀವಿಲ್ಲ ಅಂದ್ರೂ ಯಾರು ತುಂಬ ಬೇಜಾರು ಮಾಡ್ಕೊಳ್ಳಲ್ಲ. ಸೊ ನಿಮಗೆ ನೀವೇ ಇಂಪಾರ್ಟೆಂಟ್. ಹೇಳ್ತಾರಲ್ಲ, ನಮ್ಮ ತಲೆಗೆ ನಮ್ಮದೇ ಕೈ ಅಂತ. ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ, ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ನೀವು ನೋಡ್ಕೊಳ್ಳಿ. ನಿಮಗೇನಾದರೂ ಎಮರ್ಜೆನ್ಸಿ ಅಂತ ಇದ್ದರೆ ಬ್ಯಾಕ್ ಬೋನ್ ಪ್ಲ್ಯಾನ್ ಬಿ ಏನಿದೆ ಅದನ್ನು ನೀವು ರೆಡಿ ಮಾಡಿಟ್ಕೊಳ್ಳಿ. ಸೊ ಫಸ್ಟ್ ನೀವು, ನೀವು ಚೆನ್ನಾಗಿದ್ದರೆ, ನೀವು ಆರೋಗ್ಯವಾಗಿದ್ದರೆ, ನೀವು ಖುಷಿಯಾಗಿದ್ದರೆ ನಿಮ್ಮ ಸುತ್ತಮುತ್ತಲಿನ ಜನ ಖುಷಿಯಾಗಿರ್ತಾರೆ, ನಿಮ್ಮ ಜೊತೆ ಬರ್ತಾರೆ. ಅರ್ಥ ಆಯ್ತಲ್ಲ? ಸೊ ಇವತ್ತಿಂದ ನಿಮಗೆ ಬೆಲೆ ಕಟ್ಕೊಳ್ಳಿ, ನಿಮಗೆ ಟೈಮ್ ಕೊಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ಜೆ ಸ್ವಾತಿ. ಟ್ಯೂನ್ ಮಾಡಿ ಕೇಳ್ತಾ ಇರಿ, ಇದು 101.3 FM ರೈನ್ಬೋ, ಕನ್ನಡ ಕಾಮನವಿಲ್ಲು. ಮ್ಯಾಜಿಕಲಿ ಯುವರ್ಸ್, ಮ್ಯೂಸಿಕಲಿ ಯುವರ್ಸ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಹಿನ್ನೆಲೆ ಎನ್ಡಿಆರ್ಎಫ್ ಹಣ ಶೀಘ್ರ ಬಿಡುಗಡೆ ಕೋರಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ. ದೇವಸ್ಥಾನಗಳ ಹುಂಡಿ ಮೇಲೆ ನಿಗಾ ವಹಿಸಲು ಕೇಂದ್ರ ಕಚೇರಿಯಲ್ಲಿ ನಿಯಂತ್ರಣ ಕೊಠಡಿ ತೆರೆಯಲು ಸರ್ಕಾರ ನಿರ್ಧಾರ. ಎಚ್ಎಂಟಿಗೆ ನೀಡಿರುವ ಜಮೀನನ್ನು ಅನ್ಯ ಉದ್ದೇಶಕ್ಕೆ ಬಳಸುವಂತಿಲ್ಲ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಬಾದಾಮಿ, ಕೊಪ್ಪಳ, ಅಣ್ಣಾವರ, ಬಂಟ್ವಾಳ ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿರುವ ಪ್ರಧಾನಿ. ಮಂಡ್ಯ ಜಿಲ್ಲೆಯ ರೈತರ ಬೇಡಿಕೆಗೆ ಸ್ಪಂದಿಸಿದ ರಾಜ್ಯ ಸರ್ಕಾರ, ಕೆಆರ್ಎಸ್ ಜಲಾಶಯದಿಂದ ಕುಡಿಯಲು ನೀರು ಬಿಡುಗಡೆ. ರಾಜ್ಯವು ತೀವ್ರ ಮಳೆಯ ಕೊರತೆ, ಕುಡಿಯುವ ನೀರಿನ ಬಿಕ್ಕಟ್ಟು ಹಾಗೂ ಕೃಷಿ ಮತ್ತು ಗ್ರಾಮೀಣ ಜೀವನೋಪಾಯದ ಮೇಲೆ ಗಂಭೀರ ಪರಿಣಾಮಗಳನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ನೆರವು ಕೋರಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಹಾಗೂ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪ್ರತ್ಯೇಕವಾಗಿ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ರಾಜ್ಯದಲ್ಲಿ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ಮಳೆ ಕೊರತೆ ಉಂಟಾಗಿ ಬರದ ವಾತಾವರಣ ನಿರ್ಮಾಣವಾಗಿದ್ದು ಕೇಂದ್ರ ಸರ್ಕಾರ ಕೂಡಲೇ ಎನ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಬೆಳೆ ನಷ್ಟ, ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸಿ ಜನರು ಗುಳೆ ಹೋಗುವುದನ್ನು ತಪ್ಪಿಸಿ ಅವರಿಗೆ ಉದ್ಯೋಗ ನೀಡಬೇಕು ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದೇವಸ್ಥಾನಗಳನ್ನು ಸಂಪೂರ್ಣವಾಗಿ ಸಿಸಿಟಿವಿ ಮೂಲಕ ನಿಗಾ ವಹಿಸಲು ನಿಯಂತ್ರಣ ಕೊಠಡಿ ತೆರೆಯಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದ 39,000 ದೇವಸ್ಥಾನಗಳು ಇದ್ದು ಎ ವರ್ಗದ ದೇವಸ್ಥಾನಗಳಿಗೆ ಸಾಕಷ್ಟು ಹಣ ಬರುತ್ತಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಹುಂಡಿ ಮೇಲೆ ನಿಗಾ ವಹಿಸಲು ಸಿಸಿಟಿವಿ ಅಳವಡಿಸಿ ಕೇಂದ್ರ ಕಚೇರಿಯಿಂದ ನಿಗಾ ವಹಿಸುವ ಕುರಿತಂತೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದ್ದಾರೆ. ದೇವಸ್ಥಾನಗಳಲ್ಲಿ ಕಾಣಿಕೆ ಹುಂಡಿ ಕಳ್ಳತನ ಮತ್ತು ಲೆಕ್ಕಪತ್ರ ನಿರ್ವಹಣೆಯಲ್ಲಿ ಆಗುತ್ತಿರುವ ದುರುಪಯೋಗ ತಡೆಗಟ್ಟಲು ಈ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ಕಾರಣಕ್ಕೂ ದೇವಸ್ಥಾನಗಳ ಹಣ ಅನ್ಯ ಉದ್ದೇಶಕ್ಕೆ ಬಳಸುವುದಿಲ್ಲ. ಶೇಕಡ 10% ಹಣವನ್ನು ಮಾತ್ರ ಸಿ ವರ್ಗದ ದೇವಸ್ಥಾನಗಳ ಅಭಿವೃದ್ಧಿಗೆ ಬಳಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಎಚ್ಎಂಟಿಗೆ ನೀಡಿರುವ ಜಮೀನನ್ನು ಅನ್ಯ ಉದ್ದೇಶಕ್ಕೆ ಬಳಸಿದರೆ ಮರು ವಶಪಡಿಸಿಕೊಳ್ಳುವ ಬಗ್ಗೆ ರಾಜ್ಯ ಸರ್ಕಾರ ಷರತ್ತು ಹಾಕಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಗ್ಗೆ 1961 ಸೆಪ್ಟೆಂಬರ್ 28 ಮೈಸೂರು ಗೆಜೆಟ್ನಲ್ಲಿ ಸ್ಪಷ್ಟ ಉಲ್ಲೇಖವಿದೆ ಎಂದು ರಾಜ್ಯಪತ್ರದ ಪ್ರತಿ ಪ್ರದರ್ಶಿಸಿದರು. 1913 ಭಾರತೀಯ ಕಂಪನಿಗಳ ಕಾಯ್ದೆ ಅಡಿ ನೋಂದಣಿಯಾದ ಎಚ್ಎಂಟಿಗೆ ಅಂದಿನ ಮೈಸೂರು ರಾಜ್ಯ ಸರ್ಕಾರ ಜಾಲಹಳ್ಳಿ, ಪೀಣ್ಯ ಹಾಗೂ ಮ್ಯಾಕಲ ಚನ್ನೇನಹಳ್ಳಿಯಲ್ಲಿ ಭೂಸ್ವಾಧೀನ ಮಾಡಿ ಹಸ್ತಾಂತರಿಸುವಾಗ ಒಪ್ಪಂದವಾಗಿದ್ದು ಎಚ್ಎಂಟಿ ಕೈಗಾರಿಕಾ ಉದ್ದೇಶಕ್ಕೆ ಮಾತ್ರವೇ ಈ ಭೂಮಿ ಬಳಸಬೇಕು ಎಂದು ತಿಳಿಸಿದೆ. ಷರತ್ತು ಉಲ್ಲಂಘಿಸಿದರೆ ಮರಳಿ ಭೂಮಿಯನ್ನು ಸರ್ಕಾರ ವಶಕ್ಕೆ ಪಡೆಯಬಹುದು ಎಂದು ಉಲ್ಲೇಖಿಸಲಾಗಿದೆ. ಪಟ್ಟಾಭೂಮಿಗೆ ಈ ಷರತ್ತು ಇರುವಾಗ ಅರಣ್ಯ ಭೂಮಿಗೆ ಇರುವುದಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ.

0: ರಾಜ್ಯದ 7 ಕೋಟಿ ಜನರ ಆಸ್ತಿಯಾದ ಈ ಬೆಲೆಬಾಳುವ ಪ್ರದೇಶವನ್ನು ಬೆಂಗಳೂರು ಉತ್ತರದ ನಿವಾಸಿಗಳಿಗೆ ಉತ್ತಮ ಶ್ವಾಸತಾಣವಾಗಿ ಉಳಿಸಬೇಕು ಹಾಗೂ ಭೂಮಿಯನ್ನು ಸರ್ಕಾರಕ್ಕೆ ಹಿಂತಿರುಗಿಸಬೇಕು ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಒತ್ತಾಯಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರಾಜ್ಯದಲ್ಲಿ ಅಮೃತ್ ಭಾರತ್ ನಿಲ್ದಾಣ ಯೋಜನೆಯಡಿ ನವೀಕರಣಗೊಂಡಿರುವ 4 ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ. ಬಾಗಲಕೋಟೆಯ ಬಾದಾಮಿ, ಕೊಪ್ಪಳ ಅಳ್ನಾವರ, ಬಂಟ್ವಾಳ ನಿಲ್ದಾಣ ಲೋಕಾರ್ಪಣೆಗೊಳಿಸಲಿದ್ದಾರೆ. ಧಾರವಾಡದ ಅಳ್ನಾವರ ರೈಲು ನಿಲ್ದಾಣದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭಾಗವಹಿಸಲಿದ್ದಾರೆ. ಬಾದಾಮಿ ರೈಲು ನಿಲ್ದಾಣ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್, ಸಂಸದರು ಹಾಗೂ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ಈ ನಿಲ್ದಾಣಗಳನ್ನು ಅತ್ಯಾಧುನಿಕ ಸೌಲಭ್ಯಗಳು, ಸುಧಾರಿತ ಪ್ರಯಾಣಿಕರ ವಸತಿ ಗೃಹಗಳು ಹಾಗೂ ಸುಂದರವಾದ ವಿನ್ಯಾಸಗಳೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ನವದೆಹಲಿಯಲ್ಲಿ ಇಂದು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಿವಾಸದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಜ್ಯ ಉಸ್ತುವಾರಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಭಾಗವಹಿಸಿದ್ದರು. ಇದಕ್ಕೂ ಮೊದಲು ದೆಹಲಿಯ ಸುರ್ಜೇವಾಲಾ ನಿವಾಸದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವರಿಷ್ಠರ ಜೊತೆಗೆ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವದೆಹಲಿಯಲ್ಲಿ ಸುರ್ಜೇವಾಲಾ ಅವರೊಂದಿಗೆ ಪ್ರತ್ಯೇಕ ಚರ್ಚೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಡ್ಯ ಜಿಲ್ಲೆಯ ರೈತರ ಬೇಡಿಕೆಗೆ ರಾಜ್ಯ ಸರ್ಕಾರ ಸ್ಪಂದಿಸಿದ್ದು, ಇಂದು KRS ಜಲಾಶಯದಿಂದ ಕುಡಿಯಲು ಹಾಗೂ ಜಿಲ್ಲೆಯ ಕೆರೆ ಮತ್ತು ನಾಲೆಗಳಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ರಾಜ್ಯ ಸರ್ಕಾರ ಹಾಗೂ ನೀರಾವರಿ ಸಚಿವ ರಾಮಲಿಂಗಾರೆಡ್ಡಿ ಜಿಲ್ಲಾಡಳಿತ ಮತ್ತು ಕಾವೇರಿ ನೀರಾವರಿ ನಿಗಮಕ್ಕೆ ನೀರು ಬಿಡುವಂತೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ನಾಲೆಗಳಿಗೆ ನೀರು ಬಿಡಲಾಗಿದೆ ಎಂದು ಮಂಡ್ಯ ಶಾಸಕ ರವಿಕುಮಾರ್ ಗೌಡ ತಿಳಿಸಿದ್ದಾರೆ. ನಿನ್ನೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಕುಡಿಯಲು ಮಾತ್ರ ನೀರು ಬಳಕೆ ಮಾಡಿ ಎಂದು ಸೂಚಿಸಿತ್ತು. ಅದರಂತೆ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳು ಕುಡಿಯುವ ನೀರನ್ನು ಬಳಸಿಕೊಳ್ಳಬಹುದಾಗಿದ್ದು ಕೃಷಿಗೆ ನೀರು ಬಳಸಿಕೊಳ್ಳದಂತೆ ಮನವಿ ಮಾಡಲಾಗಿದೆ. ರಾಜ್ಯ ಮತ್ತು ರಾಷ್ಟಮಟ್ಟದ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ 15%ರಷ್ಟು ಹಾಜರಾತಿಯಲ್ಲಿ ವಿನಾಯಿತಿ ನೀಡಲಾಗುವುದು ಎಂದು ಕ್ರೀಡಾ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಪಾಲ್ಗೊಳ್ಳುವ ಕ್ರೀಡಾಪಟುಗಳಿಗೆ 25%ರಷ್ಟು ಹಾಜರಾತಿ ವಿನಾಯಿತಿ ನೀಡಲಾಗುವುದು. ಈ ಕುರಿತಂತೆ ಈಗಾಗಲೇ ಸರ್ಕಾರ ಆದೇಶ ಹೊರಡಿಸಿದೆ ಎಂದು ಹೇಳಿದ್ದಾರೆ. ವಿದ್ಯಾರ್ಥಿಗಳ ಹಾಜರಾತಿ 50%ರಷ್ಟು ಇದ್ದರೂ ಪರೀಕ್ಷೆ ಬರೆಯಲು ಅವಕಾಶ ನೀಡುವಂತೆ ಸೂಚಿಸಿದ್ದಾರೆ. 72,000 ಹುದ್ದೆಗಳ ನೇಮಕಾತಿಯಲ್ಲಿ 2%ರಷ್ಟು ಕ್ರೀಡಾ ಮೀಸಲಾತಿ ನೀಡಲಾಗುತ್ತಿದ್ದು 2,000 ಹುದ್ದೆಗಳು ಕ್ರೀಡಾಪಟುಗಳಿಗೆ ಲಭ್ಯವಾಗಲಿವೆ. ಕಾಮನ್ವೆಲ್ತ್, ಏಷ್ಯನ್ ಗೇಮ್ಸ್, ಏಷ್ಯನ್ ಪ್ಯಾರಾ ಗೇಮ್ಸ್ಗಳಲ್ಲಿ ರಾಜ್ಯವನ್ನು ಪ್ರತಿನಿಧಿಸುವ ಕ್ರೀಡಾಪಟುಗಳಿಗೆ 5,00,000 ರೂಪಾಯಿ ವಿಶೇಷ ಪ್ರೋತ್ಸಾಹಧನ ನೀಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿಯಲ್ಲಿ ನಕಲಿ ನೋಟು ತಯಾರಿ ಮಾಡುತ್ತಿದ್ದ 7 ಮಂದಿಯನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಡಾ ಅರುಣ್ಕುಮಾರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಂಧಿತರಿಂದ ಪ್ರಿಂಟ್ ಮಾಡಿ ಇಟ್ಟಿದ್ದ ನಕಲಿ ನೋಟುಗಳು ಮತ್ತು ನೋಟು ತಯಾರಿಗೆ ಬಳಸಿದ ಮೆಷಿನ್ ಸೇರಿದಂತೆ ಹಲವು ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಆರೋಪಿಗಳು ಕಳೆದ 1 ತಿಂಗಳ ಹಿಂದೆ ಬಾಡಿಗೆ ಮನೆ ಪಡೆದುಕೊಂಡು ನಕಲಿ ನೋಟು ತಯಾರಿಯಲ್ಲಿ ನಿರತವಾಗಿರುವುದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಆರೋಪಿಗಳನ್ನು ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಜಿಪಿಎ ವ್ಯಾಪ್ತಿಯ 5 ನಗರಪಾಲಿಕೆಗಳಲ್ಲಿ ಇರುವ ಆರ್ಟಿರಿಯಲ್ ಹಾಗೂ ಸಬ್ ಆರ್ಟಿರಿಯಲ್ ರಸ್ತೆಗಳ ಸಮೀಕ್ಷೆಯನ್ನು ಡ್ಯಾಶ್ ಕ್ಯಾಮೆರಾಗಳ ಮೂಲಕ ನಡೆಸಿ ಕೂಡಲೇ ವರದಿ ಸಲ್ಲಿಸುವಂತೆ ಮುಖ್ಯ ಆಯುಕ್ತ ಮಹೇಶ್ವರರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಎಂಜಿನಿಯರ್ಗಳ ವಾಹನಗಳಿಗೆ ಡ್ಯಾಶ್ ಕ್ಯಾಮ್ಗಳನ್ನು ಅಳವಡಿಸಬೇಕು. ಅಳವಡಿಸಲಾಗಿರುವ ಡ್ಯಾಶ್ ಕ್ಯಾಮ್ಗಳ ಮೂಲಕ ಪ್ರತಿದಿನ ಬೆಳಗ್ಗೆ 7ರಿಂದ 9 ಗಂಟೆಯವರೆಗೆ ರಸ್ತೆ ಸಮೀಕ್ಷೆ ನಡೆಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಈ ಅವಧಿಯಲ್ಲಿ ವಾಹನಗಳ ಸಂಚಾರ ಕಡಿಮೆ ಇರುವುದರಿಂದ ಹೆಚ್ಚಿನ ರಸ್ತೆಗಳನ್ನು ಸಮೀಕ್ಷೆ ಮಾಡಲು ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಕ್ರಿಮಿನಲ್ಗಳಿಗೆ ಪೊಲೀಸರ ಹಾಗೂ ಕಾನೂನಿನ ಭಯವೇ ಇಲ್ಲದಂತಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪಿಸಿದ್ದಾರೆ. ಹಾವೇರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಹದಗೆಡುತ್ತಿರುವ ಕಾನೂನು ಸುವ್ಯವಸ್ಥೆಗೆ ಸ್ಥಳೀಯ ಪೊಲೀಸರ ಭ್ರಷ್ಟಾಚಾರವೇ ಪ್ರಮುಖ ಕಾರಣ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಸುಮಾರು 350 ಹೆಚ್ಚು ಏತ ನೀರಾವರಿ ಯೋಜನೆಗಳು ಇದ್ದರೂ ನೀರಾವರಿ ಇಲಾಖೆ ಕಳೆದ 3 ವರ್ಷಗಳಿಂದ ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದೆ ಎಂದು ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಜಿಲ್ಲೆಯಲ್ಲಿ ಇದುವರೆಗೂ 684,736 ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾದ್ಯಂತ ಹಮ್ಮಿಕೊಳ್ಳಲಾಗಿದ್ದ ಮತದಾರರ ಪಟ್ಟಿ ಪರಿಶೀಲನೆಯ ಮನೆ ಮನೆ ಭೇಟಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಸ್ಥಳಾಂತರ, ಶಾಶ್ವತ ವಲಸೆ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ವಿವಿಧ ಕಾರಣಗಳಿಂದಾಗಿ 13,387 ಮತದಾರರನ್ನು ಪಟ್ಟಿಯಿಂದ ತೆಗೆದುಹಾಕುವ ಪ್ರಕ್ರಿಯೆ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಹಿನ್ನೆಲೆ ಎನ್ಡಿಆರ್ಎಫ್ ಹಣ ಶೀಘ್ರ ಬಿಡುಗಡೆ ಕೋರಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಪತ್ರ. ದೇವಸ್ಥಾನಗಳ ಹುಂಡಿ ಮೇಲೆ ನಿಗಾ ವಹಿಸಲು ಕೇಂದ್ರ ಕಚೇರಿಯಲ್ಲಿ ನಿಯಂತ್ರಣ ಕೊಠಡಿ ತೆರೆಯಲು ಸರ್ಕಾರ ನಿರ್ಧಾರ. ಎಚ್ಎಂಟಿಗೆ ನೀಡಿರುವ ಜಮೀನನ್ನು ಅನ್ಯ ಉದ್ದೇಶಕ್ಕೆ ಬಳಸುವಂತಿಲ್ಲ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಬಾದಾಮಿ, ಕೊಪ್ಪಳ, ಅಳ್ನಾವರ, ಬಂಟ್ವಾಳ ರೈಲು ನಿಲ್ದಾಣಗಳನ್ನು ನಾಳೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿರುವ ಪ್ರಧಾನಿ. ಮತ್ತು ಮಂಡ್ಯ ಜಿಲ್ಲೆಯ ರೈತರ ಬೇಡಿಕೆಗೆ ಸ್ಪಂದಿಸಿದ ರಾಜ್ಯ ಸರ್ಕಾರ, ಕೆಆರ್ಎಸ್ ಜಲಾಶಯದಿಂದ ಕುಡಿಯಲು ನೀರು ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35 ಕ್ಕೆ.

ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯ ಆಗಿರೋದು 6:50. ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು FM ರೈನ್ಬೋ ಕನ್ನಡ ಕಾಮನಬಿಲ್ಲು ಸನ್ಸೆಟ್ ಸುರಭಿ ಕಾರ್ಯಕ್ರಮ. ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಇವತ್ತು ಬರಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದೆ, ಏನು ಮಾತಾಡೋಣ ಇವತ್ತು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಅಂತ, ನಮ್ಮ ಲಿಸ್ನರ್ಸ್ ಜೊತೆ ಏನು ಮಾತಾಡೋಣ ಅಂತ ಯೋಚನೆ ಮಾಡ್ಕೊಂಡು ಹಾಗೆ ಬರ್ತಾ ಇರಬೇಕಾದ್ರೆ ಗಾಡಿನಲ್ಲಿ ಮುಂದೆ ಕಡೆ ಒಂದು ಗಾಡಿಯಲ್ಲಿ ಒಂದು ಸ್ಲೋಗನ್ ಅಂತ ಏನು ಹೇಳ್ತೀವಿ ಅಥವಾ ಒಂದು ಸಾಲುಗಳನ್ನು ನೋಡಿದೆ. ನೀನೇ ನನ್ನ ಜೀವಕಣೆ ನನ್ನ ಅಣೆ ಅಂತ ಒಂದು ಸಾಲನ್ನು ನೋಡಿದೆ. ಸೊ ನಾನು ಅವಾಗ ಯೋಚನೆ ಮಾಡ್ತಾ ಬಂದೆ, ನಾನು ಅಕಸ್ಮಾತ್ ಏನಾದರೂ ಗಾಡಿ ತೊಗೊಂಡ್ರೆ, ಅಕಸ್ಮಾತ್ ಏನಾದರೂ ಕಾರ್ ತೊಗೊಂಡ್ರೆ ಅಥವಾ ಏನಾದರೂ ಒಂದು ತೊಗೊಂಡ್ರೆ ಅದ್ರ ಮೇಲೆ ಒಂದು ಹೆಸರು ಏನಾದರೂ ಬರೆಸ್ಬೇಕು ಅಂತ ಇದ್ದರೆ ಏನಂತ ಬರೆಸ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಅದೇ ವಿಚಾರ ನಾನು ನಿಮ್ಮ ಜೊತೆ ಮಾತಾಡೋಣ. ನಿಮ್ಗಳಿಗೂ ಕೂಡ ಏನನ್ಸುತ್ತೆ, ಯಾವ ಒಂದು ನೀವು ಅಕಸ್ಮಾತ್ ಏನಾದರೂ ಒಂದು ಗಾಡಿ ತೊಗೊಂಡ್ರೆ ಅಥವಾ ಒಂದು ಕಾರ್ ತೊಗೊಂಡ್ರೆ ಅದ್ರ ಮೇಲ್ಗಡೆ ಏನಾದರೂ, ಈಗ ಸಾಮಾನ್ಯವಾಗಿ ದೇವ್ರ ಹೆಸರು ಬರೆಸೋದು ಅಥವಾ ದೇವ್ರ ಫೋಟೋ ಹಾಕ್ಸೋದು, ದೇವ್ ಸ್ಟಿಕ್ಕರ್ ಕಟ್ಟಿಂಗ್ ಹಾಕ್ಸೋದು, ಇದೆಲ್ಲ ಕಾಮನ್ ಅಲ್ವಾ? ಸೊ ಅದು ಬಿಟ್ಟು ನಿಮ್ಗೆ ಏನಾದರೂ ಬರೆಸ್ಬೇಕು ಅಂತ ಅನ್ಸುತ್ತಾ? ಆ ಥರ ಅನ್ಸಿದ್ರೆ ಮಕ್ಕಳ ಹೆಸರು ಅವೆಲ್ಲನೂ ಕಾಮನ್, ಅದು ಬಿಟ್ಟು ಏನಾದರೂ ಯುನೀಕಾಗಿ ನಿಮಗೆ ಅನ್ಸುತ್ತಾ, ಏನು ಬರೆಸ್ಬೇಕು ಅಂತ ಅನ್ಸುತ್ತಾ, ಅದನ್ನು ನೀವು ನಮಗೆ ಸಂದೇಶಗಳ ಮುಖಾಂತರ ತಿಳಿಸ್ಕೊಡ್ಬಹುದು. 9480910013 ಈ ಒಂದು ಸಂಖ್ಯೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ಕಾರ್ಯಕ್ರಮದ ಮೊದಲ ಎರಡು ಗೀತೆಗಳು ಶಂಕರ್ ಮಹಾದೇವನ್ ಅವರ ಧ್ವನಿಯಲ್ಲಿ ಬಾರೇ ಕುತ್ಕೊಳೆ ಬಾರೆ ಬಾರೆ ಅನ್ನುವಂತಹ ಗೀತೆ, ದತ್ತ ಸಿನಿಮಾದ ಈ ಒಂದು ಗೀತೆ ಬರ್ತಾ ಇದೆ. ಶಂಕರ್ ಮಹಾದೇವನ್ ಹಾಗೆ ಮಾಲತಿಯವರು ಹಾಡಿರುವಂತಹ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಹಾಗೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಸಂಯೋಜನೆ ಇದೆ. ಜೊತೆಗೆ ಮತ್ತೆ ನೋಡಬೇಡ ಅನ್ನುವಂತಹ ಗೀತೆ ಬರ್ತಾ ಇದೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ. ಏಕಲವ್ಯ ಸಿನಿಮಾದಿಂದ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ ಸೋನು ನಿಗಮ್ ಹಾಗೆ ಸೈಂದವಿ ಅವರ ಧ್ವನಿಯಲ್ಲಿ, ವಿಜಯ್ ಈಶ್ವರ್ ಅವರ ಸಾಹಿತ್ಯದಲ್ಲಿ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ. ಕೇಳ್ತಾ ಇಲ್ಲ ಇದು ಆಕಾಶವಾಣಿ ಬೆಂಗಳೂರು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 MHz.

ಸಮಯ ಆಗಿರೋದು 7:02 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ 101.3 ಮೆಗಾಹರ್ಟ್ ಸನ್ಸೆಟ್ ಸುರುವಿ ಕಾರ್ಯಕ್ರಮ ಸಾಕ್ತಾ ಇದೆ. ಸೊ ನೀವೇನಾದ್ರೂ ಹೊಸ ಗಾಡಿ ತಗೊಂಡ್ರೆ ಅಥವಾ ಕಾರ್ ತಗೊಂಡ್ರೆ ನೀವು ಅದ್ರ ಮೇಲೆ ಏನ್ ಬರ್ಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂದ್ರೆ, ಸಾಮಾನ್ಯವಾಗಿ ದೇವ್ರ ಹೆಸರು ಮತ್ತೆ ದೇವ್ರ ಫೋಟೋ ಅಥವಾ ಮಕ್ಕಳ ಹೆಸರು ಇದನ್ನೆಲ್ಲ ಬರ್ಸೋದ್ ಕಾಮನ್. ಬಟ್ ಅದು ಬಿಟ್ಟು ನೀವು ಬೇರೆ ಏನಾದ್ರೂ ಯುನೀಕ್ ಆಗಿ ಯೋಚನೆ ಮಾಡಿದ್ದೀರಾ ಅಂತ ಕೇಳಿದ್ದೆ. ಹರೀಶ್ ಅವರು ಮಲೇಶ್ವರಂನಿಂದ ಸಂದೇಶವನ್ನ ಕಳಿಸಿದ್ದಾರೆ. ನೀನಂದ್ರೆ ನನಗಿಷ್ಟ ಅಂತ ಬರೆಸ್ತೀನಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಿಧಾನವೇ ಪ್ರಧಾನ ಅಂತ ಬರೆಸ್ತಾರಂತೆ ಪ್ರಭಾಕರ್ ಅವರು ವಿದ್ಯಾನಗರ ಹುಬ್ಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು ಎ.ಬಿ. ರಾಜು ಅವರು, ನಾನು ಏನಾದರೂ ವಾಹನ ತಗೊಂಡ್ರೆ ಸ್ನೇಹಕ್ಕಾಗಿ ಮುಗುಳ್ನಗೆ ಅನ್ನುವಂತಹ ವಾಕ್ಯವನ್ನು ಬರೆಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಕ್ರಿಯೇಟಿವಿಟಿಗೆ ಜಾಗ ಇದೆ ಅಲ್ವಾ. ಸೊ ನಿಮಗೂ ಕೂಡ ಏನನ್ಸುತ್ತೆ, ನೀವೇನಾದರೂ ಹೊಸ ಗಾಡಿ ತಗೊಂಡ್ರೆ ಅಥವಾ ಕಾರ್ ತಗೊಂಡ್ರೆ, ಸಾಮಾನ್ಯವಾಗಿ ಆಟೋಗಳ ಮೇಲಂತೂ ಬೇರೆ ಬೇರೆ ಥರ ಸಾಲುಗಳನ್ನು ನೋಡ್ತಾನೆ ಇರ್ತೀರಾ. ಸೊ ನೀವು ಗಾಡಿ ತಗೊಂಡ್ರೆ ಏನನ್ನು ಬರೆಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅನ್ನೋದು ಇವತ್ತಿನ ಮಾತುಕತೆ. ನಿಮಗೇನಾದರೂ ಸಂದೇಶವನ್ನು ಕಳಿಸಿ ನಮಗೆ ಹೇಳಬೇಕು ಅಂತಂದರೆ 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನೀವು ನಿಮ್ಮ ಸಂದೇಶವನ್ನು ನಮಗೆ ಕಳಿಸ್ಕೊಡ್ಬಹುದು.

ಸಮಯ ಆಗಿರೋದು 7:14 ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು ನಂಬರ್ ಎಂಡಿಂಗ್ ವಿತ್ 9 0 7 3 4. ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಏನ್ ಬರ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಆಟೋ ಡ್ರೈವರ್ಸ್ ಎಲ್ಲ ಸಾಮಾನ್ಯವಾಗಿ ಹಿಂದೆಗಡೆ ಇರುವಂತಹ ಆ ಆಟೋದ ಹಿಂದೆಗಡೆ ಇರುವಂತಹ ಜಾಗದಲ್ಲಿ ಒಂದಷ್ಟು ಫೀಲಿಂಗ್ ಕ್ಯಾಪ್ಷನ್ಗಳನ್ನ ಬರೆಸಿರ್ತಾರೆ. ನಾನು ಕಂಡಂತಹ ಕ್ಯಾಪ್ಷನ್ ಅಂತಂದ್ರೆ, ನನ್ನ ಪ್ರಯಾಣಿಕರೇ ನನ್ನ ಅನ್ನದಾತರು, ನಾ ಅವರ ಸೇವಕ ಅಂತ ಬರೆಸಿದ್ರಂತೆ. ವೆರಿ ವೆಲ್ ಸೆಡ್. ಆಟೋ ಡ್ರೈವರ್ಸ್ಗೆಲ್ಲ ಒಂದು ಕ್ಲಾಪ್ ಅನ್ನ ಕೊಡೋಣ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ ನಮಗೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕಿಂದ ಈ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ನಮಸ್ತೆ ಆಕಾಶವಾಣಿ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 6140. ರಸ್ತೆ ಅಲ್ಲಿ ಗಮನ, ನಿಮ್ಮ ಲೈಫು ಜೋಪಾನ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಾವು ಬರೆಸೋದು ಜೀವನ ಒಂದು ಸುಂದರ ಬೆಸುಗೆ, ಅದನ್ನ ಇನ್ನಷ್ಟು ಸುಂದರವಾಗಿ ಬೆಸೆಯೋಣ ಅಂತ ಹೇಳ್ತಾ ಇದ್ದಾರೆ. ಉಮೇಶ್ ಅವರು ಜೆಪಿ ನಗರಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ತುಮಕೂರಿನಿಂದ ಸೋಮಶೇಖರ್ ಶಶಿಕಲಾ, ಹಾಯ್ ಮೇಡಮ್, ನಾನು ನನ್ನ ಕಾರ್ ಮೇಲೆ ಹಾಕ್ಸಿರೋದು, ನಾನು ಒಬ್ಬಂಟಿಯಾಗಿದ್ರೂ ಪರವಾಗಿಲ್ಲ, ನನ್ನತನ ಬಿಟ್ಕೊಡೋದಿಲ್ಲ ಅಂತ ಬರೆಸಿದರಂತೆ. ಹಾಗೆ ಈಗಿನ ಸಂದರ್ಭ ನೋಡಿದ್ರೆ ಪರರ ದುಡ್ಡು ಪಾಪಕ್ಕೆ ಸಮ, ಇದನ್ನ ಹಾಕಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ ವಿತ್ 6 3 6 8. ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿಲ್ಲ. ಹೆಸರನ್ನ ಮೆನ್ಷನ್ ಮಾಡಿ ನಿಮ್ಗೆ ಏನನ್ಸುತ್ತೆ, ನೀವು ಯಾವ್ದಾದ್ರು ಒಂದು ಗಾಡಿ ತಗೋತೀರಾ ಅನ್ಕೊಳ್ಳಿ ಅಥವಾ ಕಾರ್ ತಗೋತೀರಾ ಅಂತ ಅನ್ಕೊಳ್ಳಿ. ಸೊ ಇದ್ರ ಮೇಲೆ ಸಾಮಾನ್ಯವಾಗಿ ಎಲ್ಲರೂ ಬರ್ಸೋದನ್ನ ಬಿಟ್ಟು ವಿಭಿನ್ನವಾಗಿ ನಿಮ್ಗೆ ಏನಾದರೂ ಬರ್ಸ್ಬೇಕು ಅಂತ ಇದ್ರೆ ಏನು ಅಂತ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. 9408010013 9408010013 ಈ ಒಂದು ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಸಂದೇಶ ಹರಿದು ಬರಲಿ.

ಸಮಯ ಆಗಿರೋದು 7:26 ಕೇಳ್ತಾ ಇದ್ದೀರಾ ಸನ್ಸೆಟ್ ಸುರುವಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ನಲ್ಲಿ ಆಟೋ ಮೇಲೆ ಬರೆದಂತಹ ಒಂದು ಸಾಲು ನಾನು ಕಂಡಿದ್ದು. ಕನಸಿನ ದಾರಿ ದುಡಿಮೆಯ ಸವಾರಿ ಅನ್ನುವಂತಹ ಒಂದು ಈ ಒಂದು ವಾಕ್ಯವನ್ನು ನಾನು ನೋಡಿದ್ದೆ, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗೆ ಮತ್ತೊಂದು ಇನ್ಸ್ಪಿರೇಷ್ನಲ್ ಅಂತಲೇ ಹೇಳಬೇಕು, ಇನ್ನೊಂದು ಸಾಲು ಏನಂತಂದರೆ ಶ್ರಮವೇ ಯಶಸ್ಸಿನ ದಾರಿ ಅಂತ ಕೂಡ ನೋಡಿದ್ದೆ. ಹಾಗೆ ಸ್ವಲ್ಪ ಜನ ಆಟೋ ಡ್ರೈವರ್ಸ್ಗಳು ಫುಲ್ ಬಿಂದಾಸಾಗಿ ಆ್ಯಟಿಟ್ಯೂಡ್ ಸ್ಟೈಲಲ್ಲೆಲ್ಲ ಬರ್ಸ್ಕೊಂಡಿರ್ತಾರಲ್ಲ, ಅಂಥದ್ದೊಂದು ಎರಡು ಸಾಲುಗಳು ಅಂತಂದರೆ ದಾರಿ ನಮ್ಮದು ಸ್ಟೈಲ್ ಕೂಡ ನಮ್ಮದು ಅಂತ ಬರೆಸಿದ್ರು. ಹಾಗೆ ಮತ್ತೊಂದು ಇನ್ನೊಂದು ಅಂತಂದರೆ ಗೌರವ ಕೊಡಿ ಗೌರವ ಪಡೀರಿ ಅಂತ ಒಬ್ಬರು ಬರೆಸಿದ್ರು. ಸೊ ಹೀಗೆ ನಾನು ಅಕ್ಕಪಕ್ಕ ಓಡಾಡಬೇಕಾದ್ರೆ ಕಂಡಂತಹ ಸಾಲುಗಳಿದು. ನಿಮಗೂ ಕೂಡ ನೀವೇನಾದರೂ ಒಂದು ಗಾಡಿ ತೊಗೊಂಡ್ರೆ ಅಥವಾ ನೀವೇನಾದರೂ ಒಂದು ಕಾರ್ನ ತೊಗೊಂಡ್ರೆ ನೀವು ಯಾವ ಒಂದು ವಾಕ್ಯವನ್ನು ಬರೆಸ್ಬೇಕು ಅಥವಾ ಏನನ್ನು ಬರೆಸ್ಬೇಕು ಅಂತ ಅನ್ಕೊಂತೀರಾ, ನೀವು ನಮ್ಮ ಜೊತೆ ಹಂಚ್ಕೊಳ್ಬಹುದು. 9480901013 ಈ ಒಂದು ಸಂಖ್ಯೆಗೆ ವಾಟ್ಸಾಪ್ ಮುಖಾಂತರ.

ಸಮಯ ಆಗಿರೋದು 7:32 ಸನ್ಸೆಟ್ ಸುರುಬಿ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡ್ತಿದ್ದಂತಹ ವಿಚಾರ, ನೀವೇನಾದರೂ ಗಾಡಿ ತಗೊಂಡ್ರೆ ಅಥವಾ ಕಾರ್ ತಗೊಂಡ್ರೆ ಅದ್ರ ಮೇಲೆ ಏನು ಬರೆಸ್ಬೇಕು ಅಂತ ಯೋಚನೆ ಮಾಡಿದ್ದೀರಾ ಅಂತ ಕೇಳಿದ್ದೆ. ಒನ್ ಆಫ್ ದ ಫನ್ನಿ ಕ್ಯಾಪ್ಷನ್ ಬರೆಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಶ್ರೀನಿವಾಸ್ ಅವರು. ಯು ಆರ್ ಟೂ ಕ್ಲೋಸ್, ಮೇಂಟೈನ್ ಡಿಸ್ಟೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು ಪ್ರಭಾಕರ್ ಅವರು ವಿದ್ಯಾನಗರದಿಂದ, ಆಪತ್ಕಾಲದಲ್ಲಿ ಸಹಾಯ ಮಾಡುವವರೇ ದೇವರ ರೂಪ ಅಂತ ಬರೆಸ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಅವರೊಂದು ಆಟೋವಿನ ಮೇಲೆ ನೋಡಿದಂತಹ ಸಾಲಂತೆ ಇದು, ಮೂಡ್ ಇದ್ರೆ ಮೆಸೇಜ್ ಮಾಡು, ಇಲ್ಲ ಬಾಡಿಗೆ ಇದ್ರೆ ಕಾಲ್ ಮಾಡು ಅಂತ ಬರ್ಸಿದ್ರು ಅಂತ ಹೇಳ್ತಾ ಇದ್ದಾರೆ. ನವ್ಯ ಕಿರಣ್ ರೆಡ್ಡಿ ಅವರು ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಇವತ್ತಿನ ಸನ್ಸೆಟ್ ಸುರುಬಿ ಕಾರ್ಯಕ್ರಮವನ್ನ ನೀವೆಲ್ಲರೂ ಕೂಡ ಎಂಜಾಯ್ ಮಾಡಿದೀರಾ ಅಂತ ಭಾವಿಸ್ತಾ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದ ಕಡೆಯ ಗೀತೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗ್ತಾ ಇದೆ FM ರೈನ್ಬೋ 101.3 MHz ನಲ್ಲಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಪಾಗಿ. ಮುಖ್ಯಾಂಶಗಳು. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನಲ್ಲಿ ಇಂದು ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಭದ್ರತಾ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟ್ರಗಳ ನಡುವೆ ಸಹಕಾರ ಅಗತ್ಯ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪ್ರತಿಪಾದನೆ. ಉಡಾನ್ ಯೋಜನೆಯಡಿ ಮುಂದಿನ ಹಂತದಲ್ಲಿ 120 ಹೊಸ ತಾಣಗಳಿಗೆ ಸಂಪರ್ಕ, ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು. ಪುರಿಯಲ್ಲಿ ವಿಶ್ವಪ್ರಸಿದ್ಧ ಜಗನ್ನಾಥ ರಥಯಾತ್ರೆ, ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಸಾವು, ಹಲವರಿಗೆ ಗಾಯ. ಏಕದಿನ ಕ್ರಿಕೆಟ್, ಭಾರತ ಇಂಗ್ಲೆಂಡ್ ನಡುವಿನ ಎರಡನೇ ಪಂದ್ಯ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನಲ್ಲಿ ಇಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಹಾಗೂ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಲೋಕಾರ್ಪಣೆಗೊಳಿಸಿದರು. ಬೆಂಗಳೂರು ಜಕ್ಕೂರಿನ ಪ್ರಾದೇಶಿಕ ಪ್ರಾಮಾಣಿತ ಆಧಾರಿತ ಪ್ರಯೋಗಾಲಯದಲ್ಲಿ ಇಂದು ಈ ಯಂತ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇದುವರೆಗೂ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್, ISTಬೇರೆ ದೇಶಗಳ ಉಪಗ್ರಹಗಳನ್ನು ಆಧರಿಸಿ ಸಮಯ ಸೂಚಿಸುತ್ತಿತ್ತು. ಅಲ್ಲದೆ ದೆಹಲಿ, ಕೋಲ್ಕತ್ತಾ, ಮುಂಬೈ ಮತ್ತು ಚೆನ್ನೈ ಹೀಗೆ ವಿವಿಧ ನಗರಗಳಲ್ಲಿ ಸಮಯ ಕೊಂಚ ಬದಲಾಗುತ್ತಿತ್ತು ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಒಂದೇ ಸಮಯ ಸೂಚಿಸುವ ಒನ್ ನೇಷನ್ ಒನ್ ಟೈಮ್ ಉಪಕ್ರಮದ ಜಾರಿಗೆ 2018ರಲ್ಲೇ ಯೋಜಿಸಿದ್ದರು. ಅದರ ಪ್ರಕಾರ ಇಂದು ಲೋಕಾರ್ಪಣೆಗೊಂಡಿರುವ ಈ ಯಂತ್ರ ದೇಶದ ಉಪಗ್ರಹಗಳು ಮತ್ತು ಇಲ್ಲಿನ ಮೂಲಸೌಕರ್ಯವನ್ನು ಬಳಸಿಕೊಂಡು ಸಮಯ ಸೂಚಿಸುತ್ತದೆ. ಭವಿಷ್ಯದಲ್ಲಿ ದೇಶಾದ್ಯಂತ ಒಂದೇ ಸಮಯ ಸೂಚಿಸುವ ವ್ಯವಸ್ಥೆ ಜಾರಿಗೆ ಬರಲಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು.
1: ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಓವರ್ಆಲ್ ಕೋಆರ್ಡಿನೇಷನ್ ಮತ್ತು ಸರ್ಟಿಫಿಕೇಶನ್ ಅಪ್ರೂವಲ್ ಆಧಾರದ ಮೇಲೆ ಒನ್ ನೇಷನ್ ಒನ್ ಟೈಮ್ ಇನಿಷಿಯೇಟಿವ್ ಇದೆ. ಅದನ್ನ ಒಂದು ಇನ್ಫಾರ್ಮ್, ಸೆಕ್ಯೂರ್ ಅಂಡ್ ಹೈಡ್ಲಿ ಅಶ್ಯೂರೆನ್ಸ್ ಅಕ್ಯುರೇಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇಡೀ ದೇಶದೊಳಗ ಮಾಡುವಂತ ಒಂದು ಈ ಒಂದು ಪ್ರಯತ್ನಕ್ಕೆ ಆಲ್ಮೋಸ್ಟ್ ಇವತ್ತು ಯಶ ಸಿಕ್ಕಿದೆ. ಪ್ರಾಯೋಗಿಕವಾಗಿ ಇದನ್ನ ನಾವು ಇವತ್ತು ನೋಡಿದ್ದೇವೆ. ಒನ್ ನೇಷನ್ ಒನ್ ಟೈಮ್ ಇದು ವಿಶ್ವಾಸಾರ್ಹವಾದಂತಹ ಒಂದು ರೆಫರೆನ್ಸ್ ಫಾರ್ ದಿ ಕಂಟ್ರಿ.
0: ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಹರಿಯಾಣಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜಿಂದ್ ಮತ್ತು ಸೋನಿಪತ್ ನಡುವಿನ ಭಾರತದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ ನೀಡಲಿದ್ದಾರೆ. ಭಾರತದಲ್ಲಿ ವಿನ್ಯಾಸಗೊಳಿಸಲಾದ ಮತ್ತು ಸಂಯೋಜಿಸಲಾದ ಈ ರೈಲನ್ನು ಸ್ಥಳೀಯ ತಂತ್ರಜ್ಞಾನ ಬಳಸಿಕೊಂಡು ಅಭಿವೃದ್ಧಿಪಡಿಸಲಾಗಿದೆ. ಇದು ಸುಧಾರಿತ ರೈಲ್ವೆ ಎಂಜಿನಿಯರಿಂಗ್ನಲ್ಲಿ ದೇಶದ ಬೆಳೆಯುತ್ತಿರುವ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತದೆ. ಈ ರೈಲು ಗಂಟೆಗೆ 110 ಕಿಲೋಮೀಟರ್ ವೇಗದಲ್ಲಿ ಚಲಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಆದರೆ ಈ ವಿಭಾಗದಲ್ಲಿ ಇದು ಗಂಟೆಗೆ ಗರಿಷ್ಠ 75 ಕಿಲೋಮೀಟರ್ ವೇಗದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಭಾರತದ ಹೈಡ್ರೋಜನ್ ರೈಲು 10 ಬೋಗಿಗಳನ್ನು ಹೊಂದಿದೆ. ಇದು ಇಲ್ಲಿಯವರೆಗೆ ಅಭಿವೃದ್ಧಿಪಡಿಸಲಾದ ಅತಿ ಉದ್ದದ ಹೈಡ್ರೋಜನ್ ಚಾಲಿತ ಪ್ರಯಾಣಿಕ ರೈಲುಗಳಲ್ಲಿ ಒಂದಾಗಿದೆ. ಇದು 3200 ಅಶ್ವಶಕ್ತಿಯ ಪ್ರಪೋಲ್ಷನ್ ವ್ಯವಸ್ಥೆಯಿಂದ ಚಾಲಿತವಾಗಿದ್ದು ಕಾರ್ಯಾಚರಣೆಯಲ್ಲಿ ಇರುವ ಅತ್ಯಂತ ಶಕ್ತಿಶಾಲಿ ಹೈಡ್ರೋಜನ್ ಚಾಲಿತ ರೈಲುಗಳಲ್ಲಿ ಒಂದಾಗಿದೆ. ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಅಡೆತಡೆಗಳು ಸೇರಿದಂತೆ ಆರ್ಥಿಕ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ನಿಕಟ ಸಹಕಾರದ ಅಗತ್ಯವನ್ನು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಬಿಮ್ಸ್ಟೆಕ್ ರಾಷ್ಟೀಯ ಭದ್ರತಾ ಮುಖ್ಯಸ್ಥರ 5ನೇ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಪೂರೈಕೆ ಸರಪಳಿಗಳಲ್ಲಿನ ಅಡೆತಡೆಗಳು ಎಲ್ಲಾ ಸದಸ್ಯ ರಾಷ್ಟಗಳಿಗೆ ಆರ್ಥಿಕ ಸಂಕಷ್ಟ ಉಂಟುಮಾಡಿವೆ. ಬಿಮ್ಸ್ಟೆಕ್ ರಾಷ್ಟಗಳು ಪರಸ್ಪರ ಲಾಭಕ್ಕಾಗಿ ನಿರ್ಣಾಯಕ ಕ್ರಮ ತೆಗೆದುಕೊಳ್ಳುವುದು ಮತ್ತು ಸಂವಾದದ ಮೂಲಕ ಪರಿಹಾರ ಕಂಡುಕೊಳ್ಳುವುದು ತುರ್ತು ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. ಭದ್ರತಾ ಸವಾಲುಗಳನ್ನು ಎದುರಿಸಲು ಮತ್ತು ಪ್ರಾದೇಶಿಕ ಅಭಿವೃದ್ಧಿ

0: ಉತ್ತೇಜಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ಬಲವಾದ ಸಹಕಾರ ಅಗತ್ಯವಿದೆ. ಭಯೋತ್ಪಾದನೆ, ಅಂತಾರಾಷ್ಟೀಯ ಸಂಘಟಿತ ಅಪರಾಧ, ಸೈಬರ್ ಬೆದರಿಕೆ ಮತ್ತು ಕಡಲ ಭದ್ರತಾ ಸವಾಲುಗಳನ್ನು ಎದುರಿಸುವಲ್ಲಿ ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳು ಗಮನಾರ್ಹ ಪ್ರಗತಿ ಸಾಧಿಸಿವೆ ಎಂದು ಅಜಿತ್ ದೋವಲ್ ಹೇಳಿದರು. ಉಡಾನ್ ಯೋಜನೆಯ ಮುಂದಿನ ಹಂತವು 120 ಹೊಸ ತಾಣಗಳಿಗೆ ಸಂಪರ್ಕ ಹೆಚ್ಚಿಸುವ ಮತ್ತು ಮುಂದಿನ 10 ವರ್ಷಗಳಲ್ಲಿ 4 ಕೋಟಿ ಪ್ರಯಾಣಿಕರು ಪ್ರಯಾಣಿಸಲು ಅನುವು ಮಾಡಿಕೊಡುವ ಗುರಿ ಹೊಂದಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಉಡಾನ್ ಕುರಿತ ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಅವರು, ಪರಿಷ್ಕೃತ ಯೋಜನೆಯು ವಿಮಾನಯಾನ ಸಂಸ್ಥೆಗಳಿಗೆ ಬೆಂಬಲವನ್ನು 3 ವರ್ಷದಿಂದ 5 ವರ್ಷಗಳವರೆಗೆ ವಿಸ್ತರಿಸುತ್ತದೆ ಹಾಗೂ ಆಯ್ದ ಶ್ರೇಣಿ 2 ಮತ್ತು ಶ್ರೇಣಿ 3 ವಿಮಾನ ನಿಲ್ದಾಣಗಳಿಗೆ ಕಾರ್ಯಾಚರಣೆ ಮತ್ತು ನಿರ್ವಹಣಾ ಬೆಂಬಲವನ್ನು ಪರಿಚಯಿಸುತ್ತದೆ ಎಂದು ವಿವರಿಸಿದರು. ಮುಂದಿನ ದಶಕದಲ್ಲಿ 100 ವಿಮಾನ ನಿಲ್ದಾಣಗಳು ಮತ್ತು 200 ಹೆಲಿಪೋರ್ಟ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯೊಂದಿಗೆ ಕೇಂದ್ರ ಸರ್ಕಾರ ಮುಂದಿನ ಹಂತಕ್ಕಾಗಿ 29,000 ಕೋಟಿ ರೂಪಾಯಿಗಳ ನಿಧಿಯನ್ನು ಮೀಸಲಿಟ್ಟಿದೆ ಎಂದು ಸಚಿವ ಕೆ ರಾಮಮೋಹನ್ ನಾಯ್ಡು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಒಡಿಶಾ ಪುರಿಯಲ್ಲಿ ಇಂದು ನಡೆದ ವಿಶ್ವಪ್ರಸಿದ್ಧ ಜಗನ್ನಾಥ ರಥಯಾತ್ರೆಯ ಸಂದರ್ಭ ಉಂಟಾದ ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಮೃತಪಟ್ಟಿದ್ದು ಅನೇಕ ಭಕ್ತರು ಗಾಯಗೊಂಡಿದ್ದಾರೆ. ರಥ ಬೀದಿಯಲ್ಲಿ ಜಗನ್ನಾಥ, ಬಲಭದ್ರ ಮತ್ತು ದೇವಿ ಸುಭದ್ರ ದೇವರ ರಥಗಳನ್ನು ಎಳೆಯುವ ಸಮಾರಂಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಜಮಾಯಿಸಿದ್ದ ಸಂದರ್ಭ ಈ ದುರದೃಷ್ಟಕರ ಘಟನೆ ಸಂಭವಿಸಿದೆ. ತುರ್ತು ಪ್ರತಿಕ್ರಿಯೆ ತಂಡಗಳು ತಕ್ಷಣವೇ ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗಳಿಗೆ ಸ್ಥಳಾಂತರಿಸಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾಡಳಿತ, ಪೊಲೀಸ್, ಅಗ್ನಿಶಾಮಕ ಸೇವೆಗಳು ಮತ್ತು ಆರೋಗ್ಯ ಸಿಬ್ಬಂದಿ ರಕ್ಷಣಾ ಮತ್ತು ಜನಸಂದಣಿ ನಿರ್ವಹಣಾ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿವೆ. ಸುಸ್ಥಿರ ಕೃಷಿ ಬೆಳವಣಿಗೆಯನ್ನು ಖಚಿತಪಡಿಸಿಕೊಳ್ಳಲು ಸಮಗ್ರ ಕೃಷಿ ಪದ್ದತಿಗಳನ್ನು ಉತ್ತೇಜಿಸುವ ಅಗತ್ಯವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICER 98ನೇ ಸಂಸ್ಥಾಪನಾ ದಿನ ಉದ್ದೇಶಿಸಿ ಮಾತನಾಡಿದ ಅವರು, ರೈತರು ಮತ್ತು ವಿಜ್ಞಾನಿಗಳ ಸಾಮೂಹಿಕ ಪ್ರಯತ್ನಗಳು ಅಸಾಧಾರಣ ಫಲಿತಾಂಶಗಳನ್ನು ನೀಡುತ್ತಿವೆ ಎಂದು ಹೇಳಿದರು. ದೇಶದಲ್ಲಿ ದಾಖಲೆಯ 376 ದಶಲಕ್ಷ ಟನ್ಗಳ ಆಹಾರ ಧಾನ್ಯಗಳನ್ನು ಉತ್ಪಾದಿಸಲಾಗಿದೆ. ಕಳೆದ ವರ್ಷ 44 ಬೆಳೆಗಳನ್ನು ಒಳಗೊಂಡ 386 ಹೊಸ ಬೆಳೆ ಪ್ರಭೇದಗಳು ಮತ್ತು 117 ತೋಟಗಾರಿಕೆ ಪ್ರಭೇದಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದರು. ಸಿಬಿಎಸ್ಇ ಪಠ್ಯಕ್ರಮದಲ್ಲಿ 9ನೇ ತರಗತಿಯಲ್ಲಿ ತೃತೀಯ ಭಾಷೆಯನ್ನು ಪರಿಚಯಿಸುವ ಕ್ರಮದ ಕುರಿತು ಸುಪ್ರೀಂಕೋರ್ಟ್ ಕಳಕಳಿ ವ್ಯಕ್ತಪಡಿಸಿದೆ. ಇದು ವಿದ್ಯಾರ್ಥಿಗಳ ಮೇಲಿನ ಮಾನಸಿಕ ಒತ್ತಡವನ್ನು ಹೆಚ್ಚಿಸಲಿದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ವಿದ್ಯಾರ್ಥಿಗಳು ಸುಲಭವಾಗಿ ಭಾಷೆಯನ್ನು ಕಲಿಯಲು ಮತ್ತು ಹೊಂದಿಕೊಳ್ಳಲು ಅನುಕೂಲವಾಗುವಂತೆ ತೃತೀಯ ಭಾಷೆಯನ್ನು 5 ಅಥವಾ 6ನೇ ತರಗತಿಯಲ್ಲೇ ಪರಿಚಯಿಸುವುದು ಸೂಕ್ತ ಎಂದು ನ್ಯಾಯಾಲಯ ಸಲಹೆ ನೀಡಿದೆ. ತೃಣಮೂಲ ಕಾಂಗ್ರೆಸ್ನ ರಾಜ್ಯಸಭಾ ಸದಸ್ಯೆ ಕೋಯಲ್ ಮಲ್ಲಿಕ್ ಇಂದು ತಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ದಾರೆ. ಉಪರಾಷ್ಟಪತಿ ಹಾಗೂ ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿ ಮಾಡಿದ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು. ಕೋಯಲ್ ಮಲ್ಲಿಕ್ ಈ ವರ್ಷದ ಏಪ್ರಿಲ್ನಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದರು. ನವದೆಹಲಿಯಲ್ಲಿ ಇಂದು ಕಾಂಗ್ರೆಸ್ ಸಂಸದೀಯ ಪಕ್ಷದ ಸಭೆ ನಡೆಯಿತು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಪಕ್ಷದ ಹಿರಿಯ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಸಂಸದ ಪ್ರಮೋದ್ ತಿವಾರಿ, ಮುಂಬರುವ ಸಂಸತ್ತಿನ ಮಳೆಗಾಲದ ಅಧಿವೇಶನದಲ್ಲಿ ಎತ್ತಬೇಕಾದ ಪ್ರಮುಖ ವಿಷಯಗಳ ಕುರಿತು ಪಕ್ಷ ತನ್ನ ನಿಲುವನ್ನು ಚರ್ಚಿಸಿದೆ ಎಂದು ತಿಳಿಸಿದರು. ಭಯೋತ್ಪಾದನೆಗೆ ಹಣಕಾಸು ನೆರವು ಮತ್ತು ಅಕ್ರಮ ಒಳ ನುಸುಳುವಿಕೆ ಜಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಡಿ ಇಂದು 13 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಇವುಗಳಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ, ಉತ್ತರ 24 ಪರಗಣ, ದಕ್ಷಿಣ 24 ಪರಗಣ ಹಾಗೂ ಮುರ್ಷಿದಾಬಾದ್, ಫರೀದಾಬಾದ್ನ ಬಲ್ಲಭಗಡ, ಸಹರಾನ್ಪುರದ ದಿಯೋಬನ್, ಹರಿಯಾಣ, ದೆಹಲಿ ಮತ್ತು ಇತರ ಸ್ಥಳಗಳು ಸೇರಿವೆ. ರೋಹಿಂಗ್ಯಾ ಮತ್ತು ಬಾಂಗ್ಲಾದೇಶಿ ಪ್ರಜೆಗಳು ಭಾರತಕ್ಕೆ ಅಕ್ರಮ ಒಳ ನುಸುಳುವಿಕೆಗೆ ಅನುಕೂಲ ಮಾಡಿಕೊಟ್ಟ ನಕಲಿ ಭಾರತೀಯ ಗುರುತಿನ ದಾಖಲೆಗಳನ್ನು ಒದಗಿಸಿದ್ದು ಮತ್ತು ದೇಶದ ವಿವಿಧ ಭಾಗಗಳಲ್ಲಿ ಅವರ ಪುನರ್ವಸತಿಗೆ ಸಹಾಯ ಮಾಡಿದ ಸಂಘಟಿತ ಗುಂಪಿನ ವಿರುದ್ದ ಉತ್ತರ ಪ್ರದೇಶ ಎಟಿಎಸ್ ಎಫ್ಐಆರ್ ದಾಖಲಿಸಿದ್ದು ಇದರ ಮುಂದುವರೆದ ಭಾಗವಾಗಿ ಇಡಿ ದಾಳಿ ನಡೆಸಿದೆ. ಇಂಗ್ಲೆಂಡ್ನ ಕಾರ್ಡಿಫ್

ಸೋಫಿಯಾ ಗಾರ್ಡನ್ನಲ್ಲಿ ಇಂದು ನಡೆಯುತ್ತಿರುವ ಪುರುಷರ ಮೂರು ಏಕದಿನ ಪಂದ್ಯಗಳ ಸರಣಿಯ ಎರಡನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 29.2 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 164 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಮೊದಲ ನಿಖರ ಸಮಯ ಸೂಚಿಸುವ ಯಂತ್ರವನ್ನು ಬೆಂಗಳೂರಿನಲ್ಲಿ ಇಂದು ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಭದ್ರತಾ ಸವಾಲುಗಳನ್ನು ಎದುರಿಸಲು ಬಿಮ್ಸ್ಟೆಕ್ ಸದಸ್ಯ ರಾಷ್ಟಗಳ ನಡುವೆ ಸಹಕಾರ ಅಗತ್ಯ, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದುವಲ್ ಪ್ರತಿಪಾದನೆ. ಉಡಾನ್ ಯೋಜನೆಯಡಿ ಮುಂದಿನ ಹಂತದಲ್ಲಿ 120 ಹೊಸ ತಾಣಗಳಿಗೆ ಸಂಪರ್ಕ, ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು. ಪುರಿಯಲ್ಲಿ ವಿಶ್ವಪ್ರಸಿದ್ಧ ಜಗನ್ನಾಥ ರಥಯಾತ್ರೆ, ಕಾಲ್ತುಳಿತದಲ್ಲಿ ಒಬ್ಬ ಭಕ್ತ ಸಾವು, ಹಲವರಿಗೆ ಗಾಯ. ಮತ್ತು ಏಕದಿನ ಕ್ರಿಕೆಟ್ ಭಾರತ ಇಂಗ್ಲೆಂಡ್ ನಡುವಿನ ಎರಡನೇ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
3: ಸಣ್ಣ ತೆರೆಯ ಧಾರಾವಾಹಿ ನೆನಪು,
1: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಹಾಯ್ ಹಲೋ ನಮಸ್ಕಾರ, ಏನ್ ಸಮಾಚಾರ ರೀ? ಎಲ್ರೂ ಹೇಗಿದ್ದೀರಾ?
1: ಏನ್ ಸಮಾಚಾರ ರೀ? ಎಲ್ರೂ ಹೇಗಿದ್ದೀರಿ? ನಮ್ದೇನು ಇಲ್ಲ ರೀ, ಎಲ್ಲ ನಿಮ್ದೇ ರೀ.
0: ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ನಾನು ನಿಮ್ಮವನು, ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಶೇಕ್ಸ್ಪಿಯರ್ ಹೇಳ್ತಾರೆ, ಲವ್ ಇಸ್ ನಾಟ್ ಲವ್ ವಿಚ್ ಆಲ್ಟರ್ಸ್ ವೆನ್ ಇಟ್ ಆಲ್ಟ್ರೇಷನ್ ಫೈನ್ಸ್. ಪ್ರೀತಿ ಅನ್ನೋದು ಬದಲಾವಣೆ ಸಿಕ್ಕಾಗ ಬದಲಾಗುವಂಥದ್ದಲ್ಲ. ಗುಲ್ಜರ್ ಹೇಳ್ತಾರೆ, ಮೊಹಬ್ಬತ್ ಭೀ ಜಿಂದಗಿ ಕಿ ತರಹ ಹೋತಿ ಹೈ, ಹರ್ ಮೋದ್ ಆಸಾ ನಹೀ ಹೋತಾ ಪರ್ ಹರ್ ಮೋದ್ ಖೂಬ್ಸೂರತ್ ಹೋತಿ ಹೈ. ಅಂದ್ರೆ ಪ್ರೀತಿ ಜೀವನ ಇದ್ದಾಗೆ ಪ್ರತಿ ತಿರುವು ಸುಲಭ ಅಲ್ಲ, ಆದ್ರೆ ಸುಂದರವಾಗಿರುತ್ತೆ. ಯಾಕೆ ಇಷ್ಟೊಂದೆಲ್ಲ ಪೀಠಿಕೆ ಅಂತ ಯೋಚನೆ ಮಾಡ್ತಿರ್ತೀರಾ? ಇಷ್ಟೆಲ್ಲ ಪೀಠಿಕೆ ಹಾಕಿದ್ರು ಕೂಡ ಇವತ್ತು ಪ್ರೀತಿ ಪ್ರೇಮ ಪ್ರಣಯದ ಬಗ್ಗೆ ಮಾತಾಡಲ್ಲ, ಬೇರೆನೆ ಮಾತಾಡೋಣ. ಏನಾದ್ರೂ ವಿಷಯ ಕೊಟ್ಟು ಮಾತಾಡ್ತಾನ ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತ ಇಲ್ಲ. ಸೊ ಕಥೆ ಹೇಳ್ತಾನೆ ಯಾವ್ದಾದ್ರು ಪ್ರೇಮ ಕಥೆನೆ ಅಂತ ಯೋಚನೆ ಮಾಡ್ತಾ ಇದ್ರೆ ಬಿಗ್ ನೋ. ಈ ಏಳು ಮುಕ್ಕಾಲಿನ ಸಮಯದಲ್ಲಿ ಕತೆ ಹೇಳಿದ್ರೆ ಎಲ್ರು ಮಲ್ಕೊಂಡ್ಬಿಡ್ತೀರಾ. ಸೊ ಇವತ್ತೊಂದಷ್ಟು ಪ್ರೀತಿಯ ಹಾಡುಗಳನ್ನ ಕೇಳ್ತಾ ಸಾಗೋಣ. ಒಲವಿನ ಆಲಾಪದಲ್ಲಿ ಒಲವಿನ ಹಾಡುಗಳಿರ್ಬೇಕು ಅಲ್ವಾ? ವಿಷದ ಬಗ್ಗೆ ಲೈಟ್ ಆಗಿ ಪೀಠಿಕೆ ಹಾಕ್ತೀನಿ. ಏನು ಪೀಠಿಕೆ ಅನ್ನೋದಾದ್ರೆ, ಅವನು ಹೇಳ್ತಾನೆ ನೀನು ನನ್ನ ಬೆಳಕು ಅಂತ, ಅವಳು ಹೇಳ್ತಾಳೆ ನೀನು ನನ್ನ ನೆರಳು ಅಂತ. ಬೆಳಕಿರೋ ಜಾಗದಲ್ಲೇ ನೆರಳು ಇರಲೇಬೇಕು ಅಲ್ವಾ? ನೋಡಿದ್ರ, ಅವನು ಬೆಳಕಂದ್ರೆ ಅವಳು ನೆರಳಂದ್ಲು. ಯಾಕೆ ಇಷ್ಟೆಲ್ಲ ಪೀಠಿಕೆ ಅಂದ್ರೆ, ಇವತ್ತು ನಾವು ಕೇಳ್ತಾ ಇರೋದು ಒಂದೇ ರಾಗದ ಎರಡು ಹಾಡುಗಳನ್ನ, ಒಂದು ಮೇಲ್ ವರ್ಷನ್ನು ಇನ್ನೊಂದು ಫಿಮೇಲ್ ವರ್ಷನ್ನು. ಒಂದು ಹಾಡು ಆದ್ರೆ ಎರಡು ಭಾವಗಳು, ಅವನು ಹಾಡೋ ರಾಗ ಅವಳು ಹಾಡೋ ರಾಗ ಅಷ್ಟೇ. ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಒಲವಿನ ಆಲಾಪದಲ್ಲಿ ಮೊದಲನೇ ಆಲಾಪ, ಇಲ್ಲಿ ಕಥಾನಾಯಕ ಕೇಳ್ತಾ ಇದ್ದಾನೆ ನೀನು ಅವಳಾಗಿರ್ಬಹುದು, ಸುಮ್ಮನೆ ಒಂದ್ಸಲ ಊಹೆ ಮಾಡ್ಕೊ ಅಂತ. ತಾರೆ ಆಗ್ತೀಯ, ಹೂವು ಆಗ್ತೀಯ, ಮಿನಿಗೋ ನಕ್ಷತ್ರ ಆಗ್ತೀಯ, ನನ್ನ ಜೊತೆ ಕನ್ಸಲ್ಲಿ ನಿಲ್ತೀಯ. ಕೇಳಿ ನಮ್ಮ ಹೀರೋನ ಕಲ್ಪನೆ.

0: ಸುಮ್ಮನೆ ತಮಾಷೆಗೆ ಊಹಿಸ್ಕೋ, ಜಸ್ಟ್ ಥಿಂಕ್, ಕಲ್ಪಿಸ್ಕೋ. ತಾರೆ ತುಂಬಾನೇ ದೂರ, ನೀನೇ ಆ ತಾರೆ ಆದ್ರೆ. ಹೂವು ತುಂಬಾನೇ ಮೃದು, ನೀನೇ ಆ ಹೂ ಆದ್ರೆ. ಎಟುಕುವ ತಾರೆ ನಲಗದ ಹೂ ನೀನಾಗ್ತೀಯ. ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್, ರೈಟ್?
1: ರೈಟ್.
0: ಜೂಟ್
1: ಜೂಟ್.

ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ನೋಡಿದ್ರ ಅವನಿಗೆ ಬೇಕಿದ್ದು ಒಂದು ನೋಟ, ಒಂದು ಮಾತು, ಒಂದು ಗಳಿಗೆ. ಬೇಕೇ ಬೇಕು, ನೀನೇ ಬೇಕು ಅನ್ನೋ ಒಂದು ಭಾವ. ತಾರೆ ನೀನಾಗಬಹುದು, ಚಂದ್ರ ನಾನಾಗಬಹುದು, ಅವನ ಆಸೆ ಒಂದೇ, ಅವಳು ಅವನ ಜೋಡಿ ಆಗ್ಬೇಕು ಅನ್ನೋದು. ಆದ್ರೆ ಅವಳೇನ್ ಹೇಳ್ತಾಳ ಗೊತ್ತಾ, ನಾನು ನಾನಾಗಿಲ್ಲ, ನನ್ನ ಮನಸ್ಸು ಮೊದಲಂತೆ ಇಲ್ಲ. ಆಶ್ಚರ್ಯ ಏನು, ಅವಳು ಪ್ರೀತಿ ಮಾಡಬಾರ್ದ, ಹೂವಾಗಿ ಅರಳಬಾರ್ದ? ಹೀರೋನ ಪ್ರಶ್ನೆಗೆ ಕಥಾನಾಯಕಿಯ ಉತ್ತರ ಏನಾಗಿರುತ್ತೆ ಕೇಳಿ.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಇಬ್ರು ಬೇರೆ ಮಾತು ಹೇಳಿದ್ರು ಕೂಡ ಆಸೆ ಒಂದೇ ಅಲ್ವಾ, ನಾವು ಒಳ್ಳೆ ಜೋಡಿ ಅಲ್ವೇನು ಅನ್ನೋದೊಂದೇ ಅಷ್ಟೆ. ಕಥಾನಾಯಕ ಹೇಳ್ತಾ ಇದ್ದಾನೆ, ನೀನು ಅಂದ ತಕ್ಷಣ ನನ್ನೊಳಗೆ ಒಂದು ರೀತಿಯ ಸಂಚಲನ ಮೂಡುತ್ತೆ ಅಂತ. ಅವನು ಬರೆಯದ ಕವಿತೆಗಳ ಸಂಕಲನ ಅವಳು ಅಂತ ಇದ್ದಾನೆ. ಯಾವ ಕವಿತೆ, ಯಾವ ಸಂಕಲನ ಕೇಳಿ ಮಾತನ್ನ ಮುಂದುವರಿಸೋಣ ಈ ಗೀತೆಯ ನಂತರ.

ಹೂವಿನ ಮಳೆ ನೀನು ಕನಸಲ್ಲಿ, ಮಾಯದ ಕಲೆ ನೀನು ಎದೆಯಲ್ಲಿ ಅಂತಾನೆ ಕಥಾನಾಯಕ. ಅವನು ಶರಣು ಬಂದ ಚೋರ. ಬರೀ ಒಂದು ಪ್ರಶ್ನೆ, ನೀನು ಕೂಡ ಹೀಗೇನಾ? ಅವನ ಆಸೆ ಒಂದೇ, ಅವಳ ಜೊತೆ ಒಂದೇ ಕನಸನ್ನ ಕಾಣಬೇಕು ಅನ್ನೋದು. ಅವಳು ಕಾಯ್ತಾ ಇದ್ದಾಳೆ, ನಲ್ಮೆಯ ನಾವಿಕನೇ ಯಾವತ್ತು ಬರ್ತೀಯ ಅಂತ. ಅವನ ಆಗಮನಕ್ಕಾಗಿ ಇಡೀ ಗಮನವನ್ನೇ ಕೇಂದ್ರೀಕರಿಸಿದಾಳೆ. ಕೇಳಿ ನಾಯಕಿಯ ಕರೆ.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥು. ಎಂಥ ಚಂದದ ಸಾಲುಗಳಲ್ವಾ, ಕೈಯನ್ನ ಹಿಡ್ಕೊಳ್ಳ ತಡೆಯದಿರು ಯಾವ ಮಾತನ್ನು ಅನ್ನೋ ಭಾವಗಳು. ಅವನು ಸಂಚಲನ ಅಂದ, ಅವಳು ಆಗಮನಕ್ಕಾಗಿ ಕಾಯ್ತಾ ಇದ್ದಾಳೆ. ಇಬ್ರು ಬೇರೆ ಬೇರೆ ಪದಾನ ಬಳಸಿದ್ರು, ಆದ್ರೆ ಹೃದಯದಲ್ಲಿ ಇರೋ ಪ್ರೀತಿ ಒಂದೇ ಅಲ್ವಾ. ಕೆಲವು ಹೆಣ್ಣು ಮಕ್ಕಳು ಕೇಳೋದಿಲ್ಲ, ಬರೀ ಕಾಯ್ತಾರೆ. ಯಾಕಂದ್ರೆ ಕಾಯುವಿಕೆಯಲ್ಲಿ ಅಲ್ವಾ ಪ್ರೀತಿ ಇರೋದು. ಪ್ರೀತಿಯ ಪರಿಣಾಮ ಅವರಿಬ್ರಿಗೆ ಮಾತ್ರ ಹೀಗೇನಾ, ಅಥವಾ ನಮಗೂ ನಿಮಗೂ ಕೂಡ ಹೀಗೇನಾ? ಇಲ್ಲಿ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆನೆ ನಮ್ಮ ಕಥಾನಾಯಕ ಮುಳುಗೋಗಿದ್ದಾನೆ. ಪರಿಚಯ ಆಗುವ ಮುನ್ನಾನೇ ಪರವಶನಾಗಿದ್ದೀನಿ ಅಂತ ಇದ್ದಾನೆ. ಅವಳ ನಗೆಯಲು ಕೂಡ ಹೂ ಅರಳೋ ಸದ್ದು ಕೇಳ್ತಾ ಇದೆಯಂತೆ. ಕೆಲವು ಪ್ರೀತಿಗಳು ಕಾರಣನೇ ಕೇಳಲ್ಲ.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಹುಡುಗ ಏನೋ ಪರವಶನಾಗಿದ್ದಾನೆ, ಅದೇ ರೀತಿ ನಮ್ಮ ಹುಡುಗಿ ಕೂಡ ತನ್ಮಯಳಾಗಿದ್ದಾಳೆ. ಅವನ ಹೆಸರನ್ನ ಮನಸ್ಸಲ್ಲಿ ಬರೆದು ಅಳಿಸೋ ಮುನ್ನಾನೆ ಗೊಂದಲ. ಕೆಲವು ಹೆಣ್ಣು ಮಕ್ಕಳು ಪ್ರೀತಿನ ಒಪ್ಕೊಳ್ಳೋದಕ್ಕೂ ಮುಂಚೆನೆ ಸೂತ್ ಹೋಗಿರ್ತಾರಂತೆ. ಮೌನವಾಗಿ ಕೇಳಿ ಅವಳ ತನ್ಮಯತೆಯನ್ನ. ನಿಮಗೂ ಕೂಡ ಈ ಅನುಭವ ಆಗಿದೆಯಾ?

0: ಪದಗಳು ಬೇರೆ, ಒಬ್ಬನು ಪರವಶ ಇನ್ನೊಬ್ಬಳು ತನ್ಮಯ. ಆದರೆ ಇಬ್ಬರು ಒಂದೇ ಜಾಗದಲ್ಲಿ, ಅರ್ಥ ಆಗೋ ಮುನ್ನಾನೆ ಮುಳುಗಿ ಹೋದ ಪ್ರೀತಿಯ ಜಾಗದಲ್ಲಿ. ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ.
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
2: ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ.
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ. ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಅವನಿಗೆ ಗಾಢವಾಗಿ ಭಾಸ ಆಗ್ತಾ ಇದೆ ಅವಳೇ ಅವನ ಪ್ರೇಯಸಿ ಅಂತ. ಅವಳ ಮುಖ ನೋಡಿದ ತಕ್ಷಣ ಅವನು ಸೆರೆಮನೆಯ ಖೈದಿ ಆಗಿದ್ದಾನೆ. ಈಗೊಂದು ಮಧುರ ಯಾತನೆ. ನನ್ನ ಹೆಸರ ಕೂಗೆ ಒಮ್ಮೆ ತಬ್ಬಿ ಅಪ್ಪಿಕೊ ಎಂಥ ಸಾಲುಗಳಲ್ವಾ. ಯಾಕಂದ್ರೆ ಕಥಾನಾಯಕನಿಗೆ ಹೆಸರು ಬೇಕಿಲ್ಲಿ, ಬಂಧನ ಬೇಕು. ಬರೀ ಸುಮ್ಮನೆ ಅನ್ನೋ ಒಂದಷ್ಟು ಹೇಳಿಕೆಯ ಕಾರಣಗಳು ಸಾಲಲ್ಲ. ಇದಕ್ಕೆ ಕಥಾನಾಯಕಿ ಏನ್ ಹೇಳ್ತಾಳೆ, ನಾಯಕನ ಗೀತೆಯ ನಂತರ ಕೇಳೋಣ.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಇಲ್ಲಿ ನಮ್ಮ ಹೀರೋಯಿನ್ ಸ್ಟೈಲೇ ಬೇರೆ, ಬೇರೆ ರೀತಿ ಮಾತಾಡ್ತಾ ಇದ್ದಾಳೆ. ಅಲ್ಲಿ ಪ್ರೇಮ ಅಂತ ನಾಯಕ ಹೇಳ್ತಾ ಇದ್ರೆ ಸ್ನೇಹದ ಹೂವು ಬಾಡ್ದಿರ್ಲಿ ಅಂತ ಇದ್ದಾಳೆ. ಅವಳಿಗೆ ಹೆಸರೇ ಬೇಡ, ಹಕ್ಕಿ ಹಾಡು, ಸಂಪಿಗೆಯ ಕಂಪ, ಯಾರ ಹೆಸರಿಲ್ಲದೆ ಹಾಗೆ ಇರ್ಲಿ ಅಂತ ಇದ್ದಾಳೆ. ಕೆಲವು ಹೆಣ್ಣುಮಕ್ಕಳು ಪ್ರೀತಿಗೆ ಬಂಧನ ಹಾಕೋದಿಕ್ಕೆ ಭಯ ಪಡ್ತಾರೆ, ಯಾಕಂದ್ರೆ ಹೆಸರು ಬಂದ್ರೆ ಬಂಧನಗಳು ಮುರಿದೋಗುತ್ತೆ ಅಂತ. ಕೇಳಿ ನಮ್ಮ ಕಥಾನಾಯಕಿಯ ಮೌನದ ಬೇಡಿಕೆ.

0: ಅವನು ನೀನೇ ನನ್ನವಳು ಅಂತ ಬಂಧನ ಕೇಳ್ತಾ ಇದ್ರೆ, ಹೆಸರಿನ ಹಂಗಿಲ್ಲದ ಒಂದು ಬಂಧ ಬೇಕು ಅಂತ ಕಥಾನಾಯಕಿ ಸ್ವಾತಂತ್ರ್ಯ ಕೇಳ್ತಿದ್ದಾಳೆ. ಒಬ್ಬನು ನನ್ನವಳು ಅಂತ ಹುಡುಕ್ತಾ ಇದ್ರೆ ಇನ್ನೊಬ್ಳು ಹೀಗೆ ಸುಮ್ಮನೆ ಅಂತ ಉಳಿಸ್ಕೋಬೇಕು ಅಂತ ಇದ್ದಾಳೆ. ಪ್ರೀತಿ ಒಂದೇ, ಪ್ರೀತಿಯ ಪರಿ ಬೇರೆ.
1: ಸರ ನಗೆ ಮೊಗವ ಹೊತ್ತಾಗ,
0: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
2: ಎದೆ ತುಂಬಿ ಹಾಡಿದೆನು ಬಂದು ನಾನು,
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
0: ಎಲ್ಲೆ ಮೀರಿದ ಪ್ರೇಮ ಸಿಂಚನ.
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ,
1: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
0: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು. ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
0: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಈಗ ಕಾರ್ಯಕ್ರಮದ ಕೊನೆಯ 2 ಗೀತೆಗಳು. ಈ ಹಾಡಲ್ಲಿ ಒಬ್ಬ ಹುಡುಗಿ ತನ್ನ ಪ್ರೀತಿಯನ್ನು ಮುಕ್ತವಾಗಿ ವ್ಯಕ್ತಪಡಿಸ್ತಾ ಇದ್ದಾಳೆ. ಪ್ರಿಯನ ಜೊತೆ ಪ್ರತಿ ಕ್ಷಣವೂ ಇರಬೇಕು ಅನ್ನೋ ಹಂಬಲ, ಅವನ ಸ್ಪರ್ಶಕ್ಕಾಗಿ ಕಾತರ, ಸ್ವಲ್ಪ ಸ್ವಾಮಿತ್ವದ ಭಾವನೆ ಮತ್ತು ನೀನೇ ನನ್ನ ಪ್ರಪಂಚನೋ ತೀವ್ರ ಪ್ರೀತಿಯನ್ನ ಹೃದಯ ಸ್ಪರ್ಶಿಯಾಗಿ ಹೇಳ್ಕೊತಾ ಇದ್ದಾಳೆ. ಕೇಳಿ ಎಂಜಾಯ್ ಮಾಡಿ.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಈಗ ನಮ್ಮ ಕಥಾನಾಯಕ ತನ್ನ ಪ್ರಿಯತಮಗೆ ತನ್ನ ಪ್ರೀತಿಯನ್ನ ನಂಬೋ ಹಾಗೆ ಮನವಿ ಮಾಡ್ತಾ ಇದ್ದಾನೆ. ಅವಳಿಲ್ಲದ ತನ್ನ ಜೀವನ ಅಪೂರ್ಣವಾಗಿದೆ. ತನ್ನ ಮನದಾಳದ ನೋವು ಮತ್ತು ಕಾಯುವಿಕೆಯನ್ನ ಹೇಳ್ತಾ ಮತ್ತೆ ತನ್ನ ಬದುಕಿನಲ್ಲಿ ಅವಳು ಬರ್ಲಿ ಅನ್ನೋ ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾನೆ.

ನೀವು ಕೇಳ್ತಾ ಇದ್ದೀರಾ ಒಲವಿನ ಆಲಾಪ ವಿತ್ ನಿಮ್ಮನೆ ಮಾತು ಆರ್ಜಿ ಮಂಜುನಾಥ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಎರಡು ಧ್ವನಿ, ಎರಡು ಬೇರೆ ಭಾವಗಳು, ಆದರೆ ಹೃದಯಗಳು ಒಂದೇ ಅಲ್ವಾ? ಒಂದಾದಾಗ ನಾಯಕ ಹೇಳೋ ಪರಿ ಬೇರೆ, ನಾಯಕಿ ಹೇಳೋ ಪರಿ ಬೇರೆ. ಪ್ರೀತಿ ಅಂದ್ರೆ ಗೆಲ್ಲೋದಲ್ಲ, ಪ್ರೀತಿ ಅಂದ್ರೆ ಅರ್ಥ ಮಾಡ್ಕೊಳ್ಳೋದು. ಕೇವಲ ಮಾತನ್ನಷ್ಟೇ ಅಲ್ಲ, ಮೌನವನ್ನು ಕೂಡ. ಇದಾಗಿತ್ತು ಈ ಹೊತ್ತಿನ ಒಲವಿನ ಆಲಾಪ. ಒಲವಿನ ಆಲಾಪದಲ್ಲಿ ಇಷ್ಟೊತ್ತು ನಿಮ್ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಮತ್ತೆ ಸಿಗೋಣ. ಮತ್ತೆ ಸಿಗೋರ್ಗೂ ಏನ್ ಮಾಡ್ಬೇಕು? ನೀವೆಲ್ಲರೂ ಪ್ರೀತಿ ಮಾಡ್ಬೇಕು, ಹಾಗೇನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪ್ರಸಾರದಲ್ಲಿ
2: ನಮಸ್ಕಾರ. ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಮುನೀಶ್ ಶರ್ಮಾ. ಮುಖ್ಯ ಸಮಾಚಾರ. ಭಾರತ ನೆ 1 ಅರಬ್ ಸೇ ಜ್ಯಾದಾ ಲೋಗೋ ಕೋ ಸಾಮಾಜಿಕ ಸುರಕ್ಷಾ ಕೆ ದಾಯರೆ ಮೇ ಲಾಕರ್ ಏಕ್ ಬಡಿ ಉಪಲಬ್ಧಿ ಹಾಸಿಲ್ ಕಿ ಹೈ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಲ್ ಹರಿಯಾಣ ಕೆ ಜೀಂದ್ ರೈಲ್ವೆ ಸ್ಟೇಷನ್ ಸೇ ದೇಶ್ ಕಿ ಪಹಲಿ ಹೈಡ್ರೋಜನ್ ಸೇ ಚಲನೆ ವಾಲಿ ರೇಲ್ ಗಾಡಿ ಕೋ ರವಾನಾ ಕರೆಂಗೆ. ದಮನ್ ಔರ್ ನಯಿ ದಿಲ್ಲಿ ಕೆ ಬೀಚ್ ಸೀಧಿ ವ್ಯಾವಸಾಯಿಕ ವಿಮಾನ ಸೇವಾ ಶುರು. ಹವಾಯಿ ಸಂಪರ್ಕ ಕೆ ಏಕ್ ನಯೆ ದೌರ್ ಕಿ ಶುರುವಾತ್. ಒಡಿಶಾ ಕೆ ಪುರಿ ಮೇ ಭಗವಾನ್ ಜಗನ್ನಾಥ್ ಕಿ ವಿಶ್ವ ಪ್ರಸಿದ್ಧ ರಥ ಯಾತ್ರಾ ಮೇ ಲಾಖೋ ಶ್ರದ್ಧಾಲು ಶಾಮಿಲ್ ಹುವೆ. ಅಮೆರಿಕಾ ನೆ ಉತ್ತರಿ ಇರಾನ್ ತಕ್ ಹಮಲೆ ಕಿ ಔರ್ ನೌಸೈನಿಕ ಘೇರಾಬಂದಿ ತೋಡನೆ ಕಿ ಕೋಶಿಶ್ ಕರ್ ರಹೆ ಏಕ್ ಜಹಾಜ್ ಪರ್ ಗೋಲಿಬಾರಿ ಕಿ. ಇರಾನ್ ನೆ ಜವಾಬಿ ಕಾರ್ರವಾಯಿ ಕಿ. ಜಕಾರ್ತಾ ಮೇ ಏಷ್ಯಾಯಿ ಅಂಡರ್ 19 ಔರ್ ಅಂಡರ್ 23 ಮುಕ್ಕೇಬಾಜಿ ಚಾಂಪಿಯನ್ಶಿಪ್ ಮೇ ಭಾರತ ನೆ 2 ಸ್ವರ್ಣ ಔರ್ 3 ರಜತ ಪದಕ ಹಾಸಿಲ್ ಕರ್ ಲಿಯೆ ಹೈ. ಔರ್ ಕಾರ್ಡಿಫ್ ಮೇ ಭಾರತ ಔರ್ ಮೇಜ್ಬಾನ್ ಇಂಗ್ಲೆಂಡ್ ಕೆ ಬೀಚ್ ದೂಸರಾ ಏಕ್ ದಿವಸೀಯ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮ್ಯಾಚ್ ಜಾರಿ. ಔರ್ ಅಬ್ ಸಮಾಚಾರ ವಿಸ್ತಾರ ಸೇ. ಭಾರತ ನೆ ಸಾಮಾಜಿಕ ಸುರಕ್ಷಾ ಕವರೇಜ್ ಮೇ 1 ಅರಬ್ ಕಾ ಆಂಕಡಾ ಪಾರ್ ಕರ್ ಲಿಯಾ ಹೈ. ಶ್ರಮ ಔರ್ ರೋಜ್ಗಾರ ಮಂತ್ರಿ ಮನ್ಸುಖ್ ಮಾಂಡವಿಯಾ ನೆ ಕಹಾ ಕಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಕೆ ನೇತೃತ್ವ ಮೇ ಭಾರತ ಕಾ ಸಾಮಾಜಿಕ ಸುರಕ್ಷಾ ಕವರೇಜ್ 2026 ಮೇ ಬಢಕರ್ 68% ಸೇ ಅಧಿಕ ಹೋ ಗಯಾ ಹೈ. ಇಸ್ಸೆ 100 ಕರೋಡ್ ಸೇ ಅಧಿಕ ಲೋಗ್ ಸಾಮಾಜಿಕ ಸುರಕ್ಷಾ ಢಾಂಚೆ ಕೆ ದಾಯರೆ ಮೇ ಆ ಗಯೆ ಹೈ. 2015 ಮೇ ಯೇ ಮಾತ್ರ 19% ಥಾ. ಉನ್ಹೋನೆ ಕಹಾ ಕಿ ಯೇ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಕೆ ಪ್ರತಿ ಮೋದಿ ಸರ್ಕಾರ ಕಿ ಪ್ರತಿಬದ್ಧತಾ ಕೋ ದರ್ಶಾತಾ ಹೈ. ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾನ್ ನೆ ಕಹಾ ಹೈ ಕಿ ಜಲವಾಯು ಪರಿವರ್ತನ್ ಜೈಸಿ ಚುನೌತಿಯೋ ಕೆ ಬಾವಜೂದ್ ಭಾರತ್ ನೆ ಇಸ್ ಸಾಲ 3,76,00,000 ಟನ್ ಅನಾಜ್ ಔರ್ 3,77,00,000 ಟನ್ ಬಾಗವಾನಿ ಉತ್ಪಾದೋ ಕಿ ಪೈದಾವಾರ್ ಕಿ ಹೈ. ನಯಿ ದಿಲ್ಲಿ ಮೇ ಶ್ರೀ ಚೌಹಾನ್ ನೆ ಕಹಾ ಕಿ ವೈಜ್ಞಾನಿಕ ಅಬ್ ಕಿಸಾನೋ ಕೆ ಸಾಥ್ ಮಿಲ್ಕರ್ ಕಾಮ್ ಕರ್ನೆ ಕೆ ಲಿಯೆ ಸೀಧೆ ಖೇತೋ ಮೇ ಜಾ ರಹೆ ಹೈ. ಉನ್ಹೋನೆ ಬತಾಯಾ ಕಿ ಖೇತ್ ಬಚಾವ್ ಅಭಿಯಾನ್ ಕೆ ಅಂತರ್ಗತ್ 1,600 ಸೇ ಜ್ಯಾದಾ ವೈಜ್ಞಾನಿಕ ದಲ್ 728 ಜಿಲ್ಲೋ ಮೇ ಪಹುಂಚೆ ಔರ್ ಲಗಭಗ 1 ಕರೋಡ್ ಕಿಸಾನೋ ಸೇ ಉನ್ಹೋನೆ ಸಂಪರ್ಕ ಕಿಯಾ. ವೈಜ್ಞಾನಿಕ ವಿಶೇಷ ರೂಪ ಸೇ ಉನ್ ಜಿಲ್ಲೋ ಮೇ ಪಹುಂಚೆ ಜಿನ್ಕೆ ಅಲ್ನೀನೋ ಸೇ ಪ್ರಭಾವಿತ ಹೋನೆ ಕಿ ಆಶಂಕಾ ಹೈ. ಉನ್ಹೋನೆ ಬತಾಯಾ ಕಿ ಭಾರತೀಯ ಕೃಷಿ ಅನುಸಂಧಾನ್ ಪರಿಷದ್ ನೆ ಪಿಛಲೆ ವರ್ಷ ಕೆ ದೌರಾನ್ ಕೈ ಉನ್ನತ್ ಕಿಸ್ಮ್ ಕಿ ಫಸಲೆ ವಿಕಸಿತ್ ಕಿ ಹೈ.
3: ಏಕ್ ಸಾಲ್ ಮೇ 44 ಫಸಲೋ ಕಿ 386 ನಯಿ ಕಿಸ್ಮೆ ಜಿನ್ಮೇ ಸೇ 94 ಕ್ಲೈಮೇಟ್ ರಿಸಿಲಿಯಂಟ್ ಹೈ 29x45 ಹೈ ಯೇ ವಿಕಸಿತ್ ಕಿ ಹೈ. ಬಾಗವಾನಿ ಕಿ 117 ಕಿಸ್ಮೆ ಹಮ್ನೆ ಅಲಗ್ ಅಲಗ್ ಅಲ್ನೀನೋ ಕೆ ಪ್ರಭಾವ ಕೆ ಕಾರಣ ಔರ್ ವೈಸೆ ಭಿ ಜೋ ಸಂವೇದನಶೀಲ ಜಿಲ್ಲೆ ಉನ್ಕೆ ಲಿಯೆ ಆಕಸ್ಮಿಕ ಯೋಜನಾ ಬನಾಯಿ ಹೈ. ಆಜ್ ಮೇ ಗರ್ವ ಸೇ ಕಹತಾ ಹೂಂ ICR ಕೃಷಿ ಪರಿವರ್ತನ್ ಕಾ ಅಗ್ರದೂತ್ ಬನ್ ಚುಕಾ ಹೈ.
2: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಲ್ ಹರಿಯಾಣಾ ಮೇ ಜೀಂದ್ ರೈಲ್ವೆ ಸ್ಟೇಷನ್ ಪರ್ ಜೀಂದ್ ಔರ್ ಸೋನಿಪತ್ ಕೆ ಬೀಚ್ ಚಲನೆ ವಾಲಿ ಭಾರತ್ ಕಿ ಪಹಲಿ ಹೈಡ್ರೋಜನ್ ರೇಲ್ ಗಾಡಿ ಕೋ ರವಾನಾ ಕರೆಂಗೆ. ಪೂರಿ ತರಹ ಸ್ವದೇಶಿ ತಕ್ನೀಕ್ ಸೇ ವಿಕಸಿತ ಯೇ ರೇಲ್ ಗಾಡಿ ಉನ್ನತ ರೇಲ್ವೆ ಇಂಜಿನಿಯರಿಂಗ್ ಮೇ ದೇಶ್ ಕಿ ಬಢತಿ ಕ್ಷಮತಾವೋ ಕೋ ದರ್ಶಾತಿ ಹೈ. ಇಸಿ ಕೆ ಸಾಥ್ ಭಾರತ್ ಹೈಡ್ರೋಜನ್ ರೇಲ್ ಗಾಡಿಯಾಂ ಚಲಾನೆ ವಾಲೆ ಜರ್ಮನಿ ಜಾಪಾನ್ ಚೀನ್ ಔರ್ ಅಮರಿಕಾ ಕೆ ಸಮೂಹ ಮೇ ಶಾಮಿಲ್ ಹೋ ಜಾಯೆಗಾ. ಇಸ್ ರೇಲ್ ಗಾಡಿ ಕೋ 110 ಕಿಲೋಮೀಟರ್ ಪ್ರತಿ ಘಂಟಾ ಕಿ ರಫ್ತಾರ್ ಸೇ ಚಲನೆ ಕೆ ಲಿಯೆ ಡಿಸೈನ್ ಕಿಯಾ ಗಯಾ ಹೈ. ಬ್ಯೌರಾ ಹಮಾರೆ ಸಂವಾದದಾತಾ ಸೇ.
4: ಇಸ್ ಟ್ರೇನ್ ಮೇ ಕುಲ್ 10 ಡಿಬ್ಬೆ ಹೈ ಔರ್ ಇಸ್ಕಿ ಶುರುವಾತ್ ಹೋನೆ ಸೇ ಯಹ ದುನಿಯಾ ಕಿ ಸಬ್ಸೆ ಲಂಬಿ ಹೈಡ್ರೋಜನ್ ಸೇ ಚಲನೆ ವಾಲಿ ಯಾತ್ರಿ ಟ್ರೇನೋ ಮೇ ಶಾಮಿಲ್ ಹೋ ಜಾಯೆಗಿ. ಇಸ್ ಮೇ 3,200 ಹಾರ್ಸ್ ಪವರ್ ಕಾ ಇಂಜನ್ ಲಗಾಯಾ ಗಯಾ ಹೈ ಜೋ ಇಸೆ ದುನಿಯಾ ಕಿ ಸಬ್ಸೆ ತಾಕತ್ವರ್ ಹೈಡ್ರೋಜನ್ ಟ್ರೇನೋ ಮೇ ಸೇ ಏಕ್ ಬನಾತಾ ಹೈ. ಯಹ ರೇಲ್ ಗಾಡಿ ಹೈಡ್ರೋಜನ್ ಫ್ಯೂಲ್ ಸೆಲ್ ತಕ್ನೀಕ್ ಸೇ ಚಲತಿ ಹೈ ಜೋ ಟ್ರೇನ್ ಕೋ ಚಲಾನೆ ಕೆ ಲಿಯೆ ಹೈಡ್ರೋಜನ್ ಕೋ ವಿದ್ಯುತ್ ಮೇ ಪರಿವರ್ತಿತ್ ಕರ್ತಿ ಹೈ. ಗ್ರೀನ್ ಹೈಡ್ರೋಜನ್ ಕೋ ಉಪಯೋಗ ಸೇ ಕೋಯ್ಲಾ ಆಧಾರಿತ ತಾಪ ವಿದ್ಯುತ್ ಸಂಯಂತ್ರೋ ಸೇ ಬನ್ನೆ ವಾಲಿ ಬಿಜಲಿ ಪರ್ ನಿರ್ಭರತಾ ಭಿ ಕಮ್ ಹೋಗಿ. ಇಸ್ಸೇ ಭಾರತ್ ಕೋ ಸ್ವಚ್ಛ ಔರ್ ಟಿಕಾವು ಪರಿವಹನ್ ವ್ಯವಸ್ಥಾ ವಿಕಸಿತ್ ಕರ್ನೆ ಮೇ ಮದದ್ ಮಿಲೇಗಿ. ಯಾತ್ರಿಯೋ ಕಿ ಸುರಕ್ಷಾ ಕೆ ಲಿಯೆ ಟ್ರೇನ್ ಮೇ ಆಧುನಿಕ ಬಹುಸ್ತರೀಯ ಸುರಕ್ಷಾ ಪ್ರಣಾಲಿ ಲಗಾಯಿ ಗಯಿ ಹೈ ಜೋ ಹೈಡ್ರೋಜನ್ ರಿಸಾವ್ ಅಧಿಕ ತಾಪಮಾನ ಆಗ ಕಿ ಲಪಟೋ ಔರ್ ಧುವೆ ಕಾ ತುರಂತ ಪತಾ ಲಗಾ ಸಕ್ತಿ ಹೈ. ಆನಂದ್ ಕುಮಾರ್, ಆಕಾಶವಾಣಿ ಸಮಾಚಾರ, ದಿಲ್ಲಿ.
2: ಯೇ ಸಮಾಚಾರ ಆಕಾಶವಾಣಿ ಸೇ ಪ್ರಸಾರಿತ ಕಿಯೇ ಜಾ ರಹೆ ಹೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಸಮಯ ಆಗಿರೋದು 9:15. ಸುಕೂನ್ ಕೇಪಲ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಒಂದಿಷ್ಟು ಹಾಡುಗಳು ರೆಡಿ ಇದ್ದಾವೆ, ಇದನ್ನು ಕೇಳೋದಕ್ಕೆ ಕೂಡ ನೀವೆಲ್ಲರೂ ಸಿದ್ಧರಾಗಿ ಅಂತ ಹೇಳ್ತಾ ಕಾರ್ಯಕ್ರಮದ ಮೊದಲನೇ ಗೀತೆ ಬರ್ತಾ ಇರೋದು ಸಾದಿಯ ಚಿತ್ರದಿಂದ ಚುಪ್ಕೇಸೆ ಅನ್ನುವಂತಹ ಗೀತೆ. ಅದಾದ ನಂತರ ಮತ್ತೊಂದು ಗೀತೆ ಬರ್ತಾ ಇರೋದು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಕುಚ್ ನಾ ಕಹೋ ಅನ್ನುವಂತಹ ಗೀತೆ, ಲವ್ಸ್ 1942 ಲವ್ ಸ್ಟೋರಿ ಸಿನಿಮಾದಿಂದ. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ಲು.

ಸಮಯ ಆಗಿರೋದು 9:28. ಕೇಳ್ತಾ ಇದ್ದೀರಾ ಸುಕೂನ್ ಕೇಬಲ್ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು 101.3 ಮೆಗಾಹರ್ಟ್ಸ್ ಕನ್ನಡ ಕಾಮನಬಿಲ್ಲಿನಲ್ಲಿ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಮತ್ತೊಂದು ಗೀತೆ ಮೂಡಿ ಬರ್ತಾ ಇದೆ ವೀರ್ ಜಾರಾ ಸಿನಿಮಾದಿಂದ. ಲತಾ ಮಂಗೇಶ್ಕರ್ ಹಾಗೆ ಉದಿತ್ ನಾರಾಯಣ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಜಾವೇದ್ ಅಖ್ತರ್ ಅವರು ಸಾಹಿತ್ಯವನ್ನು ಬರೆದಿದ್ದಾರೆ, ಹಾಗೆ ಸಂಜೀವ್ ಕೊಹ್ಲಿ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ. ಅದಾದ ಮೇಲೆ ಮತ್ತೊಂದು ಗೀತೆ ಬರ್ತಾ ಇರೋದು ಮೇರೆ ಮೆಹಬೂಬಾ ಅನ್ನುವಂತಹ ಗೀತೆ ಬರ್ತಾ ಇದೆ ಕುಮಾರ್ ಸಾನು ಹಾಗೆ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಪರದೇಸ್ ಸಿನಿಮಾದಿಂದ. ಕೇಳ್ತಾರೆ ಸುಕೂನ್ ಕೈಪಾಲ್ ಕಾರ್ಯಕ್ರಮ, ಇದು ಆಕಾಶವಾಣಿ ಬೆಂಗಳೂರು FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸಮಯ ಆಗಿರೋದು 9:41 ಕೇಳ್ತಾ ಇದ್ದೀರಾ ಸುಕುನ್ ಕೆಪಲ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ, ಹಾಡುಗಳೆಲ್ಲವೂ ಕೂಡ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಸಾಕಷ್ಟು ಜನ ಸಂದೇಶಗಳನ್ನ ಕೂಡ ಕಳಿಸಿದ್ದೀರಿ. ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿ ಮಧುರವಾದ ಹಾಡುಗಳು, ಸೊಗಸಾದ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಂದ್ರಶೇಖರ್ ನಾಯಕ್ ಅವರು ಜೀವನ್ ವಿಮಾ ನಗರದಿಂದ ಸಂದೇಶವನ್ನು ಕೂಡ ಕಳಿಸಿದ್ದಾರೆ. ಹಾಗೆ ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಷಣ್ಮುಖ ಅವರು ಹಳೆ ಬಾತಿ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂಬರ್ ನಿಂಗ್ ವಿತ್ 2684 ಇವರು ಕೂಡ ಸಂದೇಶಗಳನ್ನು ಕಳಿಸಿ ಒಳ್ಳೊಳ್ಳೆ ಹಾಡುಗಳು ಪ್ರಸಾರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಅಭಿಜಿತ್ ಹಾಗೆ ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವಂತಹ ತೋಭಾ ತುಮಾರೆ ಇಶಾರಾ ಅನ್ನುವಂತಹ ಗೀತೆ ಚಲ್ತೆ ಚಲ್ತೆ ಸಿನಿಮಾದಿಂದ. ಜಾವೇದ್ ಅಖ್ತರ್ ಅವರ ಸಾಹಿತ್ಯದಲ್ಲಿ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ. ಅದಾದ ಮೇಲೆ ಮತ್ತೊಂದು ಗೀತೆ ಬರ್ತಾ ಇರುವುದು ಪ್ಯಾರ್ ಕರ್ ಅನ್ನುವಂತಹ ಗೀತೆ ಬರ್ತಾ ಇದೆ. ಯಾವ ಒಂದು ಸಿನಿಮಾದ ಗೀತೆ ಇದು? ದಿಲ್ ತೋ ಪಾಗಲ್ ಹೇ ಸಿನಿಮಾದ ಗೀತೆ ಆಗಿದೆ. ಉದಿತ್ ನಾರಾಯಣ್ ಹಾಗೆ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ, ಆನಂದ್ ಬಕ್ಷಿ ಅವರ ಸಾಹಿತ್ಯದಲ್ಲಿ, ಉತ್ತಮ್ ಸಿಂಗ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಒಂದು ಗೀತೆ ಮೂಡಿ ಬರ್ತದೆ. ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ ಸುಕಿನ್ ಕೆಪಲ್ ಕಾರ್ಯಕ್ರಮದಲ್ಲಿ, ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲಿನಲ್ಲಿ.

ಸಮಯ ಆಗಿರೋದು 9:55 ಸುಕಿನ್ ಕೇಪಾಲ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ಒಂದಷ್ಟು ಒಳ್ಳೆಯ ಗೀತೆಗಳನ್ನು ಕೂಡ ಕೇಳಿದ್ರಿ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂತಹ ಎಲ್ಲ

ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಸಂದೇಶ ಕಳಿಸಿರುವಂತಹ ಎಲ್ಲ ಸ್ನೇಹಿತರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮದ ಕಡೆಯ ಗೀತೆ ನಿಮಗಾಗಿ ಮೂಡಿ ಬರುತ್ತೆ. ಬೋಲ್ನ ಹಲ್ಕೆ ಹಲ್ಕೆ ಅನ್ನುವಂತಹ ಗೀತೆ. ಈ ಒಂದು ಹಾಡಿನೊಂದಿಗೆ ಇವತ್ತಿನ ಸುಕೂನ್ ಕೇಪಲ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇದಾದ ನಂತರ ಮತ್ತೆ ನಾನು ನಿಮಗೆ ಸಿಗ್ತೀನಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

ಹಾಯ್ ಹಲೋ ನಮಸ್ಕಾರ. ಸಮಯ ಆಗಿರೋದು 10 ಗಂಟೆ ಇನ್ನೇನು 2 ನಿಮಿಷಗಳಾಗ್ತಾ ಇದೆ. ಈ ಹೊತ್ತಿನ ಕಾರ್ಯಕ್ರಮ ಕನಸಿನ ಲೋಕಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಕನಸಿನ ಲೋಕದಲ್ಲಿ ಒಂದಷ್ಟು ಒಳ್ಳೆಯ ಗೀತೆಗಳನ್ನು ಕೇಳಿ ಪ್ರಯಾಣಿಸೋಣ ಅಂತ ಹೇಳ್ತಾ ಕಾರ್ಯಕ್ರಮದ ಮೊದಲನೇ ಗೀತೆಯಾಗಿ ಬರ್ತಾ ಇದೆ ಬೆಳದಿಂಗಳೇ ನೀನು ಅನ್ನುವಂತಹ ಗೀತೆ. ಚಿತ್ರ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ. ಅಂಜಲಿ ಗೀತಾಂಜಲಿ ಸಿನಿಮಾದಿಂದ, ಎಸ್ ನಾರಾಯಣ್ ಅವರ ಸಾಹಿತ್ಯದಲ್ಲಿ, ಪ್ರಶಾಂತ್ ರಾಜ್ ಅವರ ಸಂಗೀತ ಸಂಯೋಜನೆಯಲ್ಲಿ. ಅದಾದ ಮೇಲೆ ಮತ್ತೊಂದು ಗೀತೆ ಬರ್ತಾ ಇರೋದು ನನಗೂ ಮೊದಲು ನಿಂಗೂ ಮೊದಲು ಅನ್ನುವಂತಹ ಗೀತೆ. ಅಸೂರ ಸಿನಿಮಾದಿಂದ ಈ ಒಂದು ಗೀತೆ ಬರ್ತಾ ಇದೆ ರಾಜೇಶ್ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆಯಲ್ಲಿ.

ಸಮಯ ಆಗಿರೋದು 10:12 ಕನಸಿನ ಲೋಕ ಕಾರ್ಯಕ್ರಮ ಸಾಗ್ತಾ ಇದೆ. ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇರುವಂತಹ ಗೀತೆ ಕಂಡ ಒಡನೆ ಕಣ್ಣೊಡನೆ ಅನ್ನುವಂತಹ ಗೀತೆ ಬಹಳ ಚೆನ್ನಾಗಿದೆ. ಸಿನಿಮಾದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಹರಿಣಿ ಅವರೊಟ್ಟಿಗೆ ಹಾಡಿರುವಂತಹ ಗೀತೆ ಇದು. ಕೆ ಕಲ್ಯಾಣ್ ಅವರ ಸಾಹಿತ್ಯ ಈ ಒಂದು ಹಾಡಿಗಿದೆ, ಹಾಗೆ ಕೋಟಿ ಅವರ ಸಂಗೀತ ಸಂಯೋಜನೆ ಕೂಡ ಈ ಒಂದು ಗೀತೆಗಿದೆ. ಅದಾದ ನಂತರ ಮತ್ತೊಂದು ಗೀತೆ ಬರ್ತಾ ಇರೋದು ಎಲ್ ಒ ವಿಇ ಗೀತಾಂಜಲಿ ಅನ್ನುವಂತಹ ಗೀತೆ. ಚಿತ್ರ ಸಿನಿಮಾದಿಂದ ಈ ಒಂದು ಗೀತೆ ಬರ್ತಾ ಇದೆ. ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ಗುರು ಕಿರಣ್ ಅವರ ಸಂಗೀತ ಸಂಯೋಜನೆಯಲ್ಲಿ ಒಳ್ಳೊಳ್ಳೆ ಮಧುರವಾದ ಗೀತೆಗಳನ್ನು ಕೇಳುವಂತಹ ಹೊತ್ತು ಕನಸಿನ ಲೋಕ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್.

ಸಮಯ ಆಗಿರೋದು 10:25 ಕೇಳ್ತಾ ಇದ್ದೀರಾ ಕನಸಿನ ಲೋಕ ಕಾರ್ಯಕ್ರಮ. ಒಳ್ಳೊಳ್ಳೆ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ ಅಂತ ಅನ್ಕೊಂಡಿದ್ದೀನಿ. ಕಾರ್ಯಕ್ರಮಕ್ಕೆ ಸಂದೇಶಗಳಂತೂ ಹರಿದು ಬರ್ತಾ ಇದೆ. ರೋಹಿತ್ ಅವರು ದಾಸನಪುರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಹಾಡುಗಳು ತುಂಬ ಚೆನ್ನಾಗಿದೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಚಿದಾನಂದ್ ಟಿವಿ ಸರ್ಕಲ್ ಹೊಸದುರ್ಗದಿಂದ, ಆನಂದ್ ಕುಲಕರ್ಣಿ ಅವರು ಲೇಪೇಟಾ ಇಂದ ಸಂದೇಶವನ್ನು

ಕಳಿಸಿದರೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತದೆ. ಎಲ್ಲರಿಗೂ ನಮಸ್ಕಾರಗಳು. ಇಂಪಾದ ಮಧುರ ಕನ್ನಡ ಗೀತೆಗಳು ಕೇಳುತ್ತಿದ್ದು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಸುಮಧುರವಾದ ಗೀತೆಗಳನ್ನು ಪ್ರಸಾರ ಮಾಡ್ತಿದ್ದೀರಿ. ಬುದೇವಪ್ಪ ಗೌಡ ಯಾದಗಿರಿ ಹೊರಾಂಚದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಜೊತೆಗೆ ಶ್ರೀನಾಥ್ ಅವರು ಮಾಗಡಿ ರಸ್ತೆಯಿಂದ ಸೂಪರ್ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಲಬುರಗಿಯಿಂದ ಮತ್ತೊಂದು ಸಂದೇಶ ಬಂದಿದೆ. ಕಡಗಂಚಿಯಿಂದ ಧರ್ಮಣ್ಣ ದನ್ನಿಯವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು ಅನುಷಾ ಅವರಿಂದ. ಈ ಒಂದು ಸಂದೇಶ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ, ಪ್ರೀತಿಗೆ. ಹಾಡುಗಳು ಬರ್ತಾನೆ ಇರ್ತವೆ, ನೀವು ಕೇಳ್ತಾ ಇರಿ. ಈ ಒಂದು ರಾತ್ರಿಯನ್ನು ನೀವು ಹಾಡುಗಳನ್ನು ಕೇಳ್ತಾ ಕೇಳ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇರೋದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಕನಸುಗಾರ ಸಿನಿಮಾದಿಂದ ಎಲ್ಲೋ ಅದು ಎಲ್ಲೋ ಅನ್ನುವಂತಹ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆಯಲ್ಲಿ, ಅದಾದ ಮೇಲೆ ಜಮೀನ್ದಾರು ಸಿನಿಮಾದಿಂದ ಕಂಡೇನ ಕಂಡೇನ ಅನ್ನುವಂತಹ ಗೀತೆ, ಚಿತ್ರ ಅವರ ಧ್ವನಿಯಲ್ಲಿ, ಎಸ್ ನಾರಾಯಣ್ ಅವರ ಸಾಹಿತ್ಯದಲ್ಲಿ, ಕೀರವಾಣಿ ಅವರ ಸಂಗೀತ ಸಂಯೋಜನೆಯಲ್ಲಿ ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು, ಎಫ್ ಎಂ ರೈನ್ಬೋ, ಕನ್ನಡ ಕಾಮನವಿಲ್ಲು.

ಸಮಯ ಆಗಿರೋದು 10:36 ಕೇಳ್ತಾ ಇದ್ರ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲನ್ನ. ಸಂದೇಶಗಳಂತೂ ಹರಿದು ಹರಿದು ಬರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಪ್ರಭಾಕರಯ್ಯ ಅವರು ಸಂದೇಶವನ್ನು ಕಳಿಸಿದರೆ, ಹಂಪನೂರು ಗ್ರಾಮದಿಂದ ಈ ಒಂದು ಸಂದೇಶ ಬಂದಿದೆ. ಹಾಗೆ ಅಪ್ಪಾಜಿ ಎ ಮಸೂರ್ ಅವರು, ಸುಧಾರಾಣಿಯವರು, ಚಂದನ ಸ್ಪಂದನ, ಹಾಗೆ ಸ್ಪಂದನ ಮಸೂರ್ ಅವರು ಜಗಳೂರು ದಾವಣಗೆರೆ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಊಟಕ್ಕೆ ನನ್ನನ್ನು ಕರೀತಾ ಇದ್ದಾರೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಾಡ್ಲಿ ಅವರು. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ನೀವೆಲ್ಲ ಊಟ ಮಾಡಿ ಆರಾಮಾಗಿ ಹಾಡು ಕೇಳ್ತಾ ಖುಷಿ ಖುಷಿಯಾಗಿ ಮಲ್ಕೊಳ್ಳಿ. ನಾನು ಕೂಡ ಊಟ ಮಾಡಿದ್ದೀನಿ. ಹಾಗೆ ನಾನು ಹುಬ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾನು ಮಹಂತೇಶ್ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರಾದ ಈರಯ್ಯ ಮತ್ತು ಬಸವರಾಜ್ ಅವರು ಕೂಡ ಅವರ ಹೆಸರನ್ನು ಕೂಡ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಸುಮಧುರ ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದೀರಿ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಸುಂದರ ಹಾಡುಗಳ ಮೂಲಕ ಸ್ವಾತಿ ಮಳೆ ಸುರಿತಿರುವ ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ಗೀತಾ ಕೀರ್ತನ ಅವರು ಕೆಪಿ ಅಗ್ರಹಾರದಿಂದ. ಮಳೆ ಇಲ್ಲದ ಕಾರಣ ಹಾಡಿನಲ್ಲಿ ಖುಷಿಯನ್ನು ಕೊಡ್ತಿದ್ದೀರಿ, ಅದರಲ್ಲಿ ಪಡಿಬೇಕು ಅಂತ ಹೇಳ್ತಿದ್ದಾರೆ ಜಯಣ್ಣ ಶಶಿವಾಳ ಅವರು ಅರಸಿಕೆರೆ. ಹಾಡುಗಳು ಎಷ್ಟು ಮುದ ಅಲ್ವಾ. ಈ ಹಾಡುಗಳನ್ನು ಕೇಳ್ತಾ ಇದ್ರೆ ಒಂಥರ ಮನಸ್ಸಿಗೆ ಏನೋ ಒಂದು ರೀತಿಯ ಉಲ್ಲಾಸ, ಹಾಗೆ ಖುಷಿ. ಅಂಜನಪ್ಪ ಎನ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಡುಗಳನ್ನು ಕೇಳ್ತಾ ಕೇಳ್ತಾ ನಿದ್ರೆಗೆ ಜಾರುತ್ತಿರುವೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ಇಂಪಾಗಿರುವಂತಹ ಹಾಡುಗಳು ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಂದೇಶಗಳಿಂದ ಮನಸ್ಸು ತುಂಬ ತುಂಬಿ ಬರ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಹೀಗೆ ಹಾಡುಗಳು ಕೇಳ್ತಾ ಇರಿ, ಒಳ್ಳೊಳ್ಳೆ ಹಾಡುಗಳನ್ನು ಕೇಳಿ ನಿದ್ರೆಗೆ ಜಾರಿ ಅಂತ ಹೇಳ್ತಾ, ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇರುವಂತಹ ಗೀತೆ ಎದೆ ಚಿಪ್ಪಿನಲ್ಲಿ ಅನ್ನುವಂತಹ ಗೀತೆ. ನಾಗರ ಹಾವು ಸಿನಿಮಾದ ಗೀತೆ ಆಗಿದೆ. ಚಿತ್ರ ಅವರ ಧ್ವನಿಯಲ್ಲಿ ಈ ಒಂದು ಗೀತೆ ಮೂಡಿ ಬರುತ್ತೆ. ನಾಗರ ಹಾವು ಸಿನಿಮಾದ ಗೀತೆ ರಾಜೇಶ್ ಕೃಷ್ಣನ್ ಹಾಗೆ ಚಿತ್ರ ಅವರು ಹಾಡಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ಸಂಗೀತದಲ್ಲಿ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ. ಅದಾದ ಮೇಲೆ ಮತ್ತೊಂದು ಗೀತೆ ಬರ್ತಾ ಇರೋದು ನಮ್ಮೂರ ಮಂದಾರ ಹೂವೆ ಸಿನಿಮಾದಿಂದ, ಹಳ್ಳಿ ಲಾವಣ್ಯಲ್ಲಿ ಲಾಲಿ ಅನ್ನುವಂತಹ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ, ಇಳಯರಾಜ ಅವರ ಸಂಗೀತ ಸಂಯೋಜನೆಯಲ್ಲಿ ಕೇಳ್ತಾ ಇರಿ. ಇದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 MHz.

ಸಮಯ ಆಗಿರೋದು 10:49 ಕೇಳ್ತಾ ಇದ್ರ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರು ಹೊಸದುರ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅದಾದ ಮೇಲೆ ಎಷ್ಟು ಚಂದದ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ ನಂದಿನಿ ಘೋಷ ಅವರು. ಹಾಗೆ ಎಷ್ಟು ಚಂದದ ಹಾಡುಗಳನ್ನು ಪ್ರಸಾರ ಮಾಡ್ತಿದ್ದೀರಿ, ಶುಭರಾತ್ರಿ ಅಂತ ಹೇಳ್ತಾ ಇದ್ದಾರೆ ಸುಧಾ ಪುದಿಹಾಲ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸುಂದರ ಹಾಡುಗಳ ಮೂಲಕ ನಮ್ಮೆಲ್ಲರ ಮನಸ್ಸನ್ನು ಕದ್ದಿರುವ ಆಕಾಶವಾಣಿಗೆ ಧನ್ಯವಾದಗಳನ್ನು ಹೇಳ್ತಾ ಇರೋರು ಶ್ರೀನಾಥ್ ನಾಗರಾಜ್ ನಾಗರತ್ನ, ಗೀತಾ ಕೀರ್ತನ ಅವರು ಲಗ್ಗೆರೆಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ಹಾಡುಗಳು ಇಷ್ಟ ಆಯಿತು ಅಂತ ಸಂದೇಶ ಬಂದಿರೋದು ಈರಣ್ಣ ಜೀವೂರ್, ಪ್ರತಿಭಾ ಪಾರ್ವತಿ, ರಾಮಚಂದ್ರ ಜೇವೂರ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮೂಡಿ ಬಂದಂತಹ ಗೀತೆಗಳು ಎಲ್ಲವೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು, ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಶುಭರಾತ್ರಿ ಶುಭವಾಗಲಿ ಅಂತ ಹೇಳ್ತಾ ಇದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂನಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು, ನಮಸ್ತೆ ಮೇಡಮ್, ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್, ಹಾಡುಗಳು ತುಂಬ ಚೆನ್ನಾಗಿ ಬರ್ತಾ ಇದ್ವು, ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಮಂಜುಳಾ ಸಾಯಿ ತನೈ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ರೇಣುಕಾ ಜೀವನ್ ಭೀಮನ್ ನಗರದಿಂದ ಸಂದೇಶವನ್ನು ಕಳಿಸಿ ಸುಮಧುರ ಗೀತೆಗಳು ಅಂತ ಹೇಳ್ತಾ ಇದ್ದಾರೆ. ಸುಮಧುರ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ನೋದು ನಮ್ಮ ಖುಷಿಯ ಒಂದು ಸಂಗತಿ ಅಂತ ಹೇಳ್ತಾ ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಒಂದು ಗೀತೆ. ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಏನಾಗೋಯ್ತು ಅನ್ನುವಂತಹ ಗೀತೆ ಮೂಡಿ ಬರ್ತಾ ಇದೆ. ಪ್ರೇಮ ಖೈದಿ ಸಿನಿಮಾದಿಂದ ರಾಜೇಶ್ ಕೃಷ್ಣನ್ ಹಾಗೆ ನಂದಿತಾ ಅವರು ಹಾಡಿರುವಂತಹ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದಲ್ಲಿ, ಪ್ರಶಾಂತ್ ರಾಜ್ ಅವರ ಸಂಗೀತ ಸಂಯೋಜನೆಯಲ್ಲಿ.

ಸಮಯ ಆಗಿರೋದು 10:56. ಕೇಳ್ತಾ ಇದ್ರ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಸಂದೇಶಗಳನ್ನ ಕಳಿಸಿದ್ದೀರಿ, ಇಂಪಾದ ಹಾಡುಗಳು ಅಂತ ಕೂಡ ಹೇಳ್ತಾ ಇದ್ದೀರಿ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಈ ಹೊತ್ತಿನ ಕನಸಿನ ಲೋಕ ಕಾರ್ಯಕ್ರಮವನ್ನ ಇವಾಗ ಮುಗಿಸ್ತಾ ಇದ್ದೀವಿ. ಕಾರ್ಯಕ್ರಮದ ಕೊನೆಯ ಗೀತೆ ನಿಮಗಾಗಿ ಬರ್ತಾ ಇದೆ. ಹರಿಹರನ್ ಅವರ ಧ್ವನಿಯಲ್ಲಿ ತಂಗಾಳಿ ಎಲ್ಲಿಂದ ಬೀಸುವೆ ಅನ್ನುವಂತಹ ಗೀತೆ ಬರ್ತಾ ಇದೆ. ಹಾರ್ಟ್ ಬೀಟ್ಸ್ ಸಿನಿಮಾದಿಂದ ಈ ಒಂದು ಗೀತೆ, ವೆಂಕಟನಾರಾಯಣ್ ಅವರ ಸಂಗೀತ ಸಂಯೋಜನೆಯಲ್ಲಿ, ಹಾಗೆ ತಂಗಾಳಿ ನಾಗರಾಜ್ ಅವರ ಸಾಹಿತ್ಯದಲ್ಲಿ ಈ ಒಂದು ಗೀತೆ ಮೂಡಿ ಬರ್ತಾ ಇರೋದು. ಕನಸಿನ ಲೋಕದ ಕಡೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ ಆಕಾಶವಾಣಿ ಬೆಂಗಳೂರು, ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 MHz. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ಆರ್ ಜೆ ಚೈತ್ರಾ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
4: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
3: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
5: ಎದೆಯ ಸಣ್ಣ ತೆರೆಯ ಧಾರಾವಾಹಿ ನೆನಪು,
3: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
1: ಆಕಾಶವಾಣಿ.
2: ಸ್ನೇಹಿತರೆ, ಸಮಯ ಆಗಿರೋದು 11:04. ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ವಾರ್ತೆಗಳನ್ನ ಕೇಳ್ತೀರಾ. ಅದಾದ ನಂತರ 11:10 ನಮ್ಮ ಕಾರ್ಯಕ್ರಮಗಳು ದೆಹಲಿ ಕೇಂದ್ರದ ಎಫ್ಎಂ ಗೋಲ್ಡ್ ಸಹಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 5:03 ಮುಂದುವರಿಯಲಿದೆ. ಯಾವಾಗಲೂ ಹೇಳೋ ಹಾಗೆ ನಗ್ನಗ್ತಾ ಇರಿ, ಖುಷಿಯಾಗಿರಿ, ನಿಮ್ಮ ಸುತ್ತಮುತ್ತ ಇರೋರನ್ನ ಕೂಡ ಖುಷಿಯಾಗಿಟ್ಕೊಳ್ಳಿ ಅಂತ ಹೇಳ್ತಾ ನಾನು ಸ್ಟುಡಿಯೋದಿಂದ ಹೊರಡುವಂತಹ ಸಮಯ. ಮತ್ತೆ ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮಗಳಲ್ಲಿ. ಅಲ್ಲಿವರೆಗೂ ಶುಭರಾತ್ರಿ, ಶುಭ ನಿದ್ದೆ, ಸಿಹಿ ಕನಸುಗಳು ನಿಮ್ಮ ಜೊತೆ ಆಗಲಿ ಅಂತ ಹೇಳ್ತಾ ನಾನು ಹೊರಡ್ತಾ ಇರೋದು ಆರ್ಜೆ ಚೈತ್ರ.
3: ಆಕಾಶವಾಣಿ, ದಿ ನ್ಯೂಸ್ ರೆಡ್ ಬೈ ರೇಣುಕಾ.
4: Crossed the 1 billion mark in social protection coverage. In a social media post, Union Labour and Employment Minister Dr. Mansukh Mandaviya said, India's social protection coverage has expanded from 19% in 2015 to 68.4% in 2026, bringing more than 100 crore citizens under the umbrella of social protection framework. He said this reflects the Narendra Modi government's commitment to Sabka Saath, Sabka Vikas. India's social protection system has expanded significantly through various welfare programs aimed at providing financial security, healthcare, and food assistance to millions. These initiatives have played a crucial role in improving livelihoods and reducing poverty across the country. Prime Minister Narendra Modi will flag off India's first hydrogen train between Jind and Sonipat at Jind Railway Station tomorrow during his visit to Haryana. Designed, engineered, and integrated in